ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 26ನೇ ದಿನ ಅಂದರೆ 2026ನೇ ಇಸ್ವಿ, ಆಗಸ್ಟ್ ತಿಂಗಳು 17ನೇ ತಾರೀಕು, ಸೋಮವಾರ. ಈಗ ಸಮಯ 5:58 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಅರುಣಾ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ.

3:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. 6:50ಕ್ಕೆ ರೈತರಿಗೆ ಸಲಹೆ. ಈ ಬೆಳಗ್ಗೆ 7:15ಕ್ಕೆ ಎಚ್ಎನ್ ಶಶಿಧರ್ ಅವರಿಂದ ಭಾವಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳು. ಈ ಬೆಳಗ್ಗೆ 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ. 9:30ಕ್ಕೆ ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30ಕ್ಕೆ ಸುನೀರಿಪ್ಪಲ್. 11:00ಕ್ಕೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:05ಕ್ಕೆ ವನಿತಾ ವಿಹಾರದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ, ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ರಾಮನಾಥ್ ಶಣಿ ಅವರೊಂದಿಗೆ ಸಂದರ್ಶನ. ಶುಕ್ರು ಎನ್ ಕೆ ಶಿವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಕ್ಕೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40ಕ್ಕೆ ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:51ಕ್ಕೆ ಕೃಷಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋ ಗ್ರೀನ್ಸ್ನ ಬಳಕೆ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಘಟಕರಿಂದ ತತ್ವಪದ. 7:45ಕ್ಕೆ ಸಿರಿಗಂಧ. 9:15ಕ್ಕೆ ಪೂಜ್ಯ ಎಂ ಅವರು ಹಾಡಿರುವಂತಹ ಭಾವಗೀತೆಗಳು. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ವೈಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:00ಕ್ಕೆ ವನಿತಾ ವಿಹಾರದ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಸೌಮ್ಯ ಡಿಆರ್ ಅವರು ಹಾಡಿರುವಂತಹ ಅಕ್ಕಮಹಾದೇವಿಯ ವಚನ. ಹಿಂಡನದಲ್ಲಿ ಹಿಡಿಯೋಡದ ಕುಂಜರ ತನ್ನ ವಿನ್ಯವ ನೆನೆವಂತೆ ನೆನೆವನಯ್ಯ.

ಇದುವರೆಗೆ ಸೌಮ್ಯ ಡಿಆರ್ ಅವರು ಹಾಡಿರುವಂತಹ ಭಕ್ತಿ ರಚನೆಗಳನ್ನು ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರವನ್ನು ನೀಡಿದವರು ಕೃತಿ ಕೌಶಿಕ್, ವೀಣೆ ಸಹಕಾರ ಎಂಆರ್ ಮಂಜುಳಾ, ಮೃದಂಗ ಆರ್ ನರಸಿಂಹನ್. ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಆನಂದಕಂದ ವಿರಚಿತ ಒಂದು ಭಕ್ತಿ ರಚನೆ ರೋಹಿಣಿಯವರು ಹಾಡಿದ್ದಾರೆ. ನಾಗರ ಪಂಚಮಿ ಹಬ್ಬ, ಸೊಗಸಿನ ಸಾಗರವೇ ಸರಿಯಬ್ಬ.

ವೃಂದಗಾನದಲ್ಲಿ ವಿ ಸಿ ಆಯಿರ್ ಸಿಂಗ್ ಅವರು ರಚಿಸಿರುವಂತಹ ಗೀತೆ ಹಬ್ಬ ನಾಡಿನ ಜನರಿಗೆ ಮೋದದ ಹಬ್ಬ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ.
1: ಅರಿತು ಆಚರಿಸಿದಲ್ಲಿ ಮಾತ್ರ ಉತ್ಸವಗಳು ಅರ್ಥಪೂರ್ಣವಾಗುತ್ತವೆ. ಹಬ್ಬಗಳ ಹಿನ್ನೆಲೆಯ ತತ್ವ ತಿಳಿದರೆ ಆಚರಣೆಯು ಆತ್ಮೀಯವಾಗುತ್ತದೆ, ಹೃದ್ಗತವಾಗುತ್ತದೆ, ಆಗ ಅದು ಸ್ಪಿರಿಚುವಲ್ ಆಗುತ್ತದೆ, ಇಲ್ಲವಾದರೆ ಬರೀ ರಿಚುವಲ್ ಆಗಿಬಿಡುತ್ತದೆ. ಇಂದಿನ ನಮ್ಮ ಬಹುಪಾಲು ಹಬ್ಬ ಹರಿದಿನಗಳು, ಉತ್ಸವಾಚರಣೆಗಳು ಅರ್ಥ ತಿಳಿಯದ ಒಣ ಆಚರಣೆಗಳು ಮಾತ್ರವಾಗುತ್ತಿದ್ದು ನಮ್ಮ ಯುವಜನರು ಆಚರಣೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಯೇಷ್ಠ ಆಷಾಢಗಳ ಬಿರು ಮಳೆಗಳ ನಂತರ ಬರುವ ಶ್ರಾವಣದ ಈ ಪಂಚಮಿಯ ಸುಸಂದರ್ಭದಲ್ಲಿ ಅರಳಿ ನಿಂತ ಪ್ರಕೃತಿಯ ನಡುವೆ ನಾಗಪಂಚಮಿ ಹಬ್ಬ ಬರುತ್ತೆ. ಮಲೆನಾಡಿನಲ್ಲಂತೂ ಮಳೆಯಲ್ಲೇ ಹಬ್ಬ. ಹುಣಸೆ ಮರಕ್ಕೆ ಜೋಕಾಲಿ ಹಗ್ಗ ಕಟ್ಟಿ ತೂಗಾಡುವ ಮಕ್ಕಳ ಸಂಭ್ರಮ ಒಂದೆಡೆ, ಮಡಿ ಬಟ್ಟೆ ಧರಿಸಿ ಹುತ್ತ ಹುಡುಕಿ ಹೋಗಿ ಹಾಲೆರೆದು ಬರುವ ನಾರಿಯರ ನಿಯಮಗಳು ಮತ್ತೊಂದೆಡೆ, ನಾಗಬನಗಳನ್ನು ಅಚ್ಚುಕಟ್ಟು ಮಾಡಿ ಅಲಂಕರಿಸಿ ಅಲ್ಲಿ ನಡೆಸುವ ಕ್ಷೀರಾಭಿಷೇಕ ಮತ್ತೂ ವಿಶೇಷ. ಕೇದಿಗೆ ವನಗಳಲ್ಲಿ ನಾಗ ಕ್ಷೇಮವಾಗಿ ವಾಸಿಸುತ್ತಾನೆ ಎಂದು ನಂಬುತ್ತಾ ಅವನಿಗೆ ಪ್ರಿಯವಾದ ಕೇದಿಗೆ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತೇವೆ. ತೆಂಗಿನ ಎಳನೀರು, ಅದರಲ್ಲೂ ಗೆಂದಾಲೆ ಬಂಡ ಕೊಂಡು ತಂದು ನಾಗನಿಗೆ ಅಭಿಷೇಕ ಮಾಡುತ್ತೇವೆ. ಸಾಮಾನ್ಯವಾಗಿ ನಾಗನೆಂದರೆ ಭಯ ಜಾಸ್ತಿ. ತಪ್ಪಿ ನಡೆದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಕೊಡುವ ಈ ನಾಗ ಭಗವಂತನ ಪ್ರತಿನಿಧಿ ಅಥವಾ ಭಗವಂತನ ಸ್ವರೂಪವೇ ಆಗಿರುತ್ತಾನೆ. ವಿಶೇಷತಃ ದಕ್ಷಿಣ ಕನ್ನಡ ಕರಾವಳಿ ಸೀಮೆಯಲ್ಲಂತೂ ನಾಗಾರಾಧನೆ ತುಂಬ ವಿಶಿಷ್ಟ. ಎಲ್ಲ ಗೃಹ ಪ್ರವೇಶಗಳ ಸಂದರ್ಭಗಳಲ್ಲಿಯೂ ಭೂಮಿಯೊಳಗೆ ವಾಸಿಸುತ್ತಿದ್ದ ನಾಗಗಳಿಗೆ ಮನೆ ಕಟ್ಟುವಾಗ ಆಗಿರಬಹುದಾದ ತೊಂದರೆಗಳಿಗೆ ಕ್ಷಮೆ ಬೇಡಿ, ತಪ್ಪು ಕಾಣಿಕೆ ಹಾಕಿ ದಾನ

0: ಧರ್ಮಗಳಿಂದ ಪೂಜಿಸುತ್ತೇವೆ. ನಾಗಗಳ ಭೂಮಿ ಇದು. ಇಲ್ಲಿ ನಾವು ಮನೆ ಕಟ್ಟಿ ವಾಸಿಸಲು ನಾಗದೇವರ ಕೃಪೆ ಬೇಕು. ನಾಗದೋಷಗಳಿಗಂತೂ ಬಲು ವಿಶಿಷ್ಟವಾದ ನಾಗಪ್ರತಿಷ್ಠೆ, ನಾಗಬಲಿಯಂತಹ ಪರಿಹಾರಕ ಪೂಜೆಗಳಿವೆ. ಇದು ಒಂದು ರೀತಿಯ ಪ್ರಕೃತಿ ಪೂಜೆಯೇ ಸರಿ. ಅತಿ ಹೆಚ್ಚು ಭಕ್ತರು ಬಂದು ಪೂಜಿಸುವ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಈ ನಮ್ಮ ಕರಾವಳಿಯಲ್ಲಿಯೇ. ಅನೇಕರ ಮನೆ ದೇವನಾಗಿ, ಗ್ರಾಮ ದೇವನಾಗಿ ನಾಗಬ್ರಹ್ಮನು ವಿರಾಜಿಸುತ್ತಾ ಇದ್ದಾನೆ. ನಾಗಾರಾಧನೆಗೆ ಯೌಗಿಕ ಸಂಕೇತಗಳಿವೆ. ಇದು ಯೌಗಿಕ ಸಿದ್ಧಿ ಮಾರ್ಗವೇ ಸರಿ. ಜನ್ಮ ಜನ್ಮಾಂತರಗಳ ಸಂಗ್ರಹಿತ ಪುಣ್ಯ ಪಾಪ ಕರ್ಮಗಳ ಫಲಾನುಭವಕ್ಕಾಗಿ ಮತ್ತೆ ಮತ್ತೆ ಜನ್ಮವಾಗುತ್ತದೆ. ಚಿತ್ತದ ಈ ಸಂಗ್ರಹಾಲಯ ಖಾಲಿಯಾದಂದು ನಮಗೆ ಪುನರ್ಜನ್ಮದಿಂದ ಮುಕ್ತಿ. ಮೂಲ ಚೈತನ್ಯದ ಸಾಕ್ಷಾತ್ಕಾರಕ್ಕಿರುವ ಪ್ರತಿಬಂಧಕವೇ ಈ ಸಂಚಿತ ಕರ್ಮಗಳ ಬಂಧ. ಧರ್ಮಾಚರಣೆಗಳ ಜೊತೆಗೆ ಯೌಗಿಕ ಉಪಾಸನೆಗಳು ಆತ್ಮ ಸಾಕ್ಷಾತ್ಕಾರಕ್ಕಿರುವ ಮಾರ್ಗಗಳು. ಕುಂಡಲಿನಿ ಶಕ್ತಿಯು ಮೇರುದಂಡದ ಮೂಲಾಧಾರದಲ್ಲಿ ಕುಳಿತಿದೆ. ಈ ಕುಂಡಲಿನಿ ಜಾಗೃತವಾಗಬೇಕಿದೆ. ಸುರಳಿ ಸುತ್ತುಕೊಂಡ ಈ ನಾಭಿ ಕೆಳಗಿನ ಮೂಲಾಧಾರದಲ್ಲಿ ಮಲಗಿರುವಂತಹ ಸರ್ಪರೂಪದ ಕುಂಡಲಿನಿ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಜಾಗೃತವಾದಾಗ ಹೆಡೆ ಬಿಚ್ಚಿಕೊಂಡು ಈ ಸರ್ಪವು ಮೂಲಾಧಾರ ಚಕ್ರದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಉದರ ಕೇಂದ್ರದ ಸ್ವಾಧಿಷ್ಠಾನ ಚಕ್ರ ದಾಟಿ ಸುಷುಮ್ನ ಇಡ ಪಿಂಗಳ ನಾಡಿಗಳ ಮೂಲಕ ಹೃದಯ ಕೇಂದ್ರದ ಅನಾಹತ ಚಕ್ರಕ್ಕೆ ಬರುತ್ತದೆ. ಇಲ್ಲಿನ ವಿಷ್ಣು ಗ್ರಂಥಿಯನ್ನು ವಿಭೇದಿಸಿಕೊಂಡು ಈ ಮಿಡಿ ನಾಗನು ಕಂಠ ಕೇಂದ್ರದ ವಿಶುದ್ಧ ಚಕ್ರವನ್ನು ಭೇದಿಸಿಕೊಂಡು ಭ್ರೂ ಮಧ್ಯದ ಕೇಂದ್ರದ ಆಜ್ಞಾಚಕ್ರದ ರುದ್ರ ಗ್ರಂಥಿಯನ್ನೂ ವಿಭೇದಿಸುತ್ತಾನೆ. ನೆತ್ತಿಯ ಸಹಸ್ರಾರ ಗ್ರಂಥಿಗೆ ಹೋಗುತ್ತದೆ. ಹೀಗೆ ಜಾಗೃತನಾದ ನಾಗನ ಪೂಜೆಯೇ ನಾಗಪಂಚಮಿ. ಹೀಗೆ ಮೇಲ್ಮುಖವಾಗಿ ಪ್ರವಹಿಸುವ ಬ್ರಹ್ಮ ಪ್ರಜ್ಞೆಯು ಈ ಸರ್ಪದ ಸಹಸ್ರಾರ ಪ್ರವೇಶವನ್ನು ಚೈತನ್ಯದ ಸಾಕ್ಷಾತ್ಕಾರವೇ ಎನ್ನುತ್ತೇವೆ. ಕಠೋರ ಯೋಗ ಸಾಧನೆಯೇ ಈ ನಾಗನ ಅಂತರ್ಯಾತ್ರೆ. ನಾಗಪಂಚಮಿಯ ಆಧ್ಯಾತ್ಮಿಕ ಉಪಾಸನೆ, ನಾಗನ ಆರಾಧನೆ, ತತ್ಪರಿಣಾಮವಾಗಿ ಉಂಟಾಗುವ ಆತ್ಮಾನಂದವೇ ನಾಗದೇವನ ಪ್ರಸಾದ.
1: ಇದುವರೆಗೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಚಿಂತನೆ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
1: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರು ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ, ನಮ್ಮ ಅವರು ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ, ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವುದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನೋ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
0: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕಷ್ಟದೊಳನ್ನವ ದುಡಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಇದುವರೆಗೆ ವೃಂದಗಾನದಲ್ಲಿ ನಾಡಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ ಎಂಜಿ ನರೇಗಾ ಅಂದರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
3: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು 2005 ಜಾರಿಗೆ ಬಂದಿರುವಂಥದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ದರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
2: ಈಗ ಏನು ಬದಲಾವಣೆ ಆಯ್ತಾ?
3: ಕಳೆದ ಡಿಸೆಂಬರ್ 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತ್ತು. ಅಂದರೆ ಇದೇ ಎಂಜಿ ನರೇಗಾ ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025, ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ ವಿಬಿಜಿ ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದರೆ ಸುಮಾರು ಶೇಕಡ 25% ಹೆಚ್ಚಾಗ್ತದೆ. ಇನ್ನೊಂದೇನೆಂದರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ₹370 ಏಪ್ರಿಲ್ 2025 ಆಗಿದೆ.
2: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
3: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ

0: ಎಐ ಆಧಾರಿತ ಮೇಲ್ವಿಚಾರಣೆ ಮತ್ತೆ ಜಿಪಿಎಸ್ ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
1: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
0: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ಯೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
1: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
0: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತಹ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ ಈಗ ರೈತರಿಗೆ ಸಲಹೆ.
5: ಒಣಭೂಮಿ ಕೃಷಿ ಅಂದರೆ ಮಳೆಯ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸುವ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಅಂದರೆ ಕಡಿಮೆ ಮತ್ತು ಅನಿಶ್ಚಿತ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿ. ಭಾರತದಲ್ಲಿ ಅಖಿಲ ಭಾರತ ಸಮನ್ವಿತ ಒಣಭೂಮಿ ಕೃಷಿ ಸಂಶೋಧನಾ ಯೋಜನೆ 1971 ಆರಂಭಿಸಲಾಗಿದೆ. ಒಣಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿ ವ್ಯವಸ್ಥೆಯ ಸಹಾಯ ಇರೋದಿಲ್ಲ. ಈ ಬೆಳೆಗಳು ಬೆಳೆಯಲು ಮಳೆ ನೀರು ಮತ್ತು ಮಣ್ಣಿನ ಸಂಗ್ರಹವಾಗಿರುವ ತೇವಾಂಶವನ್ನೇ ಅವಲಂಬಿಸಿರುತ್ತೆ. ಭಾರತದಲ್ಲಿ ಒಣಭೂಮಿ ಕೃಷಿಯ ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ, ಏಕೆಂದರೆ ಇತರ ಸೌಲಭ್ಯಗಳ ಬಳಕೆ ಕಡಿಮೆ ಆಗಿರುತ್ತೆ. ಮಳೆಯೇ ಬೆಳೆಗಳಿಗೆ ಮುಖ್ಯ, ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆ ಸಹಕಾರಿಯಾಗುತ್ತದೆ. ಇದಲ್ಲದೆ ಸಂಶ್ಲೇಷಣಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇರೋದ್ರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರಲು ಸಹಾಯ ಮಾಡುತ್ತೆ. ದೀರ್ಘಕಾಲದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡುತ್ತೆ. ಒಣಭೂಮಿ ಕೃಷಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನೆಂದರೆ ಬೇಳೆಕಾಳುಗಳು, ಇದರಲ್ಲಿ ತೊಗರಿ, ಕಡಲೆ, ಮೊಸೂರು ಕಾಳು ಮುಂತಾದವು ಇರುತ್ತವೆ. ಎಣ್ಣೆಕಾಳುಗಳು ಏನೆಂದರೆ ಸಾಸಿವೆ, ರೆಪ್ಸೀಡ್ ಮುಂತಾದವುಗಳಾಗಿರುತ್ತದೆ. ಸಿರಿಧಾನ್ಯಗಳೆಂದರೆ ಜೋಳ, ಸಜ್ಜೆ, ರಾಗಿ ಮೊದಲಾದವಾಗಿವೆ. ಭಾರತದ ಒಣಭೂಮಿ ಕೃಷಿಯ ಕೊಡುಗೆ ಏನೆಂದರೆ ಭಾರತದ ಸುಮಾರು 80% ಜೋಳ ಉತ್ಪಾದನೆಗೆ ಒಣಭೂಮಿ ಕೃಷಿಯನ್ನೇ ಅವಲಂಬಿಸಲಾಗುತ್ತೆ. ಸುಮಾರು 90% ಸಜ್ಜೆ ಉತ್ಪಾದನೆ ಒಣಭೂಮಿ ಕೃಷಿಯಲ್ಲೇ ಬೆಳೀತಾರೆ. ಸುಮಾರು 95% ಬೇಳೆಕಾಳುಗಳ ಉತ್ಪಾದನೆ ಕೂಡ ಒಣಭೂಮಿ ಕೃಷಿಯಿಂದಲೇ ಪಡೆಯಲಾಗುತ್ತೆ. ಸುಮಾರು 75% ಎಣ್ಣೆಕಾಳುಗಳ ಉತ್ಪಾದನೆಯು ಒಣಭೂಮಿ ಕೃಷಿಯ ಕೊಡುಗೆಯಾಗಿರುತ್ತೆ. ಒಣಭೂಮಿ ಕೃಷಿಯ ಪ್ರಮುಖ ಲಕ್ಷಣಗಳು ಏನೆಂದರೆ ವಾರ್ಷಿಕವಾಗಿ 300-750 mm ಮಳೆಯಾಗುವ ಪ್ರದೇಶಗಳು ಅನ್ನಲಾಗುತ್ತೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿಸಲಾಗುತ್ತೆ. ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಸಲಾಗುತ್ತೆ. ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಪ್ರಮುಖ ಬೆಳೆಗಳು ಇವುಗಳಲ್ಲಿ ಒಣ ಪ್ರದೇಶದಲ್ಲಿ ಏನಂದರೆ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳಾಗಿವೆ. ಇದರಲ್ಲಿ ಒಣ ಬೇಸಾಯದಲ್ಲಿ ಪ್ರಮುಖ ಕೃಷಿ ವಿಧಾನಗಳು ಏನೆಂದರೆ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಬೇಕು, ಮಲ್ಚಿಂಗ್ ಮಣ್ಣಿನ ಮೇಲ್ಮೈಯನ್ನು ಮುಚ್ಚಿಕೊಂಡಿರಬೇಕು, ಬೆಳೆ ಪರಿವರ್ತನೆ ಮಾಡ್ತಾ ಇರಬೇಕು, ಸಮತಟ್ಟು ಉಳುಮೆ ಕಾಂಟೂರ್ ಪ್ಲೋಯಿಂಗ್ ಮಾಡಬೇಕು, ಮಣ್ಣಿನ ತಡೆಕಟ್ಟು ಬಂಡಿಂಗ್ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡ್ತಾ ಇರಬೇಕು. ಮಳೆ ನೀರನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ ಕುಡಿಯುವ ನೀರು ಮತ್ತು ಇತರ ಬೆಳೆಗಳಿಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ ಎನ್ನಲಾಗುತ್ತೆ. ಮಳೆ ನೀರು ಸಂಗ್ರಹಣೆಯ ಪ್ರಮುಖ ವಿಧಾನಗಳು ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ನಲ್ಲಿ ಸಂಗ್ರಹಿಸಬೇಕು, ಕೃಷಿ ಹೊಲಗಳಲ್ಲಿ ಕೆರೆ, ಕೊಳ, ಕೃಷಿ ಹೊಂಡ ನಿರ್ಮಿಸಬೇಕು, ಚೆಕ್ ಡ್ಯಾಮ್ ಪರ್ಕ್ಯುಲೇಷನ್ ಟ್ಯಾಂಕ್ಗಳನ್ನು ನಿರ್ಮಿಸಿಕೊಂಡಿರಬೇಕು, ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರಯೋಜನ ಏನೆಂದರೆ ನೀರಿನ ಕೊರತೆಯನ್ನು ಕಡಿಮೆ ಮಾಡುತ್ತೆ, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತೆ, ಕೃಷಿಗೆ ನೀರಿನ ಲಭ್ಯತೆ ಹೆಚ್ಚಿಸುತ್ತೆ, ಬರಗಾಲದ ಸಮಯದಲ್ಲಿ ನೀರಿನ ಸಂಗ್ರಹ ಉಪಯೋಗಕ್ಕೆ ಬರುತ್ತೆ. ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ಮೇಲ್ಪದರವನ್ನು ಒಣಹುಲ್ಲು, ಎಲೆಗಳು, ಬೆಳೆ ಅವಶೇಷಗಳು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚೋದ್ರಿಂದ ಮಣ್ಣಿನ ತೇವಾಂಶವನ್ನು ಉಳಿಸುವ ಕೃಷಿ ವಿಧಾನವನ್ನು ಮಲ್ಚಿಂಗ್ ಅಂತ ಕರೀತಾರೆ. ಮಲ್ಚಿಂಗ್ ಪ್ರಯೋಜನ ಏನಂದರೆ ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ನೀರಿನ ಆವಿಯಾಗೋದು ತಡೆಯುತ್ತದೆ, ಕಳೆ ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ, ಮಣ್ಣಿನ ತಾಪಮಾನ ಸಮತೋಲನ ಇಡುತ್ತೆ, ಮಣ್ಣಿನ ಫಲವತ್ತತೆ ಕಾಪಾಡಲು ಸಹಾಯ ಮಾಡುತ್ತೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತೆ. ಬೆಳೆ ಪರಿವರ್ತನೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಮಣ್ಣಿನ ಪೋಷಕಾಂಶಗಳ ಸಮತೋಲನ ಕಾಪಾಡಲಾಗುತ್ತೆ, ಕೀಟಗಳು ಮತ್ತು ರೋಗಗಳ ಹರಡುವಿಕೆ ಕಡಿಮೆ ಆಗ್ತದೆ, ಕಳೆಗಳ ನಿಯಂತ್ರಣಕ್ಕೆ ಇದು ಸಹಾಯ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಕಡಿಮೆ ಮಾಡಿಕೊಳ್ಳಬಹುದು. ಒಟ್ಟಾರೆ ಬೆಳೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಲು ಇವು ಸಹಾಯಕವಾಗ್ತವೆ. ಉದಾಹರಣೆಗಾಗಿ ಅಕ್ಕಿ ಮತ್ತು ಬೇಳೆ ಬೆಳೆಯೋದ್ರಿಂದ, ಜೋಳ ಮತ್ತು ಕಡಲೆ ಬೆಳೆಸೋದ್ರಿಂದ, ಹತ್ತಿ ಮತ್ತು ಹೆಸರು ಬೆಳೆಯೋದ್ರಿಂದ, ಹೀಗೆ ಮಾಡೋದ್ರಿಂದ ಫಲವತ್ತತೆಯನ್ನು ಹೆಚ್ಚಿಸಬಹುದಾಗಿದೆ. ಸಮತಟ್ಟು ಉಳುಮೆ ಮಾಡೋದ್ರಿಂದ ಇಳಿಜಾರಿನ ಭೂಮಿಯಲ್ಲಿ ಇಳಿಜಾರಿನ ದಿಕ್ಕಿನಲ್ಲಿ ಉಳುಮೆ ಮಾಡದೆ ಸಮಯತ್ತರದ ಉದ್ದಕ್ಕೂ ಉಳುಮೆ ಮಾಡುವ ಕೃಷಿ ಪದ್ಧತಿ ಇದಾಗಿದೆ. ಇದರಿಂದ ಮಣ್ಣಿನ ಸವೆತ ಕಡಿಮೆ ಮಾಡಿಕೊಳ್ಬಹುದು, ಮಳೆ ನೀರಿನ ಹರಿವನ್ನು ನಿಧಾನ ಮಾಡಬಹುದು, ನೀರು ಮಣ್ಣಿನಲ್ಲಿ ಹೆಚ್ಚು ಹೀರಿಕೊಳ್ಳುವ ಸಹಾಯ ಮಾಡುತ್ತೆ.
4: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಯುವಾನಃ ಮಹಿಳಾಃ ಕೃಷಕಾಃ ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಅವಶ್ಯಕಮಸ್ತಿ. ಯೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರವರ್ಷಂ ಯಾವತ್ ಭಾರತ ರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಮರ್ಹತಿ. ಸಹ ಅವದತ್ ಯತ್ ನರೇಂದ್ರ ಮೋದಿ ಸರ್ವಕಾರಃ ಏತೇಷಾಂ ವರ್ಗಾಣಾಂ ಕಲ್ಯಾಣೇ ವಿಕಾಸೇ ಚ ವಿಶೇಷಂ ಧ್ಯಾನಂ ಪ್ರದದಾತಿ. ಶ್ರೀಶಾಹ ಹ್ಯಃ ರಾಜಸ್ಥಾನ ರಾಜ್ಯಸ್ಯ ಅಲವರ ನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನ್ ಆಸೀತ್. ತೇನ ರಾಜ್ಯಸ್ಯ ಸಪ್ತದಶಸು ಜನಪದೇಷು ತ್ರಿಪಂಚಾಶದಧಿಕ ಚತುಶ್ಶತೋತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂ ಚ ಕೃತಂ. ತೇನ ಕಥಿತಂ ಯತ್ ಸರ್ವಕಾರೇಣ ಕೃಷಕಾಣಾಂ ಕಲ್ಯಾಣಾಯ ಅನೇಕಾಃ ಯೋಜನಾಃ ಪ್ರಾರಬ್ಧಾಃ. ಸಹ ಅವದತ್ ಯತ್ ಚತುರ್ದಶೋತ್ತರ ದ್ವಿಸಹಸ್ರತಮ ವರ್ಷಾತ್ ಷಡ್ವಿಂಶತ್ಯುತ್ತರ ದ್ವಿಸಹಸ್ರತಮಂ ವರ್ಷಂ ಯಾವತ್ ಮೋದಿ ಸರ್ವಕಾರೇಣ ಕೃಷಕಾಣಾಂ ಕೃತೆ ಬೃಹತ್ ಯೋಜನಾಃ ಪ್ರವರ್ತಿತಾಃ ನ್ಯೂನತಮ ಸಮರ್ಥನ ಮೂಲ್ಯಂ ಚ ನಿರಂತರಂ ವರ್ಧಿತಮಿತಿ. ನವದೆಹಲಿಯಾಂ ಅದ್ಯ ಕೇಂದ್ರೀಯ ರಾಜ್ಯಮಂತ್ರಿಣ ಡಾಕ್ಟರ್ ಜಿತೇಂದ್ರ ಸಿಂಹೇನ ಸಪ್ತದಶ ಜನೇಭ್ಯಃ ರಾಷ್ಟ್ರೀಯ ಅನುಭವ ಪುರಸ್ಕಾರಃ ಪ್ರದೀಯತೆ. ರಾಷ್ಟ್ರ ನಿರ್ಮಾಣೆ ವಿಶಿಷ್ಟ

ಯೋಗದಾನಂ ದತ್ತವದ್ಭ್ಯಃ ಸೇವಾನಿವೃತ್ತ ಕರ್ಮಚಾರಿಭ್ಯಃ ಏತತ್ ಪದಕಂ ಅರ್ಪ್ಯತೆ. ಏತದತಿರಿಚ್ಯ ಪೆನ್ಷನ್ ಮಿತ್ರ ಪುಸ್ತಿಕಾಯಾಃ ವಿಮೋಚನಂ ತಥಾ ಪಂಚದಶ ವಿತ್ತಕೋಶಾಣಾಂ ಪ್ರದರ್ಶನಿ ಅಪಿ ಆಯೋಜ್ಯತೆ. ಏರ್ ಇಂಡಿಯಾ ವಿಮಾನ ಸೇವೆಯಾ ವಿಶಾಖಪತ್ತನಂ ನಗರಸ್ಯ ಸರ್ವಾಃ ವೈಮಾನಿಕ ಯಾತ್ರಾಃ ಅದ್ಯ ಭೋಗಾಪುರಾತ್ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರೀಯ ವಿಮಾನಪತ್ತನಾತ್ ಅನುವರ್ತ್ಯಂತೆ. ಯಾಸಾಂ ವಿಮಾನ ಸಂಕೇತಃ VTZ ಇತಿ ಪೂರ್ವವತ್ ಏವ ಸ್ಥಾಸ್ಯತಿ. ಸಂಸ್ಥೆಯ ಭೋಗಾಪುರ ದೆಹಲಿ ಮಾರ್ಗಯೋಃ ಮಧ್ಯೆ ಪ್ರತಿ ಸಪ್ತಾಹಂ ಚತುರ್ದಶ ಉಡ್ಡಯನಾನಾಂ ಚಕ್ರಂ ನಿರ್ದಿಶ್ಯತೆ. ಅಸ್ಯ ಆಧುನಿಕ ವಿಮಾನಪತ್ತನಸ್ಯ ಪ್ರಾಯಃ ಸಪ್ತಸಪ್ತತಿಃ ಸಹಸ್ರ ವರ್ಗ ಮೀಟರ್ ಪರಿಮಿತೆ ಪ್ರಾಂಗಣೆ ದ್ವಾವಿಂಶತಿಃ ಚೆಕ್ ಇನ್ ಸ್ಥಾನಕಾನಿ ಅಷ್ಟಾದಶ ಸ್ವಚಾಲಿತ ಭಾರ ಅರ್ಪಣ ಯಂತ್ರಾಣಿ ಸಪ್ತ ಚ ಉಡ್ಡಯನ ಸೇತವಃ ಸಂಯೋಜಿತಾಃ ಸಂತಿ. ರಾಷ್ಟ್ರೀಯ ಪರೀಕ್ಷಣ ಅಭಿಕರಣೇನ UGC ನೆಟ್ ಪರೀಕ್ಷಾಯಾಃ ಆಂಗ್ಲ ವಾಣಿಜ್ಯ ಸಮಾಜಶಾಸ್ತ್ರ ಇತಿ ವಿಷಯತ್ರಯಸ್ಯ ಪುನಃ ಪರೀಕ್ಷಾ ಸಂಚಾಲನಸ್ಯ ಘೋಷಣಾ ಕೃತಾ. ಪರೀಕ್ಷಾಯಾಂ ಸಂಭೂತಾನಾಂ ಅಶುದ್ಧೀನಾಂ ಪರಿಷ್ಕಾರಾಯ ಸಿತಂಬರ ಮಾಸಸ್ಯ ನವಮೇ ದಿನಾಂಕೆ ಆಂಗ್ಲ ವಾಣಿಜ್ಯಯೋಃ ತಥಾ ಸಿತಂಬರ ಮಾಸಸ್ಯ ದಶಮೇ ದಿನಾಂಕೆ ಸಮಾಜಶಾಸ್ತ್ರಸ್ಯ ಪುನಃ ಪರೀಕ್ಷಾ ಭವಿಷ್ಯತಿ. ವಿಶುದ್ಧಾನಾಂ ನಿಷ್ಪಕ್ಷಾಂಚ ಪರೀಕ್ಷಾಂ ವಿಧಾತುಂ ಏಷಃ ನಿರ್ಣಯಃ ಸಮಿತಿ ಅನುಶಂಸಯಾ ಗೃಹೀತಃ. ಭಾರತಂ ಸ್ವಃ ನವದಿಲ್ಲ್ಯಾಂ ದ್ವಾದಶಂ ಬ್ರಿಕ್ಸ್ ಋತುದಶಾ ಮಂತ್ರಿಣಾಂ ಸಮ್ಮೇಳನಂ ಆಯೋಜಯಿಷ್ಯತಿ. ಇತಃ ಪ್ರಾಕ್ ಅದ್ಯ ಋತುದಶಾ ಕಾರ್ಯಸಮೂಹಸ್ಯ ಜಲವಾಯು ಪರಿವರ್ತನಸ್ಯ ಸುಸ್ಥಿರ ವಿಕಾಸಸ್ಯ ವಿಷಯೆ ಸಂಪರ್ಕ ಸಮೂಹಸ್ಯ ಚ ಬ್ರಿಕ್ಸ್ ವರಿಷ್ಠ ಅಧಿಕಾರಿಣಾಂ ಸಭಾ ಭವಿಷ್ಯತಿ. ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷಪದಸ್ಯ ವಿಷಯಃ ಸ್ಥಿತಿಸ್ಥಾಪಕತಾಯಾಃ ನವಾನ್ವೇಷಣಸ್ಯ ಸಹಕಾರಸ್ಯ ಸುಸ್ಥಿರತಾಯಾಃ ಚ ನಿರ್ಮಾಣಂ ಇತ್ಯಸ್ತಿ. ಭಾರತಂ ಅದ್ಯಾರಭ್ಯ ಅಗಸ್ತಮಾಸಸ್ಯ ತ್ರಯೋವಿಂಶತ್ಯಧಿಕತಮಂ ದಿನಾಂಕಂ ಯಾವತ್ ನವದಿಲ್ಲಿನಗರೆ ಸ್ಥಿತೆ ಇಂದಿರಾಗಾಂಧಿ ಸ್ಟೇಡಿಯಂ ಇತಿ ಸ್ಥಾನೆ VWF ವಿಶ್ವ ಚಾಂಪಿಯನ್ಶಿಪ್ ಸ್ಪರ್ಧಾಂ ಆಯೋಜಯಿಷ್ಯತಿ. ನವಾಧಿಕದ್ವಿಸಹಸ್ರತಮ ವರ್ಷಸ್ಯ ಸ್ಪರ್ಧಾಯಾಃ ಅನಂತರಮಿದಂ ದ್ವಿತೀಯವಾರಂ ಯದಾ ಭಾರತದೇಶಃ ಏತಾಂ ಸ್ಪರ್ಧಾಂ ಆಯೋಜಯತಿ. FIH ಪುರುಷ ಹಾಕಿ ವಿಶ್ವಚಷಕ ಸ್ಪರ್ಧಾ ಮಾಲಿಕಾಯಾಂ ಭಾರತೀಯ ಪುರುಷ ಹಾಕಿ ದಲಂ ಅದ್ಯ ಸ್ವಸ್ಯ ವಿಜಯ ಯಾತ್ರಾಂ ನಿರಂತರಂ ಕರ್ತುಂ ಇಂಗ್ಲೆಂಡ್ ದಲೇನ ಸಹ ಸ್ಪರ್ಧಿಷ್ಯತೆ ಇತಿ ವಾರ್ತಾಃ.

0: ಆಕಾಶವಾಣಿ ಈಗ ಕೆಲವು ಜಾಹೀರಾತುಗಳು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು, ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್, ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ

0: ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸರೇಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೆ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈನ್ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಈಗ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಪಿಎಂಡಿಎಸ್ ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು, ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನ ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1.5-2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
0: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗ ಹಾಲು ಹೊಯ್ದು ಅಂದ್ರ ದೊಡ್ಡ ಖುಷಿ. ಹೆಣ್ಣು ಮಕ್ಕಳಿಗೆ ದೂರ ಇರ್ಲಿ ಲಗತ್ತಿರ್ಲಿ, ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದ ಒಂದು ಸಡಗರ. ಮಳೆಗಾಲದಾಗ

ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ ಆಡೋದಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ ಮಾಡಿ ನಾಲ್ಕು ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ ನಾ.

0: ತಾಯಿ ಇಲ್ಲದ ತಂಗಿ ನನ್ ದಾರಿ ನೋಡ್ತಿರ್ತಾಳ, ರೊಟ್ಟಿ ಬುತ್ತಿ ಮಾಡಂತ ಕೇಳ್ತಾನ. ರೊಟ್ಟಿ ಬುತ್ತಿ ಮಾಡಕೊಂಡ ಎತ್ತಿನ ಮ್ಯಾಲೇರಕೊಂಡ ರತ್ತನಗೆರಿ ದಾರಿ ಯಾವದರಣ್ಣ ಸೋಮಾನ.
1: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 7:15. ಈಗ ಎಚ್ಎನ್ ಶಶಿಧರ್ ಅವರು ಹಾಡಿರುವಂತಹ ಭಾವಗೀತೆಗಳು. ಪ್ರಾರಂಭದಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು.

ಎಚ್ ಎನ್ ಶಶಿಧರ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ ಚಿಟ್ಟೆ ಜೋಡಿ ಚಿಟ್ಟೆ.

0: ಕಾಯ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಗಳಲ್ಲಿ

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1-30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿಯ ಜನಗಣತಿಯಲ್ಲಿ ಜಾತಿಯ ವಿವರವೂ ಸೇರಿದಂತೆ ಜನಸಂಖ್ಯಾ ವಿವರ, ಫಲವತ್ತತೆ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 40 ಪ್ರಶ್ನೆಗಳಿವೆ. ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು ಮತ್ತು ಲಡಾಖ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಖ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಗ್ಗೆ 9 ರಿಂದ ಮಧ್ಯಾಹ್ನ

0: 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ರಿಂದ ಸಂಜೆ 6 ಗಂಟೆಯವರೆಗೆ ಎರಡನೇ ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22 ರಿಂದ 30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು ಮಧ್ಯಾಹ್ನ 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ 4 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ.

0: ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯೋಖಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 7:45. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವಿಘ್ನೇಶ್ವರನ ವಾಹನ ಚಿತ್ರದ ಗೀತೆ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಸತ್ಯಮ್ಮ ಅವರ ಸಂಗೀತ.

0: took 3 wickets. And now, for a look at today's newspapers, it's over to V.C. Pramod.
1: Thank you, Abhishek. Amit Shah seeks Congress apology over Vande Mataram Rao, reports The Hindu. West Bengal launches Ayushman Bharat, CM health insurance schemes, says The Statesman. Hindustan Times, in its editorial piece, A Roadmap for Progress, writes that the successes of the PM's Sabsadara focus is critical to resolving the immediate crisis of jobs. The paper elaborates that, like every such address from the ramparts of the Red Fort over the past 8 decades, Prime Minister Narendra Modi's speech to mark the 80th Independence Day combined a short-term actionable roadmap with the long-term path that the country should embark on. And finally, in a world record and Guinness feat, the Asian Age writes that 3 UAE-based Indians were among 65 skydivers who jumped from an aircraft at an altitude of 13,000 feet, each carrying their respective national flag, making it to the Guinness World Records. And with that, it's back to you, Abhishek.
0: Thank you, Pramod. And now, before we end the bulletin, the headlines once again. Self-enumeration for Census 2027 to begin today in Ladakh and identified snowbound areas of Jammu and Kashmir. NTA to reconduct UGC NET exams for 3 subjects, English, Sociology and Commerce, following complaints of errors in these papers. Protesting Jharkhand students to hold fresh round of talks with state government in Ranchi today. IMD issues red alert for very heavy rainfall in Odisha and Gangetic West Bengal. Annual pilgrimage to Himalayan Shrine of Burha Amarnath begins in Jammu and Kashmir, and BWF Badminton World Championships to begin today in New Delhi. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕೇಳಿ ಆಯುಷ್ವಾಣಿ
3: ಕೇಳುಗರೆಲ್ಲರಿಗೂ ನಮಸ್ಕಾರ ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನು ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ ಆದರೆ ಅವುಗಳ ಪ್ರಾಮುಖ್ಯತೆ ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ 2 ಔಷಧೀಯ ಸಸ್ಯಗಳ ಔಷಧೀಯ ಮೂಲಿಕೆಗಳ ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಅರಿಶಿಣ ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಾಲಾಂಗ ಅಂತ ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನು ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ ಇದರ ಹೂವು ನೋಡಲು ಆಕರ್ಷಕ ಸುವಾಸನೆ ಭರಿತ ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ ಹಸಿ ಅರಿಶಿಣದ ಕೊಂಬನ್ನು ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಎಲೆ ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ ಇದನ್ನ ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲಾ ತರಹದ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನು ಕೊಡುತ್ತೆ ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು ನೆಗಡಿ ಶೀತ ಉಂಟಾಗೋದು ಸಹಜ ಇಂಥ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನ ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನ ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದ್ರೆ ಈ ರೀತಿಯ ಶೀತ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಇದನ್ನ ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ ಅರಿಶಿಣವನ್ನ ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ 1 ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಅದೇ ರೀತಿ ಇನ್ನೊಂದು ಔಷಧೀಯ

0: ಗುಣ ಇರುವಂಥ ಸಸ್ಯ ನೆಲ್ಲಿಕಾಯಿ. ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂಥ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ದರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡೂ ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 8:35. ಈಗ ಜಾಹೀರಾತು, ನಂತರ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಕನಸುಗಾರ ಚಿತ್ರಕ್ಕಿಂದು SB ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು, ಸೌಮ್ಯವೆಲ್ಲೆಡೆಯಿರಲಿ ಮಂಕುತಿಮ್ಮ. ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು, ಸೌಮ್ಯವೆಲ್ಲೆಡೆಯಿರಲಿ ಮಂಕುತಿಮ್ಮ.

ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಅಂತಾನೆ ಆರಂಭವಾಗತ್ತೆ ಇದು. ನಾವು ಪ್ರಾಣಿ ಸಂಕೋಲೆಯಲ್ಲಿ ಮೇಲ್ಮಟ್ಟದವರು. ಹೇಗೆ ಈ ಮೇಲ್ಮಟ್ಟದವರು ಅಂತ ಗೊತ್ತಾಗುತ್ತೆ? ನಮ್ಮ ವಿವೇಚನಾ ಶಕ್ತಿ ಮತ್ತು ಮಾತು ನಮ್ಮನ್ನು ಬೇರೆ ಪ್ರಾಣಿಗಳಿಂದ ಬೇರೆಯಾಗಿ ಇರಿಸಿದೆ. ಅದು ಇನ್ನಷ್ಟು ಉನ್ನತವಾಗಿರಲಿ, ಪರಮಾರ್ಥದ ಸಾಧನೆಗೆ ಮತ್ತಷ್ಟು ಸಂಸ್ಕಾರ ಸಿಗಲಿ ಅಂತಾರೆ ಡಿ ವಿ ಜಿ. ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತಾರೆ ಸೂರಂ ಎಕ್ಕುಂಡಿಯವರು. ಹಾಗಾಗಿ ನಿಸ್ವಾರ್ಥ ಪ್ರೇಮ ನಮಗೆ ಹೆಚ್ಚಾಗಿರಲಿ. ಅಂದರೆ ಒಂದು ಕಡೆ ಒಂದು ಮಾತನ್ನು ನಾನು ಕೇಳಿದ್ದೇನೆ, ಯಾವಾಗಲೂ ಅಕಾರಣ ಪ್ರೀತಿ ಸಕಾರಣ ದ್ವೇಷ ಒಳ್ಳೆಯದು ಅಂತಾರೆ. ಅಂದರೆ ನಿಸ್ವಾರ್ಥವಾದಂಥ ಪ್ರೇಮ, ತಾಯಿಯ ಪ್ರೇಮ, ಇಂಥ ಪ್ರೇಮ ಎಲ್ಲ ಕಡೆ ಬೆಳೆಸ್ಕೊಳ್ಳಿ, ಒಳ್ಳೆಯದು. ಭೀಮ ಸಾಹಸ, ಭೀಮ ಪರಾಕ್ರಮ ಬೇಕು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ, ಆದರೆ ಹಗೆತನಕ್ಕಾಗಿ ಅಲ್ಲ. ಈ ಹಗೆತನ ಅನ್ನೋದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಇನ್ನು ನಿಯಮ ನಿಷ್ಠೆ ಅಂದರೆ ನಿತ್ಯ ನಿಯಮಿತ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳೋದು, ಅದು ಬೇಕು. ಆದರೆ ಪ್ರದರ್ಶನ, ಕಠಿಣ ಶಿಕ್ಷೆ ಅದಿರಬಾರದು. ಅಂದರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಅಂತನೋ ಗುಣವನ್ನು ಸಣ್ಣಂದಿನಲ್ಲೇ ನಮ್ಮ ಮಕ್ಕಳಿಗೂ ನಾವು ಬೆಳೆಸೋದು ಒಳ್ಳೆಯದು. ಎಲ್ಲ ಕಡೆ ಶಾಂತಿ ನೆಲೆಸಿರಲಿ, ಸಜ್ಜನಿಕೆ ನೆಲೆಸಿರಲಿ, ನೆಮ್ಮದಿ ತುಂಬಿರಲಿ. ನಾವಿರೋ ಕಡೆಯೇ ನಮ್ಮ ಸ್ನೇಹಿತರು, ನಮ್ಮ ಮಕ್ಕಳು, ನಮ್ಮ ಬಂಧು, ನಮ್ಮ ಬಳಗ, ಇವೆಲ್ಲವೂ ಸಜ್ಜನರಾಯರ ಸರ್ಕಲ್ ಆಗಿರಲಿ ಅಂತಾರೆ ಗುಂಡಪ್ಪನವರು. ನಿಯಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ನಿಮ್ಮ ಬದುಕು ನಿದರ್ಶನವಾಗಿರಲಿ, ಪ್ರದರ್ಶನವಾಗದೇ ಇರಲಿ, ಸೌಮ್ಯವೂ ಎಲ್ಲೆಡೆ ಇರಲಿ, ಎಲ್ಲ ಕಡೆ ಸಜ್ಜನಿಕೆ ಸೌಮ್ಯತೆ ಇರಲಿ ಅಂತಾರೆ ತಿಮ್ಮಗುರು.

ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದಿ ನೀನು ಬಾಳನಾಳುವಡೆ. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನಾಳುವಡೆ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ.

ಹೇಗೋ ಬದುಕಿದಿರಾಯಿತು ಅನ್ನೋದು ಸರಿಯಲ್ಲ. ಹೀಗೆಯೇ ಬದುಕಬೇಕು ಅನ್ನೋದರಲ್ಲಿ ಡಿ ವಿ ಜಿಯವರಿಗೆ ಬಹಳ ವಿಶ್ವಾಸ. ಅದನ್ನೇ ಈ ಮುಕ್ತಕದಲ್ಲಿ ಅವರು ಹೇಳಿದ್ದಾರೆ. ನೀತಿಗೆ ಅಡಿಪಾಯವೇ ಔದಾರ್ಯ, ಉದಾರವಾದ ಗುಣ. ಅಂದರೆ ಉದಾರತೆ ಇಲ್ಲದೆ ಹೋದರೆ ನೀತಿಗೆ ಆಧಾರವೇ ಇಲ್ಲ. ಆದ್ದರಿಂದಲೇ ಆ ಔದಾರ್ಯ ಅನ್ನೋದು ತಾಯಿ, ಧೈರ್ಯವನ್ನು ತಂದೆ ಅಂತ ಕರೀತಾರೆ. ಉದಾರತೆಯನ್ನು ಧೀರ ಮಾತ್ರ ತೋರಬಲ್ಲ. ಯಾರೇನು ಅಂತಾರೋ, ಯಾರದ್ದಾದರೂ ಬಾಯಿಗೆ ಬಿದ್ದೋದ್ರೆ ಏನಪ್ಪಾಗುತ್ತೆ ಅನ್ನೋ ಅಧೈರ್ಯ ಹೊಂದಿದ್ರೆ, ಹಿಂಜರಿದು ಬಿಟ್ರೆ ನೀತಿಗೂ ಉದಾರತೆಗೂ ಸೋಲು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರಿಗೆ ಹಿತವಾಗುವಂತೆ, ಹೊರೆಯಾಗದಂತೆ ತನ್ನನ್ನು ತಾನು ನಿಯಂತ್ರಿಸೋದೆ, ತನ್ನ ಬದುಕನ್ನು ತಾನು ನಡೆಸೋದೆ

0: ಸ್ವಾಧಿಪತೆ. ಇದರೊಂದಿಗೆ ನಿನ್ನೆಗಾಗಿ ದುಃಖಿಸದೆ, ಅಯ್ಯೋ ಆ ದಿವಸ ಎಷ್ಟು ಚೆನ್ನಾಗಿತ್ತು ಅಂತ ಕಳೆದು ಹೋದದ್ದಕ್ಕಾಗಿ ಯೋಚನೆ ಮಾಡದೆ, ಇಂದನ್ನ ಅಚ್ಚುಕಟ್ಟಾಗಿ ಕಳೆಯಿತ, ಹೋದುದನ್ನು ನೆನೆಯದಿರು, ಬರುವುದಕ್ಕೆ ಸಿದ್ಧ ನೀರು, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಎದೆಗುಂದದೆ ಬಾಳು ಅಂತ ಇದ್ದಾರೆ. ಎಷ್ಟು ಉತ್ತಮವಾದ ಬದುಕನ್ನು ನಡೆಸ್ತೇವ್ಯೋ ಅಷ್ಟು ಒಳ್ಳೆಯದು. ಆ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಬಹುದು, ನಿದರ್ಶನವಾಗಬಹುದು, ಮತ್ತೆ ಅದೇ ಒಳ್ಳೆಯದು, ಅದಷ್ಟೇನೆ ಒಳ್ಳೆಯದು, ಅದೇ ಸಂತೋಷ ಕೊಡುವಂತಹದ್ದು ಅಂತಾರೆ ತಿಮ್ಮರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ ಸರಿಯಾಗಿ 9 ಗಂಟೆ. ಈಗ ಕೆಲವು ಜಾಹೀರಾತುಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳಿಗೆ.

0: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು,
1: ಕನ್ನಡ, ಮರಾಠಿ, ಇಂಗ್ಲಿಷ್, ಸಂಸ್ಕೃತ, ಈ ನಾಲ್ಕು ವಾಂಗ್ಮಯ ನನ್ನ ನಡು ಕಟ್ಟಿಗಿವೆ. ಮರಾಠಿ ನಮ್ಮ ಮನೆಯ ಮಾತು, ಕನ್ನಡ ನಮ್ಮ ಜನದ ಮಾತು, ಮೊದಲು ಕನ್ನಡ.
0: ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ.
2: ನಿಜವಾದ ಪ್ರೀತಿಯ ಆಳ ತಿಳಿದೆ, ನಾನು ತುಂಬಾ ಕ್ರೂರವಾಗಿ ವರ್ತಿಸ್ಬಿಟ್ಟೆ.
3: ಸುಂದರಿ, ಸುಂದರಿ, ನಿನಗಾಗಿ ನಾನು ಎಷ್ಟು ಪರಿತಪಿಸಿದೆ. ಒಂದೇ ಒಂದು ಪ್ರೀತಿಯ ಮಾತು ಹೇಳು ಸುಂದರಿ.
2: ಬರಿಯ ಪ್ರೀತಿಯ ಮಾತೇಕೆ ಮೃಗ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಮೃಗ, ಮದುವೆ.
3: ಹೌದೇ, ಹೌದೇ, ನಾನು ಧನ್ಯ, ನಾನು ಧನ್ಯ, ನಾನು ಧನ್ಯ.
2: ಓ, ಇದೇನು ಈತ ರಾಜಕುಮಾರನೇ ಆದ ಮೃಗ?
0: ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.
4: ಇದು ಆಕಾಶವಾಣಿ ಬೆಂಗಳೂರು. ಈ ಸಮಯ 9:05. ಈಗ ಗೀತ ಪಲ್ಲವ, ಚಿತ್ರ ಗೀತೆಗಳು. ಪ್ರಾರಂಭದಲ್ಲಿದೆ ಪ್ರೇಮಂ ಪೂಜ್ಯಂ ಚಿತ್ರದ ಗೀತೆ, ಅರ್ಮಾನ್ ಮಲ್ಲಿಕ್ ಹಾಗೂ ಮೃದುಲಾ ವಾರಿಯರ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಬಿ ಎಸ್ ರಾಘವೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಶಾ ಭಟ್ ಹಾಗೂ ಸುನೀತಿ ಗಣೇಶ್ ಹಾಗೂ ಸಂಗಡಿಗರು ಹಾಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ವಾಸುಕಿ ವೈಭವ್ ಅವರ ಸಂಗೀತ.

0: ಅನುರಾಧ ಭಟ್ ಹಾಗೂ ಅಶ್ವಿನ್ ಪ್ರಭು ಅವರು ಹಾಡಿರುವ ಶಂಭೋ ಮಹಾದೇವ ಚಿತ್ರದ ಗೀತೆ ಇದುವನಿಗೆ ಕೇಳುತ್ತಿದ್ದೀರಿ. ಎಂ ಸಾಗರ್ ಅವರ ಸಾಹಿತ್ಯವಿತ್ತು, ಗಣೇಶ್ ಭಟ್ ಅವರ ಸಂಗೀತ. ಇಲ್ಲಿಗೆ ಗೀತ ಪಲ್ಲವ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಮುಗಿಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:31. ಈಗ ಕಾರ್ಯಕ್ರಮ ಗಾನಗಂಗೆ. ಅದಕ್ಕೂ ಮುನ್ನ ಕೆಲವು ಜಾಹೀರಾತುಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಎಲ್ಲರಿಗೂ ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಸಹ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವೇ ಪ್ರಕೃತಿಯ ಪ್ರತಿಯೊಂದು ಜೀವಿಯಲ್ಲೂ ದೈವತ್ವವನ್ನು ಕಂಡು ಅದನ್ನು ಗೌರವಿಸೋದು.

ಮರ, ಗಿಡ, ನದಿ, ಪರ್ವತ, ಪ್ರಾಣಿ, ಪಕ್ಷಿ ಎಲ್ಲವೂ ಸಹ ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳೆಂಬ ಅರಿವು ನಮ್ಮ ಹಬ್ಬ ಹರಿದಿನಗಳಲ್ಲಿ ಅಡಕಾಗಿದೆ. ಅಂತಹ ಪ್ರಕೃತಿ ಆರಾಧನೆಯ ವಿಶಿಷ್ಟ ಪರಂಪರೆಯ ಪ್ರತೀಕವೇ ಈ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುವ ನಾಗರ ಪಂಚಮಿ ನಾಗದೇವತೆಯ ಆರಾಧನೆಗೆ ಮೀಸಲಾದ ಪವಿತ್ರವಾದಂತಹ ದಿನ. ಈ ದಿನ ನಾಗನನ್ನು ಕೇವಲ ಒಂದು ಜೀವಿಯಾಗಿ ಕಾಣದೆ ಪ್ರಕೃತಿಯ ಶಕ್ತಿ, ರಕ್ಷಣೆ ಮತ್ತು ಸಮತೋಲನದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇಂದ್ರನಾಗಿದ್ದ ನರೇಂದ್ರ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್, ಚಂದ್ರಿಕಾ ಗುರುರಾಜ್ ಅವರು ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

ಕೇವಲ ನಾಗದೇವತೆಯ ಪೂಜೆ ಮಾತ್ರ ಅಲ್ಲ, ಸರ್ಪ ಸೇರಿದಂತೆ ಪ್ರತಿಯೊಂದು ಜೀವಿಯಲ್ಲೂ ಸಹ ದೈವತ್ವವನ್ನು ಕಾಣುವ ಪರಿಸರ ಕಾಳಜಿಯ ಸಂದೇಶ ಆಗಿದೆ ಅಂತ ಹೇಳಬಹುದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸುವ ನಾಗದೇವರ ಆರಾಧನೆಯು ಹಲವು ಹಬ್ಬಗಳಿಗೆ ಮುನ್ನುಡಿಯಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ನಾಡಿಗೆ ದೊಡ್ಡ ಹಬ್ಬ ನಾಗರ ಪಂಚಮಿ ಎಂದು ಕರೆಸಿಕೊಳ್ಳುವ ಈ ಹಬ್ಬದಂದು ಕರಾವಳಿಯಾಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಸೇರಿದಂತೆ ಹಲವಾರು ರಾಜ್ಯಗಳ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ದಿಂದ 9:30

0: ಮೂವತ್ತು ನಿಮಿಷಗಳವರೆಗೆ ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಈಗ ಸಮಯ 9:45.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಸ್ನೇಹಿತರೆ, ಪ್ರಕೃತಿ ಮತ್ತು ಜೀವ ಜಗತ್ತಿನ ಪ್ರತಿಯೊಂದು ಅಂಶದಲ್ಲಿಯೂ ಸಹ ನಾವು ದೈವತ್ವವನ್ನು ಕಾಣುವ ಉದಾತ್ತವಾದ ಸಂಸ್ಕೃತಿ ನಮ್ಮದು. ಈ ಪರಂಪರೆಯಲ್ಲಿ ನಾಗಾರಾಧನೆಗೆ ಪ್ರಾಚೀನ ಹಾಗೂ ವಿಶಿಷ್ಟವಾದ ಸ್ಥಾನವನ್ನು ನಾವು ನೀಡಿದ್ದೇವೆ. ನಾಗನು ಒಂದು ಸರೀಸೃಪ ಮಾತ್ರವಲ್ಲ, ಆತನು ಶಕ್ತಿ, ರಕ್ಷಣೆ, ಫಲವತ್ತತೆ, ಭೂತತ್ವ ಮತ್ತು ದೈವಾನುಗ್ರಹದ ಪ್ರತೀಕ ಅಂತ ಹೇಳಲಾಗುತ್ತೆ. ಆದ್ರಿಂದಲೇ ನಾಗರ ಪಂಚಮಿ, ಷಷ್ಠಿ, ಆಶ್ಲೇಷ ನಕ್ಷತ್ರದಂದು ವಿವಿಧ ನಾಗ ಕ್ಷೇತ್ರಗಳಲ್ಲಿ ನಡೆಯುವ ನಾಗಾರಾಧನೆ ಇಂದಿಗೂ ಸಹ ಜನಮಾನಸದಲ್ಲಿ ಭಕ್ತಿ ಶ್ರದ್ಧೆಯ ಸ್ಥಾನವನ್ನ ಪಡೆದಿದೆ. ಇನ್ನು ಈ ನಾಗಾರಾಧನೆಯ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಭಾರತೀಯ ಪುರಾಣಗಳಲ್ಲಿ ನಾಗನಿಗೆ ವಿಶೇಷವಾದ ಸ್ಥಾನವಿದೆ. ನಾಗಶೇಷನು ಶ್ರೀ ಮಹಾವಿಷ್ಣುವಿನ ಶಯನ ಆಗಿದ್ದರೆ, ಶಿವನ ಕೊರಳನ್ನು ಅಲಂಕರಿಸುವ ನಾಗನು ವೈರಾಗ್ಯ ಮತ್ತು ಶಕ್ತಿಯ ಸಂಕೇತ ಅಂತ ಹೇಳಲಾಗತ್ತೆ. ಶ್ರೀಕೃಷ್ಣನ ಬಾಲಲೀಲೆಯಲ್ಲಿಯೂ ಸಹ ಕಾಳಿಯ ಮರ್ದನದ ಪ್ರಸಂಗ ಪ್ರಸಿದ್ಧ ಆಗಿದೆ. ಹಾಗೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನವನಾಗಗಳಲ್ಲಿ ಅನಂತ ನಾಗ ನಾನಾಗಿದ್ದೇನೆ ಅಂತ ಹೇಳಿ, ಮಹಾಭಾರತದಲ್ಲಿ ನಾಗರಾಜ, ವಾಸುಕಿ, ತಕ್ಷಕ ಮೊದಲಾದವರ ಉಲ್ಲೇಖಗಳು ಸಹ ನಮಗೆ ಕಾಣಸಿಗುತ್ತವೆ. ಇನ್ನು ಸಮುದ್ರ ಮಂಥನದ ಸಂದರ್ಭದಲ್ಲಿ ವಾಸುಕಿಯನ್ನ ಹಗ್ಗವನ್ನಾಗಿ ಬಳಸಿದ ಕಥೆ ನಾಗನಿಗೆ ಪುರಾಣಗಳಲ್ಲಿ ದೊರೆತಿರುವ ಮಹತ್ವವನ್ನ ಇಲ್ಲಿ ಸೂಚಿಸುತ್ತೆ. ಹೀಗಾಗಿ ನಾಗಾರಾಧನೆ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಬಹಳ ಬಹಳ ಹಿಂದಿನಿಂದಲೂ ಸಹ ನಡೆದುಕೊಂಡ ಬಂದ ಪದ್ಧತಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.

ನಾಗರ ಪಂಚಮಿ ಹಬ್ಬವನ್ನು ಇಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಆಚರಣೆ ಮಾಡಲಾಗುತ್ತೆ. ಹವನ ಕೇವಲ ಭಯದ ಸಂಕೇತವಾಗಿ ನೋಡದೆ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿ ದೈವತ್ವದ ಪ್ರತೀಕವಾಗಿ ಗೌರವಿಸುವಂತಹ ವಿಶಿಷ್ಟ ಪರಂಪರೆ ಇದು ಅಂತ ಹೇಳ್ಬೋದು. ಹಾಗಾಗಿ ಪ್ರಕೃತಿ ಜೀವ ಜಗತ್ತಿನ ನಡುವಿನ ಅವಿನಾಭಾವ ಸಂಬಂಧವನ್ನು ಸಾರುವ ಭಾರತೀಯ ಸಂಸ್ಕೃತಿಯ ಪವಿತ್ರ ಆಚರಣೆಯೇ ಈ ನಾಗರ ಪಂಚಮಿ. ಹುತ್ತಕ್ಕೆ ಹಾಲೆರವ ಭಕ್ತಿ, ನಾಗದೇವರಿಗೆ ಪೂಜೆಯ ಸಂಪ್ರದಾಯವು ಪೂರ್ವಜರು ಪ್ರಕೃತಿಯನ್ನು ದೇವರಂತೆ ಕಂಡು ಗೌರವಿಸಿದ ಪರಂಪರೆಯ ಪ್ರತೀಕ. ಭಕ್ತಿ, ನಂಬಿಕೆ, ಕುಟುಂಬ ಪರಂಪರೆ, ಪ್ರಕೃತಿ ಸಂರಕ್ಷಣೆಯ ತತ್ವ ಈ ಹಬ್ಬದಲ್ಲಡಗಿದೆ.

0: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಈಗ ಸಮಯ 10:20. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಶ್ರೇಯ ಶ್ರೇಯ ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
6: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
7: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
5: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.
7: ಇಂಪಾದ ದನಿ ನವಿರಾದ ಕಾವ್ಯ,
8: ಮನದಾಳವನ್ನು ತಟ್ಟುವ ಸಂಗೀತ,
7: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ.
8: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು, ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
1: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಮುಖ್ಯವಾಹಿನಿಯಲ್ಲಿ
1: ಕಲ್ಪನೆಗೆ ಕನ್ನಡಿ
2: ಏನೀ ಕಲಾ ವಿಲಾಸ ಏನೀ ಮನೋವಿಕಾಸ
1: ಸೃಜನಶೀಲತೆಗೆ ಮುನ್ನುಡಿ
3: ಧನ್ಯನಾದೆ ಧನ್ಯನಾದೆ ಓಹೋ ಕೇಳಬೇಕಯ್ಯ
1: ಮನಸ್ಸಿನ ಸವಿನುಡಿ ರೇಡಿಯೋ
4: ಪರಂಪರೆ ಇದು ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು
1: ಏಕಾಂತದ ಮೆಲುಧ್ವನಿ ಸಂತೆಯಲ್ಲಿ ಮಾರ್ದನೆ ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ
5: ಯಾವ ಊರಾಕೆ ನೀ ಮೈ ಕಾರ್ತಿ ನನಗಿ ಮನಿ ಆರ್ತಿ
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:05. ಎಲ್ಲೆಡೆ ಇಂದು ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ನಾವು ಗಮನಿಸಿದಾಗ ದೇಶದೆಲ್ಲೆಡೆ ಈ ಹಬ್ಬವನ್ನ ವಿಭಿನ್ನ ಆಚರಣೆ, ನಂಬಿಕೆ, ಸಂಪ್ರದಾಯಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕರಾವಳಿ ಕರ್ನಾಟಕದಲ್ಲಿ ನಾಗಾರಾಧನೆಗೆ ವಿಶೇಷ ಸ್ಥಾನ ಇದೆ ಅಂತ ಹೇಳ್ಬೋದು. ಅವರು ನಾಗಬನಗಳಿಗೆ ತೆರಳಿ ನಾಗ ಕಲ್ಲುಗಳಿಗೆ ಪೂಜೆ, ಹಾಲು ಮತ್ತು ಎಳುನೀರಿನ ಅಭಿಷೇಕವನ್ನು ಮಾಡ್ತಾರೆ. ಕುಟುಂಬದ ನಾಗದೇವತೆಯನ್ನ ಪೂಜಿಸುವ ಸಂಪ್ರದಾಯ ಇಲ್ಲಿದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿಗೆ ವಿಶೇಷವಾದ ಧಾರ್ಮಿಕ ಮಹತ್ವ ಇದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗರೂಪದೊಂದಿಗೆ ಸಂಬಂಧಿಸಿ ಆರಾಧಿಸಲಾಗುತ್ತದೆ. ನಾಗಪೂಜೆ, ವಿಶೇಷ ಅಭಿಷೇಕ ಮತ್ತು ವಿವಿಧ ಧಾರ್ಮಿಕ ಸೇವೆಗಳು ಇಂದು ಅಲ್ಲಿ ನಡೆಯುತ್ತವೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಇನ್ನು ತುಳುನಾಡಿನಲ್ಲಿ ಕುಟುಂಬದ ಸದಸ್ಯರು ಒಟ್ಟಾಗಿ ನಾಗಬನಕ್ಕೆ ತೆರಳಿ ನಾಗದೇವತೆಯ ಆರಾಧನೆಯನ್ನ ಮಾಡುವುದು ಪ್ರಮುಖವಾದ ಸಂಪ್ರದಾಯ. ತುಳುನಾಡಿನಲ್ಲಿ ಅರಿಶಿನ ಎಲೆಯ ಕಡುಬು ಮುಂತಾದ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಅರ್ಪಿಸುವ ಪದ್ಧತಿಯೂ ಸಹ ಇಲ್ಲಿ ನಾವು ಕಾಣಬಹುದು.

ಈ ನಾಗರ ಪಂಚಮಿ ಹಬ್ಬವನ್ನ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಹಳೆ ಮೈಸೂರು ಭಾಗವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾಗರ ಪಂಚಮಿಯನ್ನ ಅಣ್ಣ ತಮ್ಮಂದಿರ ಹಬ್ಬ ಅಂತ ಕರೀತಾರೆ. ಸಹೋದರಿಯರು ತಮ್ಮ ಸಹೋದರರ ಒಳಿತಿಗಾಗಿ ಪೂಜೆ ಸಲ್ಲಿಸಿ ವಿಶೇಷವಾಗಿ ಬೆನ್ನು ಪೂಜೆ ಮಾಡುವ ಸಂಪ್ರದಾಯ ಕೆಲವು ಕಡೆಗಳಲ್ಲಿ ಕಂಡುಬರುತ್ತೆ. ನಾಗರ ಕಲ್ಲು ಮತ್ತು ಹುತ್ತಕ್ಕೆ ಹಾಲು ಹಾಗೂ ಎಳೆನೀರಿನ ಅಭಿಷೇಕವನ್ನು ಸಹ ಇಲ್ಲಿ ಮಾಡ್ತಾರೆ. ಇನ್ನು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ನಾಗದೇವತೆಗೆ ಉಪ್ಪು ಹಾಕದ ಸಪ್ಪೆ ಅಕ್ಕಿ ರೊಟ್ಟಿ ನೈವೇದ್ಯ ಮಾಡುವ ವಿಶಿಷ್ಟವಾದಂತಹ ಸಂಪ್ರದಾಯವನ್ನು ನಾವಿಲ್ಲಿ ಕಾಣ್ಬೋದು. ಹಾಲಿನ ಅಭಿಷೇಕ ಸಹ ಇಲ್ಲಿ ನಡೆಯುತ್ತೆ ಉತ್ತರ ಕನ್ನಡದಲ್ಲಿ. ಇನ್ನು ಅಷ್ಟೇ ಅಲ್ಲ, ಉತ್ತರ ಭಾರತದ ಸಂಪ್ರದಾಯವನ್ನು ನಾವು ಗಮನಿಸೋದಾದರೆ ಉತ್ತರ ಭಾರತದಲ್ಲಿ ನಾಗಪಂಚಮಿ ಶ್ರೀಕೃಷ್ಣನ ಕಾಳಿಯ ಮರ್ದನ ಪ್ರಸಂಗದೊಂದಿಗೆ ಸಂಬಂಧವನ್ನು ಹೊಂದುತ್ತೆ. ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ಕಾಳಿಯ ನಾಗನನ್ನು ಕೃಷ್ಣನು ಸೋಲಿಸಿ ಅದರ ಅಹಂಕಾರ ನಿಗ್ರಹಿಸಿದ ಕಥೆ ಪ್ರಸಿದ್ಧಿಯಾಗಿದೆ. ಆದುದರಿಂದ ಕೆಲವು ಪ್ರದೇಶಗಳಲ್ಲಿ ನಾಗರ ಪಂಚಮಿ ಎಂದು ಕೃಷ್ಣ ಮತ್ತು ನಾಗನ ಕಥೆಯ ಪಠಣ ಸ್ಮರಣೆ ಸಹ ನಡೆಯುತ್ತೆ. ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಜೀವಂತ ಹಾವುಗಳಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ನಾಗದೇವರ ದೇಗುಲಗಳಿಗೆ ಭೇಟಿ ನೀಡೋದು, ಉಪವಾಸವನ್ನು ಆಚರಿಸೋದು, ಹಾಲು ಅರ್ಪಿಸುವ ಕ್ರಮ ಕೆಲವು ಉತ್ತರ ಭಾರತದ ಸಂಪ್ರದಾಯಗಳಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಇನ್ನು ನೇಪಾಳದಲ್ಲಿ ನಾವು ಗಮನಿಸಿದಾಗ ನಾಗಪಂಚಮಿ ವಿಶೇಷ ಧಾರ್ಮಿಕ ದಿನ ಆಗಿದ್ದು ನಾಗದೇವರ ಚಿತ್ರಗಳನ್ನು ಪ್ರತಿಯೊಬ್ಬರೂ ಮನೆ ಬಾಗಿಲಿಗೆ ಅಂಟಿಸಿ ಪೂಜಿಸುವ ಸಂಪ್ರದಾಯ ಇಲ್ಲಿದೆ. ಮಳೆಗಾಲ, ನೀರು, ಭೂಮಿ ಮತ್ತು ಸರ್ಪಗಳ ನಡುವಿನ ಸಂಬಂಧವನ್ನು ಜನಪದ ನಂಬಿಕೆಗಳು ಇಲ್ಲಿ ಪ್ರತಿಬಿಂಬಿಸುತ್ತವೆ ಅಂತ ಹೇಳಲಾಗುತ್ತೆ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
4: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಸಮಯ ಆಗ್ತಾ ಇದೆ 10:15. ಈಗ ಜಾಹೀರಾತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಕರ್ನಾಟಕದ ಹಲವು ಕಡೆಗಳಲ್ಲಿ ಹಲವು ಬಗೆಯಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ ಪಂಚಮಿ ಹಬ್ಬಕ್ಕೆ ಮತ್ತೊಂದು ವಿಶಿಷ್ಟವಾದ ಆಯಾಮ ಇದೆ ಅಂತ ಹೇಳ್ಬೋದು. ಅದು ಹೆಣ್ಣು ಮಕ್ಕಳಿಗೆ ತವರಿನ ಜೋಕಾಲಿ ಜೀಕುವ ಹಬ್ಬ ಅಂತ ಸಹ ಕರೆಯಲಾಗುತ್ತೆ. ಮದುವೆಯಾಗಿ ಅತ್ತೆಯ ಮನೆಗೆ ಹೋದ ಹೆಣ್ಮಕ್ಕಳು ತವರೂರಿಗೆ ಬಂದು ಬಾಲ್ಯದ ಗೆಳತಿಯರೊಂದಿಗೆ ಸೇರಿ ಜೋಕಾಲಿ ಆಡುತ್ತಾ ಸಂಭ್ರಮಿಸುವ ಅಪೂರ್ವವಾದಂಥ ಹಬ್ಬ ಈ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬ ಅಂತಂದರೆ ಕುಟುಂಬ ಸಂಬಂಧಗಳನ್ನು ಮತ್ತೆ ಬೆಸೆಯುವಂಥ ಹಬ್ಬ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಈ ಹಬ್ಬ ಹೊಸ ಜೀವವನ್ನು ತುಂಬುತ್ತೆ. ತಂಗಿಯನ್ನು ಕರೆತರಲು ಅಣ್ಣ ಅತ್ತೆಯ ಮನೆಗೆ ಹೋಗೋದು, ತಂಗಿ ಸಂಭ್ರಮದಿಂದ ತವರಿನ ದಾರಿ ಹಿಡಿಯೋದು, ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕೋದು, ಇವೆಲ್ಲವೂ ಸಹ ಪಂಚಮಿಯ ಬಾಂಧವ್ಯದ ಬೆಸಗೆಯನ್ನು ಹೆಚ್ಚಿಸುತ್ತೆ. ಬಾಲ್ಯದ ಆಟಗಳು, ಜೋಗಾಲಿ ಆಟ, ಹೊಲಗಳಲ್ಲಿ ಓಡಾಡಿದ ದಿನಗಳು, ಮಳೆಯಲ್ಲಿನ ತುಂಟಾಟ, ತಾಯಿಯ ಕೈಯ ತುತ್ತು ಊಟ, ತಂದೆಯ ಮಮತೆ, ಇವೆಲ್ಲವೂ ಸಹ ಮತ್ತೆ ಜೀವಂತ ಆಗತ್ವೆ ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ.

ಸ್ನೇಹಿತರೆ, ಒಟ್ಟಾರೆ ನಾವು ಹಬ್ಬಗಳನ್ನು ಗಮನಿಸಿದಾಗ ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಇನ್ನು ನಾಗರ ಪಂಚಮಿಯ ಅತ್ಯಂತ ಮಹತ್ವದ ಸಂದೇಶ ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ, ಪ್ರಕೃತಿಯನ್ನು ಗೌರವಿಸು, ಜೀವ ಜಗತ್ತಿನೊಂದಿಗೆ ಸಹಬಾಳ್ವೆ ನಡೆಸು ಅನ್ನೋದು. ಹಾವುಗಳು ಪರಿಸರ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕಾದಂಥ ಒಂದು ಅಂಶ. ಅವು ಇಲಿಗಳಂತಹ ಕೆಲವು ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಕೃಷಿ ಪರಿಸರಕ್ಕೆ ಸಹಕಾರವನ್ನು ನೀಡುತ್ತವೆ. ಆದುದರಿಂದ ಹಾವನ್ನು ಕಂಡ ತಕ್ಷಣ ಭಯದಿಂದ ಕೊಲ್ಲೋದಕ್ಕಿಂತ ಸುರಕ್ಷಿತ ಅಂತರ ಕಾಯ್ದುಕೊಂಡು ಅಗತ್ಯವಿದ್ದರೆ ಪರಿಣಿತರ ನೆರವು ಪಡೆಯೋದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಇನ್ನು ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಮಹತ್ವವನ್ನು ಧಾರ್ಮಿಕ ಆಚರಣೆಗಳ ಮೂಲಕವೇ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ನಾಗರ ಪಂಚಮಿಯೂ ಸಹ ಅಂತಹ ಒಂದು ಪ್ರಕೃತಿಯ ಆರಾಧನೆಯ ಒಂದು ಸುಂದರ ರೂಪ ಅಂತ ಹೇಳ್ಬೋದು. ಹೀಗಾಗಿ ಈ ಹಬ್ಬವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗದೆ ಜೀವಜಾಲದ ಸಂರಕ್ಷಣೆ, ಪರಿಸರದ ಕಾಳಜಿ ಮತ್ತು ಪ್ರಕೃತಿಯ ಬಗ್ಗೆ ಕೃತಜ್ಞತೆಯ ಭಾವನೆಯನ್ನು ಬೆಳೆಸುವಂತಹ ಹಬ್ಬ ಇದಾಗಿದೆ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಎಂದು ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವುದರ ಜೊತೆ ಜೊತೆಗೆ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ನಾವೆಲ್ಲರೂ ಸಹ ಅರ್ಥಕೊಳ್ಳೋಣ. ಪ್ರಕೃತಿಯನ್ನು ಪ್ರೀತಿಸೋಣ, ಜೀವ ಜಗತ್ತನ್ನು ಗೌರವಿಸೋಣ, ಸಹಬಾಳ್ವೆಯ ಸುಂದರ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. ಏನು ಹೇಳ್ತೀರಾ? ಅದೇ ನಾಗರ ಪಂಚಮಿಯ ನಿಜವಾದ ಸಂದೇಶ ಅಂತ ಹೇಳ್ಬೋದು. ಅದೇ ನಮ್ಮ ಭಾರತೀಯ ಪರಂಪರೆಯ ಸಾರ್ಥಕತೆ ಎಂಬುದನ್ನು ನಾವೆಲ್ಲರೂ ಸಹ ಅರಿಯೋಣ ಶ್ರಾವಣ ಮಾಸದ ಎಲ್ಲ ಹಬ್ಬಗಳನ್ನು ಆಚರಣೆಯನ್ನು ಮಾಡುತ್ತಾ. ಈಗ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

0: ಈಗ ಸುನೀರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸುನೇರೆಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾರ ಆಗಿದೆ ಕಿಶೋರ್ ಕುಮಾರ್ ಅವರು ಹಾಡಿರುವ ಚಲ್ತಿಕಾ ನಾಮ್ ಗಾಡಿ ಚಿತ್ರದ ಗೀತೆ. ಮಜ್ರು ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತ. ಇದಾದ ನಂತರ ಮೊಹಮ್ಮದ್ ರಫಿ ಅವರು ಹಾಡಿರುವ ದೋಸ್ತ್ ಚಿತ್ರದ ಗೀತೆ. ಮಜ್ರು ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

0: ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೈಡ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ ಸುನೀರ ಪಲ್ ಕಾರ್ಯಕ್ರಮದಲ್ಲಿ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಎಸ್ ಡಿ ಬರ್ಮನ್ ಅವರ ಸಂಗೀತ. ಇದಾದ ನಂತರ ಆರಾಧನಾ ಚಿತ್ರಕ್ಕಿಂತೂ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ.

ಇದುವರೆಗೆ ಸುನೀರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11 ಗಂಟೆ.

0: ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀನನ್ನ ಗೆಲ್ಲಲಾರೆ ಚಿತ್ರದ 3 ಗೀತೆಗಳು ಪ್ರಸಾರ ಆಗುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಸಂಗಡಿಗರು ಹಾಡಿದ್ದಾರೆ ಈ ಗೀತೆಗಳನ್ನು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತ ಈ ಗೀತೆಗಳಿಗಿದೆ.

0: ಕವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಜಾಹೀರಾತು, ನಂತರ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ ಮುನಿಯನ ಮಾದರಿ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತವೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನಾಗೇಂದ್ರ ಅವರ ಸಂಗೀತ.

0: ಈಗ ಸಮಯ 11:30. ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಈಗ ಕೇಳೋಣ ಮರೆಯದ ಹಾಡು ಚಿತ್ರದ ಎರಡು ಗೀತೆಗಳು. ಎಸ್ ಜಾನಕಿ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆಗಳನ್ನು ಹಾಡಿದ್ದಾರೆ. ಮುತ್ತಯ್ಯ ಭಾಗವತರವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸವಿನೆನಪು ಕೇಳ್ತಾ ಇದ್ದೀರಾ?
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನೀಗ ಕೇರಳದ ಸಿಂಹ ಚಿತ್ರದಿಂದ ಆಯ್ದ ಹಾಡುಗಳು ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಕಂಠದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮುಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಬಂಧುಗಳೇ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರಂದ್ರೆ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದಾವೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ತೀರ್ಮಾನಗಳಲ್ಲಿ.
0: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ.

0: ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ನಿಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲ ಗೆಳತಿಗೆ ನಮಸ್ಕಾರ. ಕಾರ್ಯಕ್ರಮವನ್ನು ವಚನದೊಂದಿಗೆ ಪ್ರಾರಂಭಿಸುತ್ತೇವೆ.

0: ಶಕುಂತಲಾ ಪೈಲ್, ಸುನಂದಾ ಗುಡ್ಡದ್ ಎಷ್ಟು ಚೆನ್ನಾಗಿ ವಚನವನ್ನು ಹಾಡಿದ್ರಲ್ಲ. ಈಗ ಗೆಳತಿಯರ ಹಬ್ಬದ ಸಡಗರವನ್ನು ಕೇಳೋಣಂತ.
1: ಏನ್ರವಾ, ಮೊನ್ನೆ ಎಲ್ಲಾರು ಸೇರ್ಕೊಂಡು ಎಲ್ಲೇ ಹೋಗಿದ್ರಲ್ಲ?
2: ಪಂಚಮಿ ಹಬ್ಬಕ್ಕ ಸೀರೆ ತರಕ್ ಹೋಗಿದ್ವಿ.
3: ಅದಕ್ಕ ನಾವೆಲ್ಲ ಪ್ಯಾಟಿಗ್ ಹೋಗಿ ಉಂಡಿಗ್ ಬೇಕಾದ ಸಾಮಾನು, ಕಾಯಿಪಲ್ಲೆ, ನಮಗ್ ಸೀರೆ ಎಲ್ಲಾ ತಗೊಂಡ್ ಬಂದೇವ ನೋಡ್ರಿ.
4: ಸೀರೆ ಅಷ್ಟ ಅಲ್ರಿ, ನಾನು ಮಕ್ಕಳಿಗೆ ಅರವೇನು ತಗೋಬೇಕು ನೋಡ್ರಿ.
1: ಅಯ್ಯ, ನಾನು ಮೊನ್ನೆ ಹೋಗಿ ಸೀರೆ ತಂದೇನ್ರಿ, ನಾ ನಿಮ್ಗೆಲ್ಲ ತೋರಿಸ್ತೇನೆ, ಒಳಗ್ ಬರ್ರಿ. ನನ್ ಸೊಸಿ ಚಾ ಮಾಡಿಕೊಡ್ತಾಳ, ನೀವೆಲ್ಲ ಚಾ ಕುಡಿದ್ರೊಳಗ ತಯಾರಾಗಿ ಬರ್ತೀನಿ.
4: ಲಘು ಸೀರೆ ತಂದ್ ತೋರಿಸ್ರಿ, ಮಳಿ ಬರುವಂಗ ಆಯ್ತಿ.
5: ಅಂಟಿರಿ ಚಾ ತಗೋರಿ. ಹೋದ ತಿಂಗಳು ನನ್ನ ಆದ್ನೇದು ಲಗ್ನ ಆಗಿತ್ತಲ್ರಿ, ಅಕಿನ್ನ ಕರ್ಕೊಂಡ್ ಬಂದೇವ್ರಿ. ಅದಕ್ಕ ನಮ್ಮ ಅತ್ತಿಯವರು ತಗೊಂಡ್ ಸೀರೆನ ಎಲ್ಲಾ ತೋರಿಸ್ತಾರಂತ.
6: ಅಯ್ಯ, ಸೀರೆ ನೀ ತಗೊಂಡಿಲ್ಲೇನ?
5: ನಂಗ ತವ್ರ ಮನೆಯವರು ಇಲ್ಲೇ ಕಳಿಸ್ಕೊಡ್ತಾರ ಮೋನ, ನಂಗ ತವ್ರಿಗೆ ಹೋಗಕ್ ಆಗಂಗಿಲ್ಲ.
7: ಏನು ತವ್ರ ಮನೆಗ್ ಹೋಗಕ್ ಆಗ್ಲಿ ಅಂದ್ರೆ ಮಗಳಿದ್ದಲ್ಲೇ ಹೋಗಿ ಕೊಡಕ್ ಬರ್ತದೇನ್ರಿ ಕುಸುಮ?
2: ಹೂನ್ರಿ, ಸೀರೆ ಅಷ್ಟ ಅಲ್ಲ, ಜೊತೆಗೆ ಉಂಡಿನೂ ಕಳಿಸ್ಕೊಡ್ತೇವ್ರಿ. ಉಂಡಿ ಅಂದ್ರ ರವಾ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಅಷ್ಟ ಅಲ್ಲ ಅವಲಕ್ಕಿ,

0: ಚಕ್ಲಿ ಇಷ್ಟೆಲ್ಲ ನಾ ಮಾಡೇನ್ರಿ, ಅವನ್ನೆಲ್ಲ ಮಗಳಿಗೆ ಕಳಿಸ್ಕೊಡ್ತೇನೆ ನೋಡ್ರಿ. ಸುಜಾತ, ನೀ ಏನೇನ್ ಮಾಡಿರಿ ಹೇಳಿ.
1: ನಾನು ತಂಬಿಟ್ಟು, ಅರಳಿಟ್ಟು, ಗುಳಿಗಿ, ಶೇವು, ಗುಳ್ಳಡಿಕಿ ಉಂಡಿ ಎಲ್ಲಾ ಮಾಡೇನ್ ನೋಡ್ರಿ.
2: ಅಯ್ಯ, ಇಷ್ಟು ತರದ ಉಂಡಿ ಮಾಡಿರಿ, ಕೇಳಿದ್ರೆ ನನ್ನ ಬಾಯಾಗ ನೀರ್ ಬಂತು ನೋಡ್ರಿ.
1: ಹಾ, ಇದ್ರ ಜೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚೂಡ, ಕಾರು ತಿನ್ಸ್ಬೇಕ್ರವ. ಕೀರ್ತಿ, ಪಂಚಮಿಗೆ ನೀವೇನ್ ಮಾಡಿರಿ?
0: ನಾನು ಎಲ್ಲ ಮಾಡೇನ್ ಬಾ. ಮತ್ ನಮ್ ಮನಿ ಹಿಂದಿನ ಮರಕ್ಕ ಜೋಕಾಲಿ ಕಟ್ಟಿಸ್ತೀನಿ. ಇವತ್ತು ಎಲ್ಲಾರು ನಮ್ಮ ಮನೆಗ್ ಬರ್ರಿ, ಉಂಡಿ ತಿಂದ ಜೋಕಾಲಿ ಜೀಕೋಣ. ಈ ಹಾಡು ಹಾಡೋಣ.

ತನಕಾಡೋಣ, ನಾವು ನೀವು ಸಾಕಾದ ಮ್ಯಾಲೆ ಇಳಿಯೋಣ. ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು, ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು.

ತುಟ್ಟ ತುದಿ ಮ್ಯಾಲೆ ಕಟ್ಟೆ ತ್ರಿಜೋಕಾಲಿ, ತುಟ್ಟ ತುದಿ ಮ್ಯಾಲೆ ಕಟ್ಟೆ ತ್ರಿಜೋಕಾಲಿ, ಶಿಶುನಾದೀಶನ ಪಾದ ಮುಟ್ಟೋಣ ನಾವು, ಶಿಶುನಾದೀಶನ ಪಾದ ಮುಟ್ಟೋಣ, ಸಾಕಾಗು ತನಕ ಆಡೋಣ.

0: ಹೊಸದಾಗಿ ಲಗ್ನ ಆದ ಹೆಣ್ಮಕ್ಕಳಿಗೆ ಇದೊಂದು ಸಡಗರ ಸಂಭ್ರಮದ ಹಬ್ಬ ನೋಡ್ರವ. ಅಣ್ಣನ ಜೋಡಿ ಹೆಮ್ಮೆಯಿಂದ ಅಭಿಮಾನದಿಂದ ಗಂಡನ ಮನೆಯಿಂದ ತವರಿಗೆ ಬರೋದ ಜೀವನದಾಗ ಮರೆಯಲಾಗದ ಸಂದರ್ಭ ಅಲ್ಲೇ.
1: ನಾನು ಆ ಸಡಗರಾನ ಸಂಭ್ರಮಿಸೇನ್ರವ.
2: ಈಗ ನನ್ನ ಮಗನ ನಿಶ್ಚಯ ಆಗೈತಲ್ರಿ, ವಧುವಿನ ಮನೆಗೆ ದೊಡ್ಡ ದೊಡ್ಡ ಉಂಡಿಗಳಿಗೆ ಅಲಂಕಾರ ಮಾಡಿ ಸೀರೆ ಕಣ ದಂಡಿ ಬಳಿ ಎಲ್ಲಾ ತಗೊಂಡು ಎಲ್ಲಾ ಮನೆಯವರು ಹೊಂಟೇವ್ ನೋಡ್ರಿ.
3: ಅಂದ್ರೆ ಕೀರ್ತಿ, ಪಂಚಮಿ ಆದ್ಮೇಲೆ ಹೋಗ್ತೀರೇನ್ರಿ?
2: ಹೌದ್ರಿ, ಕರೆಂಬ್ಲಿ ದಿವಸ ಹೊರಟೇವ್ರಿ.
3: ಓಹೋ, ಹೌದೇನ್ರಿ?
1: ಪಂಚಮಿ ದಿನ ಹೊರಗಿನ ಹಾಲು ಹಾಕೋದು ಕಲ್ಲಿನ ನಾಗಪ್ಪಗೇನ್ರಿ?
3: ನೋಡ್ರಿ, ನಾಗರ ಅಮಾವಾಸ್ಯ ಆದ ಐದನೇ ದಿನ ನಾಗ ಪಂಚಮಿ ಆಚರಿಸೋದ್ರಿ. ಈ ದಿನ ಹೊರಗಿನ ಹಾಲು ಅಂದ್ರೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರಿತಾರ್ರಿ. ಹಿಂದಿನ ದಿನ ನಾಗ ಚತುರ್ಥಿಗೆ ಒಳಗಿನ ನಾಗಪ್ಪನಿಗೆ ಹಾಲೆರಿತಾರ್ರಿ.
0: ರೊಟ್ಟಿ ಪಂಚಮಿಗೆ ಏನೇನ್ ಮಾಡಿರಿ ಮೀನಾಕ್ಷಿ?
4: ನಾಗ ಚತುರ್ಥಿ ಹಿಂದಿನ ದಿನನ ರೊಟ್ಟಿ ಪಂಚಮಿ ನೋಡ್ ಸುನಂದ. ಈ ದಿನ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಜುಣಕುದ ವಡಿ, ಮಡಕಿ ಕಾಳು, ಆಮೇಲೆ ಶೇಂಗಾ ಅಗಸಿ, ಪುಟಾಣಿ ಚಟ್ನಿಗಳು, ಕೆಂಪು ಚಟ್ನಿ, ಪಚಡಿ, ಇವನ್ನೆಲ್ಲ ಸಜ್ಜಿ ರೊಟ್ಟಿ ಮ್ಯಾಲೆ ಇಟ್ಕೊಂಡು ಮೊನ್ನೆ ಮನೆ ಮನೆಗೆ ಹೋಗಿ ರೊಟ್ಟಿ ಕೊಟ್ಟು ಬಂದ್ವಿ ನೋಡ. ಮತ್ತೆ ನಾಗ ಚತುರ್ಥಿ ದಿವಸ ಉಪವಾಸದಿಂದಿದ್ದ ನಾಗಪ್ಪಗೆ ಪೂಜೆ ಮಾಡಿ ಸಹೋದರರಿಗೆ ಆಯುರ ಆರೋಗ್ಯ ಹಾರೈಸಿ ಒಳಗಿನ ನಾಗಪ್ಪಗ ಹಾಲು ಹಾಕುದಲ್ಲೇನೆ.
5: ಅನ್ಸೂಯ ಸೀರೆ ತರ್ತೇನೆ ಅಂತ ಒಳಗೆ ಹೋಗಿ ಇನ್ನೂ ಬರ್ಲೇ ಇಲ್ಲ ನೋಡ್ರಿ. ಅಲ್ಲಿ ತನಕ ಒಂದ್ ಪಂಚಮಿ ಹಾಡಾರ ಹೇಳು ನಡ್ರಿ.
6: ಪಂಚಮಿ ಹಬ್ಬ ಬಂತವ್ವ ಗೆಳತಿ ಜೋಕಾಲಿ ನಾವಾಡೋಣಂತ.

0: ನನ್ಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಗಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನು ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರಿ.
1: ನವಣಕ್ಕಿ ಉಂಡಿ ನೋಡ್ರಿ, ನವಣಕ್ಕಿ ಒಂದು ಗ್ಲಾಸ್, ಎರಡು ಚಮಚ ಕಡ್ಲಿ ಬೇಳೆ, ಒಂದು ಚಮಚ ಅಕ್ಕಿ, ಒಂದೂವರೆ ಗ್ಲಾಸ್ ಬೆಲ್ಲ, ಎರಡು ದೊಡ್ಡ ಚಮಚ ತುಪ್ಪ, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ ಹೇಳ್ತೇನೆ ನೋಡ್ರಿ. ನವಣಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಕಡ್ಲಿ ಬೇಳೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡು ಹಿಟ್ಟು ಮಾಡಿಟ್ಟುಕೊಳ್ಳಬೇಕು.
0: ಎರಡು ಒಟ್ಟಿಗೆ ಹುರಿಬೇಕೇನ್ರಿ?
1: ಇಲ್ಲ, ಸ್ವಲ್ಪ ಮುಂಚೆ ಕಡ್ಲಿ ಬೇಳೆ ಹುರಿರಲ್ಲ, ಆ ಹಿಟ್ಟನ್ನು ಒಂದು ಚಮಚ ತುಪ್ಪದಲ್ಲಿ ಘಮ್ ಎನ್ನುವ ಹಾಗೆ ಹುರಿದಿಟ್ಟುಕೊಳ್ಳಬೇಕು. ಇನ್ನ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಎಳೆ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹುರಿದ ಹಿಟ್ಟು, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಅಲಸಿಕೊಂಡು ಉಂಡೆ ಕಟ್ಟಿದರೆ ರುಚಿಕರವಾದ ಪೌಷ್ಟಿಕವಾದ ತಂಬಿಟ್ಟು ಉಂಡಿ ರೆಡಿ. ಇದಕ್ಕ ಈಗ ಮಿಲೆಟ್ ಉಂಡಿ ಕೂಡ ಅಂತಾರ ನೋಡ್ರಿ,
0: ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ.
1: ಹೌದ್ರಿ. ಇನ್ನ ರಾಜಗಿರಿ ಉಂಡಿ ಒಂದ್ ಹೇಳ್ಬಿಡ್ರ ನಿಮಗ?
0: ಹೇಳ್ರಿ.
1: ಈಗ ರಾಜಗಿರಿ ಉಂಡಿ ಅಂದಿದ್ರಲ್ಲ, ಅದನ್ನೊಂದು ಹೇಳ್ತೇನೆ ನೋಡ್ರಿ. ಬೇಕಾಗುವ ಸಾಮಗ್ರಿಗಳು: ರಾಜಗಿರಿ ಕಾಳು ಒಂದು ಗ್ಲಾಸ್, ಬೆಲ್ಲ ಒಂದೂವರೆ ಗ್ಲಾಸ್, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೇಳೆ ಒಂದು ಮುಷ್ಟಿ, ಸ್ವಲ್ಪ ಕೊಬ್ಬರಿ ತುರಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಪುಡಿ. ಮಾಡುವ ವಿಧಾನ: ರಾಜಗಿರಿ ಕಾಳನ್ನು ಸ್ವಚ್ಛ ಮಾಡಿ ದಪ್ಪಳದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುರಿದಿಟ್ಟುಕೊಳ್ಬೇಕು ನೋಡ್ರಿ. ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಕೊಂಡು ಏರು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೇರೆ ಒಂದು ಅಗಲವಾದ ಪಾತ್ರೆಯಲ್ಲಿ ರಾಜಗಿರಿ ಅರಳನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಬೆಲ್ಲದ ಪಾಕವನ್ನು ಹಾಕಿಕೊಂಡು ಶೇಂಗಾ ಬೇಳೆ, ಕೊಬ್ಬರಿ ತುರಿ, ಜಾಜಿಕಾಯಿ, ಏಲಕ್ಕಿ ಪುಡಿಗಳನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡಿ ಕಟ್ಟಬೇಕ್ರಿ. ಈ ಉಂಡೆ ಹೊಟ್ಟಿಗೂ ಹಗುರ, ಆರೋಗ್ಯಕ್ಕೂ ಬಹಳ ಒಳ್ಳೆಯದ್ ನೋಡ್ರಿ. ಇದು ಶ್ರಾವಣದ ಉಪವಾಸಕ್ಕ ಒಳ್ಳೆ ತಿಂಡಿ ನೋಡ್ರಿ.
2: ಇಷ್ಟೊಂದು ಉಂಡಿಗಳು ನಾಗರಕಲ್ಲಿಗೆ ಅಥವಾ ಹುತ್ತಕ್ಕ ಹಾಲು ಎರಿತಾರಲ್ಲ, ಇವೆಲ್ಲ ನಾವು ಯಾಕೆ ಮಾಡ್ಬೇಕ್ರಿ? ಇದ್ರ ಹಿಂದಿನ ವೈಜ್ಞಾನಿಕ ಮಹತ್ವ ಏನಾರ ಇದ್ರ ತಿಳಿಸಿ ಹೇಳ್ರಲ್ಲ ನಳ್ಳಾಕ್ಷಿ.
0: ಮಳೆಗಾಲದಲ್ಲಿ ನಮ್ ದೇಹ ಶೀತದಿಂದ ಕೂಡಿರುತ್ತ್ರಿ. ಮುಂದೆ ಆಷಾಢ ಮಾಸದಲ್ಲಿ ಬೀಸುವ ಗಾಳಿಯಿಂದ ನಮ್ ದೇಹ ಚರ್ಮಕ್ಕೆ ರಕ್ಷಣೆ ಬೇಕಾಗುತ್ತ್ರಿ. ಅದಕ್ಕೆ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲ ಸೇರಿಸಿ ಬೇರೆ ಬೇರೆ ತರಹದ ಉಂಡಿಗಳು ನಮ್ ದೇಹಕ್ಕೆ ಶಾಖ ಕೊಡ್ತಾವ್ರಿ. ಚರ್ಮಕ್ಕೆ ಮೃದುತ್ವ, ಸೌಂದರ್ಯ ಸಿಕ್ತ್ರಿ.
3: ಅಷ್ಟೇ ಅಲ್ರಿ, ಹೊಲ ಗದ್ದೆ ಬೆಳೆಗಳಿಗೆ ಕಾಡುವ ಇಲಿ, ಹೆಗ್ಣ, ಪಶು ಪಕ್ಷಿಗಳಿಂದ ನಾಗಪ್ಪ ರೈತನಿಗೆ ರಕ್ಷಣೆ ಕೊಡ್ತಾನ.
4: ಹ, ಅದಕ್ಕ ನಾಗಪ್ಪ ಕೃತಜ್ಞತೆ ತೋರಿಸೋದಕ್ಕ ಈ ಉಂಡಿ, ಹಾಲು, ಗೆಜ್ಜಿ ವಸ್ತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ನೋಡ್ರಿ. ಇವತ್ತ ನಮ್ಮನ್ನು ರಕ್ಷಣೆ ಮಾಡಪ್ಪ ನಾಗಪ್ಪ ಅಂತ ಕೇಳ್ಕೊಂಡ್ವಿ.
2: ನನಗ ಗೆಜ್ಜಿ ವಸ್ತ್ರನೇ ಮಾಡಕ್ ಬರಂಗಿಲ್ರಿ ಕುಸುಮ. ಇವತ್ತ ನಿಮ್ ಮನೆಗ್ ಬರ್ತೇನ್ರಿ, ನನಗೂ ಹೇಳ್ಕೊಡ್ರಿ ಏನೇನ್ ಸಾಮಾನ್ ತರ್ಬೇಕು ಹೇಳ್ರಿ.
4: ನೀವೇನು ತರುದ್ ಬೇಡ್ರಿ, ನಮ್ ಮನ್ಯಾಗ ಎಲ್ಲಾ ಸಣ್ಣ ಅದಾವ. ಮೊದ್ಲು ಹಾರ ಮಾಡೋದ್ ಹೇಳ್ಕೊಡ್ತೇನಿ, ಆಮೇಲೆ ಬೇರೆ ಬೇರೆ ತರದ ತಿಕ್ಕಡಿ ಹಚ್ಚಿ ಅಲಂಕಾರ ಮಾಡಿ ಹಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ.
3: ಈಗ ನಮ್ಗೆಲ್ಲರಿಗೂ ಪಂಚಮಿಯಲ್ಲಿ ನಾಗಪ್ಪನಿಗೆ ಹಾಲು ಯಾಕೆ ಹಾಕಬೇಕು, ಪೂಜೆ ಯಾಕೆ ಮಾಡಬೇಕು ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಯ್ತು ನೋಡ್ರಿ.
2: ಆದ್ರೆ ನಾವು ಹುತ್ತಕ್ಕ ಅಥವಾ ನಾಗರ ಕಲ್ಲಿಗೆ ಹಾಕುವ ಹಾಲು ನಾಗ ಕುಡಿಯಂಗಿಲ್ರಿ. ಅದಕ್ಕ ನಾವು ಅಕ್ಕನ ಬಳಗದವರು ಶಾಲಾ ಮಕ್ಕಳಿಗೆ ಮತ್ತ ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಡಕ್ ಹೊಂಟೀವಿ ನೋಡ್ರಿ ಇವತ್ತ.
0: ಇದೇ ನೋಡ್ರಿ ಸಕಾರಿ ಅನ್ನೋದು. ಎಲ್ಲಾ ಹೆಣ್ಮಕ್ಳು ಹಾಲನ್ನ ಮಣ್ಣಿಗೆ ಹಾಕೋ ಬದ್ಲು ಬಡ ಮಕ್ಕಳಿಗೆ ಕೊಟ್ರೆ ನಾಗಪ್ಪನಿಗೂ ಸಂತೋಷ ಆಗಿ ನಮಗ್ ಒಳ್ಳೇದ್ ಮಾಡ್ತಾನ್ರಿ, ಪುಣ್ಯನೋಗ್ತೈತ್ ನಮ್ಗೆ. ಇಂತಹ ಸತ್ಕಾರ್ಯದಿಂದ ಮನಸ್ಸಿಗೂ ನೆಮ್ಮದಿ, ಸಮಾಜಕ್ಕೂ ಮಾದರಿ ಆಗ್ತೈತ್ರಿ.
4: ಹೌದ್ ನೋಡ್ರಿ, ಇದೊಂದು ಮಹಾ ಸತ್ಕಾರ್ಯ ನೋಡ್ರಿ. ಅನ್ಸೂಯ ಸೀರಿ ತಂದ್ರಿಲ್ಲೋ ನೋಡ್ರಿ, ಎಲ್ಲಾರು ಎಷ್ಟ್ ಚಂದ್ ಚಂದ್ ಸೀರಿ ತಂದಾರ ಅವ್ರು. ಆಯ್ತಲ್ಲ, ಇನ್ ಲಗು ಲಗು ನಡೀರಿ, ಎಲ್ಲಾರು ಕೀರ್ತಿ ಮನಿಗೆ ಹೋಗೋಣ. ಆ ಮೊದ್ಲು ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಟ್ಟು ಅಲ್ಲಿಂದ ಕೀರ್ತಿಗೆ ಹೋಗಿ ಉಂಡಿ ತಿಂದು ಜೋಕಾಲಿ ಆಡಿ ಮನಿಗೆ ಹೋಗೋಣಂತ.
5: ಇದುವರೆಗೂ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೋದರಿಯರು ಶ್ರೀಮತಿಯರಾದ ಕಲ್ಪನಾ ಕಟಗಿ, ಅನಸೂಯ ಜವಳಿ, ಸುಜಾತಾ ಕುಂದಗೋಳ್, ಮೀನಾಕ್ಷಿ ಕೋಟೂರ್, ಕುಸುಮಾ ಓತಿಗೇರಿ, ಶಕುಂತಲಾ ಪಾಟೀಲ್, ಸುಜಾತಾ ಬೆಣ್ಣಿ, ಶಾರದಾ ಹಲಸಂಗಿ ಮಠ್, ಸುನಂದಾ ಗುಡ್ಡರ್,

ಮೋನಾ ಪಾಟೀಲ್, ಸುನಂದಾ ಗುಡ್ಡದ್, ಮೋನಾ ಪಾಟೀಲ್ ಹಾಗೂ ಮಾಹಿತಿ ಸಂಗ್ರಹಿಸಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಶ್ರೀಮತಿ ನಳಿನಾಕ್ಷಿ ಅರುಳುಗುಪ್ಪಿ ಅವರು. ಈಗ ನಾಗರ ಪಂಚಮಿ ಕುರಿತಂತೆ ಸಂಪ್ರದಾಯದ ಪದವನ್ನ ಕೇಳೋಣ.

ಇದುವರೆಗೂ ಯುಗಳ ಸ್ವರದಲ್ಲಿ ಸಂಪ್ರದಾಯದ ಪದವನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಅವ್ರು ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ ನೇಷನ್.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಡಾಕ್ಟರ್ ರಾಮನಾಥ ಶೆಣೈ ಅವರೇ, ನಮಸ್ಕಾರ.
2: ನಮಸ್ಕಾರ.
1: ನಿಮ್ಮ ಬಗ್ಗೆ ಹೇಳಿ ಶೆಣೈ ಅವರೇ.
2: ನಾನು MBBS ಮತ್ತು MD ಗವರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ.
1: MD ಯಾವುದ್ರಲ್ಲಿ ಮಾಡಿದ್ದ?
2: ಜನರಲ್ ಮೆಡಿಸಿನ್.
1: ಯೋಗ ಪ್ರತಿನಿತ್ಯ ಮಾಡ್ತಿರೋ? ತಾವು
2: ಮಾಡ್ತೇನೆ.
1: ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
2: ಸುಮಾರು 30 ವರ್ಷದಿಂದ ಆದರೂ ಮಾಡ್ತೇನೆ.
1: ಇವತ್ತಿನ ದಿವಸ ತಾವು ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನಿದೆಯಲ್ಲ, ಆ ವಿಚಾರವಾಗಿ ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶೆಣೈಯವರೇ.
2: ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ. ಯೋಗ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ

0: ಮನ ತೋಸ್ಮಿ, ಅರ್ಥಾತ್ ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ.
1: ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನು ಸ್ವಾಮಿ ಹಾಗಂದರೆ?
0: ಪತಂಜಲಿ ಮಹರ್ಷಿಯವರ ಯೋಗಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವಿನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ಥರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗ ಚಿತ್ತವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ, ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರೀಅಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ.
1: ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ?
0: ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ. ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿಯವರು ಹೇಳುತ್ತಾರೆ, ತದಾ ದೃಷ್ಟುಃ ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತಶಾಂತವಾದಾಗ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದು ಏನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು.
1: ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನು ಪತಂಜಲಿಯವರು, ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ?
0: ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದರೆ ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು, ನೀವು ನಿಮ್ಮ ಆಲೋಚನೆ ಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳಬಹುದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ 100 ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ಅ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್.
1: ಮನಸ್ಸಿನ ಚಂಚಲತೆ ತಾವೇ ಹೇಳಿದ್ರಿ, ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದಮೇಲೆ ಸರಿಯೋಯಿತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತೀರಿ?
0: ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ ಎರಡು ಪದಗಳು ಅಭ್ಯಾಸ ಮತ್ತು ವೈರಾಗ್ಯ ಯೋಗ ಎಂಬ ಹಕ್ಕಿಯ ಎರಡು ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಬಹುತೋ ಭಯಾತ್.
1: ಈ ಅಭ್ಯಾಸ ಅಂದರೆ ಎಷ್ಟು ಕಾಲ ಮಾಡಬೇಕು ಅಂತ. ಈಗೇನು ನೀವು ಹೇಳ್ತೀರಿ, ಪ್ರತಿನಿತ್ಯ ಮಾಡಬೇಕು ಅನ್ನೋದು. ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನೂ ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ?
0: ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ ಮೂರು ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು. ನೈರಂತರ್ಯ, ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು. ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ, ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ. ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಒಂದೂವರೆ ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು. ಇದರಲ್ಲಿ ಸೂರ್ಯ ನಮಸ್ಕಾರ, ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು ಒಂದು ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ.

0: ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಆ್ಯಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್ ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ಥರ ನಡೆಯುತ್ತವೆ.
1: ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನು ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನು ಪ್ರಸನ್ನವಾಗಿಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರಿಗೆ?
0: ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು ನಾಲ್ಕು ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ, ಸಂತೋಷವಾಗಿರುವವರೊಂದಿಗೆ ಸ್ನೇಹ ಭಾವ, ಕರುಣೆ, ದುಃಖದಲ್ಲಿರುವವರ ಬಗ್ಗೆ ದಯೆ, ಮುದಿತ, ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ, ಉಪೇಕ್ಷೆ, ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವೂ ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ.
1: ಇತ್ತೀಚೆಗೆ ಯೋಗ ಅಂದರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು ಡಾಕ್ಟರ್ ಶೆಣೈಯವರೇ?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿಯವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15-20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ ಪ್ರಾಣಾಯಾಮ, ಇವುಗಳನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ. ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ.
1: ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ?
0: ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ, ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು ನೂರಾರು ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಮ್, ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯ

0: ಚಿಂತೆ ನಡೆಸುತ್ತಾರೆ. ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ.
1: ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಾರೆ, ಮತ್ತೆ ಬಹಳಷ್ಟು ಜನರಿಗೆ ಇದನ್ನು ಕಲಿಯುವಂತಹ ಆಸಕ್ತಿ ಕೂಡ ಇದೆ. ಪತಂಜಲಿ ಮಹರ್ಷಿಗಳು ಇದರ ಮಹತ್ವವನ್ನೇನಾದರೂ ವಿವರಿಸಿದ್ದಾರೆ?
0: ಉಸಿರು ಮತ್ತು ಮನಸ್ಸಿನ ಸಂಬಂಧ ಅತ್ಯಂತ ಗಾಢವಾಗಿದೆ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತದೆ, ಭಯವಾದಾಗ ಅದು ಬದಲಾಗುತ್ತದೆ, ಮನಸ್ಸು ಶಾಂತವಾಗಿದ್ದರೆ ಉಸಿರು ನಿಧಾನವಾಗುತ್ತದೆ. ಪತಂಜಲಿಯವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ಆಸನದಲ್ಲಿ ಸ್ಥಿರತೆ ಬಂದ ನಂತರ ಉಸಿರಾಟದ ಚಲನೆಯನ್ನು ಜಾಗ್ರತೆಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತ ಕ್ಷೀಯತೆ ಪ್ರಕಾಶಾವರಣಂ. ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ. ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ, ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ.
1: ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸಬಹುದೇ?
0: ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಆ್ಯಂಡ್ ನಾಟ್ ಸಪ್ರೆಷನ್. ಪತಂಜಲಿಯವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಪರಮಾವಶ್ಯತೇಂದ್ರಿಯಾಣ. ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು, ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು 1-10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ.
1: ಪ್ರತ್ಯಾಹಾರದ ನಂತರ ಧಾರಣಾ ಮತ್ತು ಧ್ಯಾನದ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶಣೈಯವರೇ?
0: ಪತಂಜಲಿಯವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣ. ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ, ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯೈಕತಾನತಾ ಧ್ಯಾನಂ. ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಯಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನವೆನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು.
1: ಯೋಗ ಅಂದರೆ ಆಸನ ಮತ್ತು ಧ್ಯಾನ ಮಾತ್ರನೇ? ಉತ್ತಮ ಜೀವನ ಶೈಲಿ ಬಗ್ಗೆನೂ ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ.

0: ಇದ್ದಾರೆ. ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿಯವರು ಯೋಗದ ಮೊದಲ ಎರಡು ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳುತ್ತಾರೆ. ಆನಂತರ ಯಮಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಹಾಗೂ ನಿಯಮಗಳು ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಅಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ. ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಅಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತು ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು, ಅಂದರೆ ಕಾಯ, ವಾಚ, ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣ ಬುದ್ಧಿ ಅಥವಾ ಶರಣಾಗತಿ, ಮತ್ತೆ ಈಶ್ವರ ಪ್ರಸಾದ ಭಾವ. ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕ್ಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ತರ ಕೊಡುಗೆಯಾಗುತ್ತದೆ.
1: ಡಾಕ್ಟರ್ ರಾಮನಾಥ ಶೆಣೈಯವರೇ, ತಾವು ವೈದ್ಯರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ?
0: ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು. ಪಾಂಡ್ ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ.
1: ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈಯವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು, ಚಿಂತನೆಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ ಹೇಳೋಣ.

0: ಸಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.
1: ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.

0: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ ಈ ಕುರಿತು ಮಾತನಾಡುತ್ತಿದ್ದಾರೆ ರಾಜೇಶ್ ಹೊಂಗಲ್.
1: ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಥವಾ PMKVY ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2015 ಆರಂಭಿಸಲಾಯಿತು. ಈ ಯೋಜನೆಯ ಸದುದ್ದೇಶ ದೇಶದೆಲ್ಲೆಡೆ ಕೌಶಲ್ಯಪೂರ್ಣ ಉದ್ಯೋಗಗಳಿಗಾಗಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ 15-45 ವಯಸ್ಸಿನ ನಿರುದ್ಯೋಗಿ ಯುವ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ನೇ ಆವೃತ್ತಿಯು ಅಲ್ಪಾವಧಿ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಾಗಿ ಜಾರಿಗೆಯಲ್ಲಿವೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಅರ್ಥಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ಉದ್ಯೋಗವನ್ನರಸುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಲುಪಿಸಲು ನಮ್ಮ ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ಉದ್ಯಮಶೀಲತೆ ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳುತ್ತಿದೆ. ಈ ಯೋಜನೆಯು ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಅದು ಹೇಗೆಂದರೆ ಆಯಾ ಉದ್ಯೋಗ ನಿರ್ವಹಿಸಲು ಅಗತ್ಯವಾಗಿ ಹೊಂದಲೇಬೇಕಾದ ಅಥವಾ ಗಳಿಸಿಕೊಳ್ಳಲೇಬೇಕಾದ ಕೌಶಲ್ಯಗಳ ಕುರಿತಾದ ದಕ್ಷ ತರಬೇತಿ ಕಾರ್ಯಕ್ರಮಗಳನ್ನು ಅಲ್ಪಾವಧಿ ಅಂದರೆ 16-78 ಗಂಟೆಗಳು ಅಥವಾ 2-3 ವಾರಗಳ ಕಿರು ತರಬೇತಿಯನ್ನು ಬೇಡಿಕೆಯ ಆಧಾರದನ್ವಯ ಹಾಗೂ ಪ್ರಾದೇಶಿಕ ಅಗತ್ಯತೆಗನುಗುಣವಾಗಿ ನಿರುದ್ಯೋಗಿ ಯುವ ಮಿತ್ರರಿಗೆ ಹಾಗೂ ಅರ್ಧದಲ್ಲೇ ಶಾಲಾ ಕಾಲೇಜು ಅಧ್ಯಯನ ಮೊಟಕುಗೊಳಿಸಿದ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮ ನಡೆಸಿಕೊಡುವ ಉಪಯುಕ್ತ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಲುಪಿಸಲು ಸ್ಥಳೀಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಜಿಲ್ಲಾ ಯುವಜನ ಸಬಲೀಕರಣ ನೆಹರು ಯುವ ಕೇಂದ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವೆಬ್ ತಾಣಗಳಾದ www.pmkvyofficial.org ಹಾಗೂ nsdcindia.org ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಆಯಾ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ತರಗತಿವಾರು ಹಾಗೂ ಪಠ್ಯಕ್ರಮದನ್ವಯ ವಿಷಯ ವಸ್ತುವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2-4 ಹಾಗೂ 2-6 ಅವಧಿಯವರೆಗೆ ನಡೆಸಿಕೊಡಲಾಗುತ್ತದೆ. ಆದರೆ ಈ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿರುದ್ಯೋಗಿ ಯುವಕ ಯುವತಿಯರಿಂದ ನಿರೀಕ್ಷಿತ ಸ್ಪಂದನೆ ಆಸಕ್ತಿ ಹೊರಹೊಮ್ಮುತ್ತಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಸದರಿ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯ ಸದುಪಯೋಗ ಪಡೆಯಲೆಂದು ತರಬೇತಿಗೆ ಹಾಜರಾಗುವ ಫಲಾನುಭವಿಗಳಿಗಾಗಿ ಆಕರ್ಷಕ ಆರ್ಥಿಕ ಹಣಕಾಸು ಸಹಾಯ ನೀಡುವ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಸದರಿ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಹಾಜರಾಗಿ ನಿಗದಿತ ಅವಧಿಯ ತರಬೇತಿ ಪೂರೈಸಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಪಡೆಯುವ ಫಲಾನುಭವಿಗಳಿಗೆ ಆಕರ್ಷಕ ಬಹುಮಾನ ಹಣದ ರೂಪದಲ್ಲಿ ನೀಡುವುದು, ತರಬೇತಿ ಅವಧಿಯಲ್ಲಿ ಉಚಿತ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ, ತರಬೇತಿ ಸಂಸ್ಥೆಗೆ ತಮ್ಮ ವಾಸಸ್ಥಾನದಿಂದ ಪ್ರತಿನಿತ್ಯ ಬಂದು ಹೋಗುವ ಬಸ್ಸು ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚ ನೀಡುವುದು, ತರಬೇತಿ ಅವಧಿಯಲ್ಲಿ ಅಪಘಾತವಾದರೆ ಜೀವ ವಿಮಾ ಸೌಲಭ್ಯ, ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ಅಥವಾ ಸ್ಟೈಪಂಡ್ ನೀಡುವುದು, ಉದ್ಯೋಗವನ್ನರಸಿ ಸಂದರ್ಶನಕ್ಕೆ ಹಾಜರಾಗುವಾಗ ಅದಕ್ಕೆ ತಗಲುವ ಪ್ರಯಾಣ ವೆಚ್ಚ ಭರಿಸುವುದು, ತರಬೇತುದಾರರಿಗೆ ವಾರ್ಷಿಕ ಪ್ರೋತ್ಸಾಹಧನ ನೀಡುವುದು, ಫಲಾನುಭವಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗೆ ಅಗತ್ಯವಿರುವ ಸೂಚನಾ ಪುಸ್ತಕ ಉಪಕರಣಗಳನ್ನು ಉಚಿತವಾಗಿ ಪೂರೈಸುವುದು, ಕೊನೆಯದಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ತಕ್ಕ ಮಟ್ಟಿನ ಪ್ರೋತ್ಸಾಹಧನವನ್ನು ನೀಡುವುದಾಗಿದೆ. ಈ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ ತರಬೇತಿಗಳನ್ನು ಆಯೋಜಿಸಲು ಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ನಲ್ಲಿ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ

0: ಅನುಮತಿ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಸರ್ಕಾರಿ ಐಟಿಐ, ಕೈಗಾರಿಕಾ ತರಬೇತಿ ಕೇಂದ್ರಗಳು, ಪಾಲಿಟೆಕ್ನಿಕ್ಗಳು, ಖಾಸಗಿ ಐಟಿಐಗಳು, ತಾಂತ್ರಿಕ ತರಬೇತಿ ನೀಡುವ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು, ಉದಾಹರಣೆಗೆ NIIT, ಅಪ್ಟೆಕ್, ರೂಮನ್ ಕಂಪ್ಯೂಟರ್ ಟೆಕ್ನಾಲಜೀಸ್, ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಾದ ಕಿಯೋನಿಕ್ಸ್, NGEF, GTTC, ಸರ್ಕಾರಿ ಉಪಕರಣ ಕಾರ್ಯಾಗಾರಗಳು. ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸರ್ಕಾರಿ ಖಾಸಗಿ ಸಹಯೋಗದಲ್ಲಿ ಕನಿಷ್ಠ 120 ವಿದ್ಯಾರ್ಥಿಗಳಿಗೆ ಈ ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿದೆ. ಅಗತ್ಯತೆ ಆಧಾರದ ಮೇಲೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಯಾ ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿ ಕೋಣೆಗಳನ್ನು ಒದಗಿಸಿ ಹೆಚ್ಚುವರಿಯಾಗಿ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಯಾ ತಾಲೂಕು ನಗರ ಪಟ್ಟಣಗಳ ವಿಸ್ತರಣಾ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಉದಾಹರಣೆಗೆ ಈ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಸ್ಥಾಪಿತಗೊಂಡ ಜಿಲ್ಲಾವಾರು ಕೌಶಲ್ಯ ಕೇಂದ್ರಗಳಲ್ಲಿ 15-45 ವಯಸ್ಸಿನ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಮಾಡಿಕೊಳ್ಳಬಹುದಾದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು, ಅಂದರೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೀಗೆ ಹೆಸರಿಸಬಹುದಾಗಿದೆ: ಆಫೀಸ್ ಆಟೋಮೇಷನ್ DTP ಆಪರೇಟರ್, TV ಮೊಬೈಲ್ ಫೋನ್ ರಿಪೇರ್ ಟೆಕ್ನಿಷಿಯನ್, ಸ್ಪ್ರೇ ಪೇಂಟಿಂಗ್ ಟೆಕ್ನಿಷಿಯನ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ಆಂಡ್ರಾಯ್ಡ್ ಟರ್ಮಿನಲ್ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ ಡೆವಲಪರ್, ವೈರ್ಲೆಸ್ ಮೊಬೈಲ್ ಟವರ್ ಟೆಕ್ನಿಷಿಯನ್, CNC ಆಪರೇಟರ್, ಟೂಲ್ ಅಂಡ್ ಡೈ ಮೇಕರ್. ಅಂತೆಯೇ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಹಾಗೂ ವಿಮಾ ಸೌಲಭ್ಯ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳೆಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್, ಮೈಕ್ರೋ ಫೈನಾನ್ಸ್ ಎಕ್ಸಿಕ್ಯೂಟಿವ್, ಲೋನ್ ಅಪ್ರೂವಲ್ ಅಂಡ್ ಡೆಬ್ಟ್ ರಿಕವರಿ ಏಜೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಕೌಂಟ್ಸ್ ಅಸಿಸ್ಟೆಂಟ್. ಸಾರಿಗೆ ಸೇವಾ ಕ್ಷೇತ್ರದಲ್ಲಿ ಕನ್ಸೈನ್ಮೆಂಟ್ ಕೊರಿಯರ್ ಬುಕಿಂಗ್ ಏಜೆಂಟ್ ಎಂಬ ತರಬೇತಿ, ವೇರ್ಹೌಸ್ ಸೂಪರ್ವೈಸರ್, ಏರ್ ಕಾರ್ಗೋ ಅಸೋಸಿಯೇಟ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಎಂಬ ಸರ್ಟಿಫಿಕೇಟ್ ತರಬೇತಿಗಳನ್ನು ಪಡೆಯಬಹುದಾಗಿದೆ. ವಿಶ್ವದ 5ನೇ ಆರ್ಥಿಕ ದೊಡ್ಡ ಶಕ್ತಿಯಾಗುವತ್ತ ದಾಪುಗಾಲು ಇಟ್ಟಿರುವ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮಾಡಲು ಇಂದಿನ ಯುವ ಪೀಳಿಗೆ ಈ ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಸಾಗಿಸಲು ದಾಪುಗಾಲ ನೀಡಬೇಕಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಕುರಿತು ಮಾತನಾಡಿದವರು ರಾಜೇಶ್ ಹೊಂಗಲ್.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಆಮೇಲೆ.
5: ಹಲೋ.
6: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
7: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
8: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
9: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
10: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
11: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
12: ಆಕಾಶವಾಣಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
13: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್.

0: 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ದಿನಗಳ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ದಿನಗಳ ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ ಮೂರು ಪ್ರಮುಖ ಆಧಾರ ಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು ಎನ್ಟಿಎ ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15,00,000 ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ಇಸಿಐ ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವಾ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ ಕೆಎಲ್ ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಯೋಗರಾಜ್ ಭಟ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಕಾರ್ತಿಕ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-22.

0: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್.

ಹೀಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ. ಇವನಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗಾಗ್ತಾ ಇದೆ? ತನಗೆ ಗುರುವಾದಂತಹ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ಸರ್ವಾಯವಾನಾಂ ಶಿರಃಪ್ರಧಾನಮಂತ ಶಾಸ್ತ್ರ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ ಅಂತ ಹೇಳಿ, ಸ್ವಾಮಿ ನನಗೆ 2 ಯೋಚನೆ ಈಗ ಕಾಡ್ತಾ ಇದೆ, ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ, ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಅದು ನಿಮಗೆ ಗೊತ್ತೇ ಇದೆ, ಇವಳನ್ನು ಯಾರಿಗೆ ಕೊಡಲಿ, ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಗಾಲವ ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ, ತಂದೆಯ ಬದಲು ಅವನ ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ, ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನು ನಿಂತಿರೋದ್ರಿಂದ ಆ ಮದನನ್ನು ಕರೆಸಿದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಕೂಡಲೇ ಚಂದ್ರಹಾಸನನ್ನು ಇಲ್ಲಿಗೆ ಕರ್ಕೊಂಡು ಬಾ,

ಮಹಾರಾಜನನ್ನ ಬೀಳ್ಕೊಟ್ಟು ಬರ್ತಾ ಇದ್ದಾನೆ. ಚಂದ್ರಹಾಸ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ. ಈ ಕಡೆಗೆ ಚಂದ್ರಹಾಸ ಏನ್ ಮಾಡಿದ್ದಾನೆ ಅಂತಂದ್ರೆ, ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ, ಕತ್ತಲು ಮೂಡ್ತಾ ಇರುವಂತ ಹೊತ್ತು ಚಿನ್ನದ ತಟ್ಟೆಯಲ್ಲಿ ಹೂವು ಹಣ್ಣು ತಾಂಬೂಲ ಗಂಧ ಅಕ್ಷತೆ ಇತ್ಯಾದಿಗಳನ್ನು ಇಟ್ಟುಕೊಂಡು ದುರ್ಗಾ ದೇವಾಲಯದ ಕಡೆಗೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಉತ್ತಮವಾದಂತಹ ಕುದುರೆಯ ಮೇಲೆ ಕುಳಿತಿರುವ ಮದನ ಅಲ್ಲಿಗೆ ಬಂದ. ಪೂಜೆಗೆ ಹೊರಟಿರುವ ಭಾವನನ್ನು ಕೇಳ್ತಾ ಇದ್ದಾನೆ, ಕೈಯಲ್ಲಿ ಇಂತಹ ತಟ್ಟೆ ಪೂಜಾ ಪರಿಕರಗಳು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ, ಆಗ ಚಂದ್ರಹಾಸ ಹೇಳ್ದ, ನಿನ್ನ ತಂದೆ ನಮ್ಮ ಮಾವ ದುಷ್ಟ ಬುದ್ಧಿ ಮನೆತನದ ವ್ರತ, ನಾಲ್ಕನೇ ದಿನ ಅಳಿಯನೇ ಹೋಗಿ ಚಂಡಿಕಾ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಊರ ಹೊರವಲಯದಲ್ಲಿರುವ ಚಂಡಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ

ಚಂದ್ರಹಾಸ ಆಡಿರುವ ಮಾತನ್ನು ಕೇಳಿ ಕುದುರೆಯಿಂದ ಕೆಳಗಿಳಿದ ಮದನ. ನನ್ನ ತಂದೆ ನನಗೆ ನೇಮಿಸಿರುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಪ್ಕೊಳ್ತಾ ಇದ್ದಾನೆ. ಇಲ್ಲ, ಈ ಪೂಜೆಯನ್ನು ಅಳಿಯನೇ ಮಾಡಬೇಕಂತೆ. ಅಂತ ಅಂದರೆ ಅಳಿಯನ ಪರವಾಗಿ, ನಿನ್ನ ಪರವಾಗಿ, ನಿನ್ನ ಹೆಸರಿನಲ್ಲಿಯೇ ಸಂಕಲ್ಪವನ್ನು ಮಾಡಿ ನಾನೇ ವೈಯಕ್ತಿಕವಾಗಿ ಈ ಪೂಜೆಯನ್ನು ಮಾಡ್ತೇನೆ. ಮಹಾರಾಜ ಕುಂತಳೇಶ್ವರ ಹೇಳಿ ಕಳಿಸಿದ್ದಾನೆ, ಕೂಡಲೇ ನೀನು ಹೋಗಬೇಕು ಅಂತ ಹೇಳಿದಾಗ ರಾಜಾಜ್ಞೆಯನ್ನು ಮೀರಲಾರದೆ ತನ್ನ ಕೈಲಿ

ಮಾಡಿರುವಂತಹ ಪೂಜಾ ಪರಿಕರದ ತಟ್ಟೆಯನ್ನ ಮದನನಿಗೆ ಒಪ್ಪಿಸಿದ ಚಂದ್ರಹಾಸ. ನಂತರ ಮದನನೇ ಕೊಟ್ಟಿರುವಂತಹ ಕುದುರೆಯನ್ನು ಏರಿಕೊಂಡು ಅರಮನೆಯ ಕಡೆಗೆ ಚಂದ್ರಹಾಸ ಹೊರಟ. ಚಂದ್ರಹಾಸ ಕೊಟ್ಟ ಪೂಜಾ ಪರಿಕರದ ತಟ್ಟೆಯನ್ನು ಕೈಲಿ ಹಿಡ್ಕೊಂಡು ಊರ ಹೊರವಲಯದಲ್ಲಿರುವ ದುರ್ಗಾ ದೇವಾಲಯದ ಕಡೆಗೆ ಅಂತಹ ಸಂಜೆಯ ಹೊತ್ತಿನಲ್ಲಿ ಏಕಾಂಗಿಯಾಗಿ ಮದನ ಹೋಗ್ತಾ ಇದ್ದಾನೆ.

ತನ್ನ ತಂದೆಯ ಮಾತನ್ನು ನಡೆಸಲಿಕ್ಕೆ ಅಂತ ಹೇಳಿ ಚಂದ್ರಹಾಸನಿಂದ ಭಂಗ ಆಗ್ತಾ ಇರುವಂತಹ ವ್ರತವನ್ನು ತಾನೇ ನಡೆಸಬೇಕು ಅಂತ ತೀರ್ಮಾನ ಮಾಡಿದ ಮದನ. ತನ್ನ ಜೊತೆಗಿರುವಂತಹ ಎಲ್ಲಾ ಸೈನಿಕರನ್ನು ಹಿಂದೆ ಕಳಿಸಿದ್ದಾನೆ. ನಂತರ ತಾನೊಬ್ಬನೇ ಕೈಯಲ್ಲಿ ಆ ತಟ್ಟೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೂರ್ಯಾಸ್ತ ಆಗಿದೆ, ಕತ್ತಲೆ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇದೆ. ಏಕಾಂತವಾದಂತಹ ಪ್ರದೇಶ, ನಿರ್ಜನ, ದಟ್ಟವಾದಂತಹ ಮರಗಳು ಬೆಳೆದಿದೆ, ಅವುಗಳ ನೆರಳಿನಿಂದ ಆ ಕತ್ತಲೆ ಇನ್ನಿಷ್ಟು ಗಾಢವಾಗಿ ಕಾಣಿಸ್ತಾ ಇದೆ. ತಟ್ಟೆಯನ್ನ ಕೈಲಿ ಹಿಡ್ಕೊಂಡು ನಡೀತಾ ಬರ್ತಾ ಇರಬೇಕಾದ್ರೆ ಅವನ ಗ್ರಹಚಾರವೋ ಅಂತ ಅನ್ನುವ ಹಾಗೆ, ಅಪಶಕುನವೋ ಅನ್ನುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಅವನ ಕೈಲಿರುವ ಆ ಪೂಜಾ ಪರಿಕರದ ತಟ್ಟೆ ಕೈಜಾರಿ ಕೆಳಗೆ ಬಿತ್ತು.

ಬಿದ್ದ ಪರಿಕರಗಳನ್ನ ಮತ್ತೆ ಜೋಡಿಸಿಕೊಂಡು ತಟ್ಟೆಯಲ್ಲಿ ಇಟ್ಕೊಂಡ. ಮನಸ್ಸಿಗೇನೋ ಗೊಂದಲ ಆಗ್ತಾ ಇದೆ, ಆದ್ರೆ ನಾನು ಹೋಗ್ತಾ ಇರೋದು ದೇವರ ಕೆಲಸಕ್ಕೆ, ಆದ್ರಿಂದ ಇದು ಅಪಶಕನ ಇರ್ಲಿಕ್ಕಿಲ್ಲ, ಇದ್ದರೂ ನಿವಾರಣೆ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಬೆಕ್ಕುಗಳು ಅಡ್ಡ ಬಂದವು, ಹಕ್ಕಿಗಳು ರಕ್ತವನ್ನು ಕಾರಿಕೊಂಡವು, ಗೂಗೆಗಳು ದುರ್ಭಾಷೆಯನ್ನ ಸೂಚಿಸುವ ಹಾಗೆ, ದುಶಕುನವನ್ನು ಸೂಚಿಸುವ ಹಾಗೆ ಗೂಗುಡ್ತಾ ಇದ್ದಾವೆ. ಅನೇಕ ಅಪಶಕನಗಳು ಆಗ್ತಾ ಇರುವುದನ್ನು ನೋಡಿದ್ರೆ ಇವನಿಗೆ ಅನ್ನಿಸ್ತೋ, ಓಹೋ ಇದು ಯಾಕೆ ಹೀಗಾಗ್ತಾ ಇದೆ, ಬಹುಶಃ ಈ ಅಪಶಕನ ಚಂದ್ರಹಾಸನಿಗೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಈಗ ನಾನು ಬಂದಿರೋದ್ರಿಂದ ಅದರಿಂದ ಅವನಿಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವನು ಯಾವ ಕಾರಣಕ್ಕೂ ಹೆದರದೆ ಚಂದ್ರಹಾಸನಿಗೆ, ನನ್ನ ಭಾವನಾದಂತಹ ಚಂದ್ರಹಾಸನಿಗೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡ್ತಾ ತ್ರ್ಯಂಬಕನ ಹೆಂಡತಿಯಾದ ಪಾರ್ವತಿಯ ಆಲಯಕ್ಕೆ, ದುರ್ಗಾಲಯಕ್ಕೆ ಆ ಮದನ ಬರ್ತಾ ಇದ್ದಾನೆ.

ಅವನು ದೇವಸ್ಥಾನದ ಸಮೀಪಕ್ಕೆ ಬಂದ. ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈಗ ಆಗಲೇ ಅಲ್ಲಿ ಕಳಿಸಿರುವಂತಹ ಕೊಲೆಗಡಕರು ಅಲ್ಲಿ ಕಾಯ್ದು ಕುಳಿತಿದ್ದಾರೆ. ಕೈಯಲ್ಲಿ ಹರಿತವಾದ ಆಯುಧವನ್ನು ಇಟ್ಟುಕೊಂಡು ಬಾಗಿಲ ಆ ಕಡೆಗೆ ಈ ಕಡೆಗೆ ಕಂಬಗಳ ಮರೆಯಲ್ಲಿ ಕಾಯ್ತಾ ಇದ್ದಾರೆ. ಯಾರೇ ಬರಲಿ ಅವ್ರನ್ನ ಕತ್ತರಿಸಬೇಕು ಅಂತ ಹೇಳಿ ಕವಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮೂರ್ಖರ ಅಂತರಂಗದಲ್ಲಿ ಇರುವಂತಹ ಅಂತರಂಗದ ಒಳಗೆ ಪ್ರವೇಶ ಮಾಡ್ತಾ ಇರುವಂತಹ ವಿವೇಕವನ್ನ ಅರಿಷಡ್ ವರ್ಗಗಳು ಆವರಿಸಿ ಮುರಿಯುವಂತೆ ಈ ಕೊಲೆಯ ಯಾವ ವ್ಯವಸ್ಥೆಯೂ ಅರಿಯದೆ ಮುಗ್ಧ ಮನಸ್ಸಿನಿಂದ ಭಕ್ತಿಯಿಂದ ಬಂದಂತಹ ಆ ಮದನ ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಅಡಗಿಕೊಂಡು ಕುಳಿತಿರುವಂತಹ ಕೊಲೆಗಡಿಕರು ತಮ್ಮ ಕೈಯಲ್ಲಿರುವಂತಹ ಭಯಂಕರವಾದ ಹರಿತವಾದ ಆಯುಧಗಳಿಂದ ಅವನನ್ನು ಹೊಯ್ದು ಅವನನ್ನು ಇರಿದು ಅಲ್ಲಿಯೇ ಕೊಚ್ಚಿ ಹಾಕಿದರು. ಭೂಮಿಗೆ ಬೀಳ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿಯೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹರಿ ಶ್ರೀಕೃಷ್ಣ ನರಹರಿ ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳ್ತಾ ಆ ಕ್ಷಣದಲ್ಲಿಯೇ ಆ ನೋವನ್ನು ತಡೆಯಲಾರದೆ ಅಗಾಧವಾದಂತಹ ಅನೇಕವಾದ ಹೊಡೆತಗಳನ್ನು ತಡೆಯಲಾರದೆ ಅಲ್ಲಿಯೇ ಪ್ರಾಣ ಬಿಟ್ಟ ಮದನ.

ಈ ಕಡೆ ಆ ಮದನನನ್ನ ಕೊಚ್ಚಿ ಹಾಕಿ ಆ ಕೊಲೆಗಡಕರು ದೇವಸ್ಥಾನದಿಂದ ಓಡಿ ಹೋದರು. ಈ ಕಡೆಗೆ ಚಂದ್ರಹಾಸ ಉತ್ಸವದಿಂದ ಕುದುರೆಯ ಮೇಲೆ ಮಹಾರಾಜನನ್ನ ಕಾಣಲಿಕ್ಕೆ ಅಂತ ಬಂದ. ಅರಮನೆಯ ಬಾಗಿಲಿಗೆ ಬಂದು ತಾನು ಬಂದಂತಹ ವರ್ತಮಾನವನ್ನ ಹೇಳಿ ಕಳಿಸಿದ. ರಾಜ ಅವನನ್ನು ಸಂಭ್ರಮದಿಂದ ಸ್ವಾಗತಿಸಿ ಅವನಿಗೆ ರಾಜ್ಯವನ್ನು ಕೊಟ್ಟ. ಗಾಂಧರ್ವ ವಿವಾಹದಿಂದ ತನ್ನ ಮಗಳಾದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟ. ಈಗ ಮುಹೂರ್ತ ಇಲ್ವಲ್ಲ ಹಾಗೆ ಹೀಗೆ ಅಂತಂದ್ರೆ ಗಾಲವ ಮಹರ್ಷಿ ಹೇಳ್ತಾ ಇದ್ದಾನೆ, ತದೇವ ಲಗ್ನಂ ಸುದಿನಂತದೇವ. ಗಾಂಧರ್ವ ವಿವಾಹಕ್ಕೆ ವಧೂವರರ ಮನಸ್ಸು ಒಪ್ಪುವುದು ಮುಖ್ಯ, ಹಿರಿಯರ ಅನುಜ್ಞೆ ಆಶೀರ್ವಾದಗಳು ಮುಖ್ಯ. ಇದು ಗೋಧೂಳಿ ಲಗ್ನವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಿವಾಹವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ದ. ಆದ್ದರಿಂದ ಅವನ ಸೂಚನೆಯಂತೆ ಗಾಂಧರ್ವ ವಿವಾಹದಿಂದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಂಡು ಆ ರಾಜ್ಯತ್ವವನ್ನು ಸ್ವೀಕರಿಸಿದ ಚಂದ್ರಹಾಸ. ಡಿ ವಿ ಜಿ ಅವರು ಒಂದು ಕಡೆಗೆ ಹೇಳುವ ಹಾಗೆ, ಬದುಕು ಜಟಕಾಬಂಡಿ ವಿಧಿಯಾದರ ಸಾಹೇಬ ಕುದುರೆ ನೀನ್, ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆ ಗೋಡು, ಪದಕುಸಿಯೇ ನೆಲವಿಹುದ ಮಂಕುತಿಮ್ಮ ಎನ್ನುವಂತೆ ದುಷ್ಟಬುದ್ಧಿ ಚಂದ್ರಹಾಸನನ್ನ ಮಸಣಕ್ಕೆ ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಭಗವಂತನ ಅನುಗ್ರಹದಿಂದ ಚಂದ್ರಹಾಸನ ಬದುಕು ಮದುವೆಯ ಕಡೆಗೆ ಹೋಗ್ತಾ ಇದೆ. ಇದು ದೇವರ ಅನುಗ್ರಹ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೀಗೆ ರಾಜ್ಯವನ್ನ ಮತ್ತೆ ಚಂಪಕ ಮಾಲಿನಿಯನ್ನ ಸ್ವೀಕಾರ ಮಾಡಿದ ಚಂದ್ರಹಾಸ. ಈ ರೀತಿ ಅಳಿಯನನ್ನ ಸತ್ಕರಿಸಿ ನಂತರ ಕುಂತಳೇಶ್ವರ ತಾನು ವನಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಿದ್ಧನಾದ.

ಬಾಧೆಗೆ ಒಳಗಾಗಬಾರದು ಎಂಬುದನ್ನು ತೀರ್ಮಾನ ಮಾಡಿ ಸಂಸಾರ ವಿರತಿಯಾದಂತಹ ವೈರಾಗ್ಯವನ್ನ, ಜ್ಞಾನವನ್ನ, ಗಾಲವನ ಅನುಗ್ರಹದಿಂದ ಅಥವಾ ಉಪದೇಶದಿಂದ ಪಡೆದುಕೊಂಡಂತಹ ರಾಜ ಹೆಂಡತಿಯ ಸಹಿತ ಗೋಧೂಳಿ ಲಗ್ನದಲ್ಲಿ ಮಗಳು ಅಳಿಯನ ಒಪ್ಪಿಗೆಯನ್ನು ಪಡೆದುಕೊಂಡು ಅರಣ್ಯವಾಸಕ್ಕೆ ಅಂತ ಹೊರಟು ಹೋದ. ಈ ಕಡೆಗೆ ಚಂದ್ರಹಾಸನಿಗೆ ರಾಜ್ಯನೂ ಸಿಕ್ತು, ರಾಜಕುಮಾರಿಯೂ ಸಿಕ್ಕಳು. ನಾರಿ ಪುಣ್ಯ ಪುರುಷನ ಭಾಗ್ಯ ಅನ್ನುವುದು ಒಂದು ಗಾದೆಯ ಮಾತು. ಹಾಗೆ ಆ ಹೆಣ್ಣು ಮಗಳ ಪುಣ್ಯದಿಂದ ಇವನಿಗೆ ರಾಜತ್ವವು ಪ್ರಾಪ್ತಿಯಾಯಿತು. ತಾನು ರಾಜ ಆಗಿರುವಂತಹ ವಿಚಾರ ಪ್ರಜೆಗಳಿಗೆ ಗೊತ್ತಾಗಬೇಕು ಅನ್ನುವುದನ್ನು ಚಂದ್ರಹಾಸ ಯೋಚನೆ ಮಾಡ್ದ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಚಿಂತಿಸ್ತಾ ಇದ್ದಾನೆ.

ತಾನು ರಾಜನಾದಂತಹ ವಿಚಾರ ಈ ರಾಜಧಾನಿ ಎಲ್ಲರಿಗೂ ತಿಳಿಯಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಚಿಂತಿಸಿದ ಚಂದ್ರಹಾಸ. ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ ತಾನು ರಾಜನಂತೆ ಅಲಂಕರಿಸಿಕೊಂಡು ಮಹಾರಾಣಿಯನ್ನಾಗಿ ಚಂಪಕ ಮಾಲಿನಿಗೂ ಅಲಂಕರಿಸಿ ನಂತರ ಪಟ್ಟದ ಆನೆಯ ಮೇಲೆ ಅವರಿಬ್ಬರೂ ಕುಳಿತುಕೊಂಡು ರಾಜವೈಭವದಿಂದ ಅನೇಕ ಮಂಗಳ ವಾದ್ಯಗಳು ಭೋರ್ಗರಿತಾ ಇರಬೇಕಾದ್ರೆ ಊರಲ್ಲಿ ಮೆರವಣಿಗೆಯನ್ನ ಹೊರಟರು ಅವರಿಬ್ಬರು. ಇಂತಹ ದಟ್ಟವಾದ ವಾದ್ಯದ ಧ್ವನಿ ಕೇಳ್ತಾ ಇರಬೇಕಾದ್ರೆ ದುಷ್ಟಬುದ್ಧಿಗೆ ಆಶ್ಚರ್ಯ ಆಯಿತು. ಏನಿದು ಧ್ವನಿ ಕೇಳಿಸ್ತಾ ಇದೆ, ಏನೋ ಜನಗಳು ಪರಾಕು ಜೈಕಾರ ಹೇಳೋದು ಕೇಳಿಸ್ತಾ ಇದೆಯಲ್ಲ, ಮಹಾರಾಜ ಚಂದ್ರಹಾಸನಿಗೆ ಜಯವಾಗಲಿ ಅಂತ, ಇದೇನಿದು ಮಾತು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಹೆದರಿಕೆಯ ತಲೆದೋರಿತು. ಇದೇನಿದು, ಹೊಸದಾಗಿ ದೈವ ಇನ್ನೇನೋ ನಿರ್ಣಯ ಮಾಡಿದೆಯೋ ಎನ್ನುವಂತೆ ಆಶ್ಚರ್ಯ.

ಏನು ಅಂತ ವಿಚಾರ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯಿತು, ರಾಜಗುರುವಾದಂತಹ ಗಾಲವನ ಸೂಚನೆಯಂತೆ ಮಹಾರಾಜ ಕುಂತಳೇಶ್ವರ ತನ್ನ ಸಂಪೂರ್ಣ ರಾಜ್ಯವನ್ನು ಮತ್ತು ಮಗಳನ್ನು ಸಹ ಚಂದ್ರಹಾಸನಿಗೆ ಒಪ್ಪಿಸಿ ಅವನು ವನಕ್ಕೆ ತೆರಳಿದ. ತನ್ನ ಬದುಕನ್ನೆಲ್ಲ ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಕಳೀಲಿಕ್ಕೆ ಅನ್ನುವ ವಿಚಾರ ಗೊತ್ತಾಯಿತು. ಇದನ್ನು ಕೇಳಿ ನನಗೂ ತಿಳಿಸದೆ ಇಂತಹ ಕೆಲಸವನ್ನು ಮಾಡಿದ್ದೆ ಮಹಾರಾಜ, ಈ ಚಂದ್ರಗುಪ್ತನನ್ನ ಪೂಜೆಗೆ ಹೋಗುವಂತ ನಾನು ಹೇಳಿ ಕಳಿಸಿದ್ನಲ್ಲ, ಈ ಮದನ ಏನು ನಿದ್ದೆ ಮಾಡ್ತಾ ಇದ್ನೋ ಅಂತ ಹೇಳಿ ಸಿಟ್ಟಿನಿಂದ ದುಷ್ಟಬುದ್ಧಿ ಮಗನ ಮೇಲೆ ಸಿಟ್ಟನ್ನು ಮಾಡ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲಿಯೇ ಕೋಪವನ್ನು ಮಾಡ್ಕೊಳ್ತಾ ಹಲ್ಲನ್ನು ಕಡಿತಾ ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಹೊರಟಿರುವಂತಹ ಚಂದ್ರಹಾಸ ಮತ್ತು ಚಂಪಕ ಮಾಲಿನ್ಯರ ಮೆರವಣಿಗೆ ಈ ಮುಖ್ಯಮಂತ್ರಿಯ ಮನೆಯ ಮುಂದೆ ಬಂತು. ಆನೆಯಿಂದ ಕೆಳಗಿಳಿದು ಚಂದ್ರಹಾಸ ಮಾವನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಬಂದು ಅವನ ಪಾದಗಳಿಗೆ ಎರಗಿದ. ಮನಸ್ಸಿನಲ್ಲಿ ಸಿಟ್ಟು ತುಂಬಿದೆ, ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೂ ಸಹ ಮಂತ್ರಿ ದುಷ್ಟಬುದ್ಧಿ ಅವನನ್ನು ಕೇಳ್ತಾ

ಉಕ್ಕುವ ಕೋಪವನ್ನ ನಿಯಂತ್ರಣ ಮಾಡಿಕೊಂಡು ಮಂತ್ರಿ ದುಷ್ಟಬುದ್ಧಿ ಕೇಳ್ತಾ ಇದ್ದಾನೆ ಚಂದ್ರಹಾಸನಿಗೆ. ಏನಯ್ಯ, ನಮ್ಮ ವಂಶಾಚಾರವನ್ನು ಬಿಡಬಾರದು, ನೀನು ಚಂಡಿಕಾ ಪೂಜೆಗೆ ಹೋಗು ಅಂತ ಹೇಳಿದರೆ ನೀನು ಅದನ್ನು ಹೋಗೋದು ಬಿಟ್ಟು ಏನು ಕೆಲಸ ಮಾಡ್ತಾ ಇದ್ದೀಯಾ, ಇದು ಎಂತಹ ಕೆಲಸವನ್ನು ನೀನು ಮಾಡಿದೆ ಅಂತ ಅಂದರೆ, ಆಗ ಚಂದ್ರಹಾಸ ಹೇಳ್ತಾ ಇದ್ದಾನೆ, ಪೂಜ್ಯರೇ ನೀವು ಹೇಳದಂತೆ ನಾನು ಪೂಜಾ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿಯೇ ನಿಮ್ಮ ಮಗನಾದಂತಹ ಮದನ ಬಂದು ರಾಜಾಜ್ಞೆಯಾಗಿದೆ, ಈ ಕೂಡಲೇ ನೀವು ಹೋಗಿ ಕುಂತಳೇಶ್ವರನನ್ನು ಭೇಟಿಯಾಗಬೇಕು ಅಂತ ಹೇಳ್ದ. ನಾನು ಪೂಜೆಗೆ ಹೋಗ್ತಾ ಇದ್ದೇನೆ ಅಂತಂದ್ರೆ ನಿಮ್ಮ ಪರವಾಗಿ ನಾನು ಪೂಜೆ ಮಾಡ್ತೇನೆ ಕೊಡಿ ಅಂತ ಹೇಳಿ ಪೂಜಾ ಪರಿಕರಗಳನ್ನು ತಾನು ತೆಗೆದುಕೊಂಡು ಪೂಜೆಗಾಗಿ ದುರ್ಗಾ ಮಂದಿರಕ್ಕೆ ಹೊರಟು ಹೋದ. ರಾಜಾಜ್ಞೆಯನ್ನು ಮೀರಲಾರದೆ ಮದನನ ಸೂಚನೆಯಂತೆ ನಾನು ಅರಮನೆಗೆ ಹೋದೆ, ನಿನ್ನ ಮಗ ಪೂಜೆಗೆ ಹೋಗಿದ್ದಾನೆ ಅಂತ ಹೇಳ್ದ ಚಂದ್ರಹಾಸ.

ದುರ್ಗಾಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಳಿಯನನ್ನ ನಯವಾದ ಮಾತುಗಳನ್ನು ಆಡಿ ಅವನನ್ನು ಮನೆಗೆ ಕಳಿಸಿಕೊಟ್ಟ. ತಾನು ಒಬ್ಬನೇ ತನ್ನ ಅರಮನೆಯಲ್ಲಿ ಏಕಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ? ದೀಪವನ್ನು ಆರಿಸ್ತೇನೆ ಎನ್ನುವ ಪ್ರಯತ್ನ ಮಾಡುವ ಪತಂಗದಂತೆ, ದೀಪದ ಹುಳುವಿನಂತೆ ಭಗವಂತನ ಭಕ್ತರನ್ನು ನಾಶ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರೆ ನಮ್ಮಂತಹವರು ಬದುಕಲಿಕ್ಕೆ ಸಾಧ್ಯವೇ? ನಾವು ಮಾಡಿದ ಉಪಾಯವೇ ನಮಗೆ ಅಪಾಯವಾಯಿತಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದ್ದಾನೆ. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಅಯ್ಯೋ ಮದನ, ನನ್ನ ಪ್ರೀತಿಯ ಪುತ್ರ, ಎಂತಹ ವಿಧೇಯ, ಎಂತಹ ಸುಂದರ, ಎಂತಹ ಸುಶೀಲ, ಇಂಥವನು ದುರ್ಮರಣಕ್ಕೀಡಾಗಿ ಸತ್ತೋದನಲ್ಲ. ಅದನ್ನು ನೆನೆಸ್ಕೊಂಡು ವ್ಯಥೆಯನ್ನು ಪಡ್ತಾ ಇದ್ದಾನೆ. ತಡೆಯಲಾರದಂತಹ ದುಃಖದಿಂದ ಅಳ್ತಾ ಇದ್ದಾನೆ. ಇನ್ನು ತಡ ಮಾಡೋದು ಬೇಡ, ಕಡೇ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ತನ್ನ ಮನೆಯ ಬಾಗಿಲನ್ನು ತೆರೆದು ಮೆಟ್ಟಿಲನ್ನು ಇಳಿದು ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ.

ತುಂಬಾ ಕತ್ತಲೆ ಆಗಿಬಿಟ್ಟಿದೆ. ಯಾರು ಕಾಣದೇ ಇದ್ದ ಹಾಗೆ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡಿ ಬರ್ತಾ ಇದ್ದಾನೆ. ಏನು ಹೃದಯದಲ್ಲಿ ದುಃಖ ತುಂಬಿಬಿಟ್ಟಿದೆ, ಉಕ್ಕಿ ಉಕ್ಕಿ ಬರ್ತಾ

ಜೋರಾಗಿ ಅಳಲಾರದೆ ಬಿಸಿ ಉಸಿರು ಬಿಡುತ್ತಾ ಹಲ್ಲನ್ನು ಕಚ್ಚಿ ಆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಹಾಗೆ ಬರ್ತಾ ಇರಬೇಕಾದ್ರೆ ಬರಿಗಾಲು ಬರಿ ನೆತ್ತಿ, ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹಾಗೆ ಬರ್ತಾ ಇದ್ದಾನೆ. ಅಯ್ಯೋ ಮದನ, ಹೇಗಿದ್ದೀಯಾ, ಯಾವ ಸ್ಥಿತಿಯನ್ನು ಮುಟ್ಟಿದ್ದೀಯಾ ಅಂತ ಯೋಚನೆಯನ್ನು ಮಾಡ್ತಾ ಕೋಟೆಯನ್ನು ದಾಟಿ, ಕೋಟೆಯ ಸುತ್ತಲೂ ನೀರು ತುಂಬಿರುವಂತಹ ಕೊತ್ತಲಗಳನ್ನು ದಾಟಿ ಮಂತ್ರಿ ಒಬ್ಬನೇ ಊರ ಹೊರಗಡೆಗೆ ಸ್ಮಶಾನದ ಆಚೆಗೆ ಇರುವಂತಹ ಅಂಬಿಕಾ ಮಂದಿರಕ್ಕೆ ತುಂಬ ವ್ಯಥೆಯನ್ನು ಪಡ್ತಾ ದುಃಖ ಪಡ್ತಾ ಬರ್ತಾ ಇದ್ದಾನೆ.

0: ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಭೀಭತ್ಸ ರಸ ತುಂಬಿರುವಂತಹ ಈ ಪದ್ಯಕ್ಕೆ ಬಹಳ ಸೂಕ್ತವಾದ ರಾಗ ಭೈರವಿಯನ್ನ ಹಾಕಿ ಹಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಅನೇಕ ಹೆಣಗಳನ್ನ ತಂದು ಇಳಿಸಿ ಅಲ್ಲೆಲ್ಲ ಸುಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೆಣದ ಮೇಲೆ ಹಾಕಿರುವಂತಹ ಹಾರಗಳೆಲ್ಲ ಹರಿದು ಬಿದ್ದಿವೆ. ಜೊತೆಗೆ ಅವುಗಳಿಗೆ ಕೊನೆಯ ಊಟವನ್ನು ಹಾಕಿರುವಂತಹ ಅಥವಾ ವಾಮಾಚಾರ ಪ್ರಯೋಗಕ್ಕೆ ಬಳಸಿರುವಂತಹ ಬಣ್ಣ ಬಣ್ಣದ ಓಕಳಿಯ ಕೂಳುಗಳ ಬಲಿಯನ್ನ ಹಾಕಿದ್ದಾರೆ. ಇವೆಲ್ಲವೂ ಅಲ್ಲಿ ಹತ್ತಿ ಉರಿತಾ ಇರುವಂತಹ ಚಿತೆಗಳ ಕೊಳ್ಳಿಗಳ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ನರಿಗಳು ಓಡಾಡ್ತಾ ಇದ್ದಾವೆ, ಗೂಗೆಗಳ ಗರ್ಜನೆ ಕೇಳ್ತಾ ಇದೆ. ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಬೇತಾಳಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾವೆ. ಇಂತಹ ಸ್ಮಶಾನದ ಮಧ್ಯದಲ್ಲೇ ಇರುವ ಚಂಡಿಕಾ ದೇವಾಲಯದ ಕಡೆಗೆ ಆ ಮಂತ್ರಿ ಇವು ಯಾವುದನ್ನು ಗಮನಿಸದೆ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಒಬ್ಬ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಬರ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Government to constitute high-level committee to review banking reforms and future course of public sector banks towards Viksit Bharat. India reaffirms people-centric, humanity-first approach to BRICS collaboration during its chairship. 7 women died in stampede at Ashok Dham Temple in Bihar, 5 people killed in fire incident in Birbhum, West Bengal. IMD issues red alert for extremely heavy rainfall in Gangetic, West Bengal and Odisha today. In men's cricket, Sri Lanka were 167-5 in their first innings against India on day 3 of opening test at Galle, and

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ

0: ಇದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ ಒಂದು ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ 1 ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆಯ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ 3 ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ 3 ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವನಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ಧ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ಧವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು

0: ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು, ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ, ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

ಆಕಾಶವಾಣಿ ಎ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗರ್ಮೆಂಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 6:51 ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತಾಗಿ ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ಪೂಜ್ಯ ಎಂ

ಇರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೂಪಕುಲಾ MSGN ಲಾವಣ್ಯ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮ ಮರುಪ್ರಸಾರವಾಗ್ತಾ ಇದೆ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಾಗರತ್ನ. ನಮಸ್ಕಾರ.

0: ಸಮಯ 3:31. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ ಎಂಜಿ ನರೇಗಾ

0: ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
1: ಈಗ ಏನು ಬದಲಾವಣೆ ಆಯ್ತಾ?
0: ಕಳೆದ ಡಿಸೆಂಬರ್ 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತು. ಅಂದರೆ ಇದೇ MGNREGA ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ 2025. ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ VBG Ramji ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತ್ರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದರೆ ಸುಮಾರು ಶೇಕಡ 25% ಹೆಚ್ಚಾಗ್ತದೆ. ಇನ್ನೊಂದೇನೆಂದರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ₹370 ಏಪ್ರಿಲ್ 2025 ಆಗಿದೆ.
1: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
0: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ AI ಆಧಾರಿತ ಮೇಲ್ವಿಚಾರಣೆ ಮತ್ತೆ GPS ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ತೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
1: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
0: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ತೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
1: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
0: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತಹ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ಆಗಿದೆ 3:36. ಇದು ಹೊಂಬಿಸಿಲು ಕಾರ್ಯಕ್ರಮದ ಹೊತ್ತು. ಸ್ಯಾಂಡಲ್ವುಡ್ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನನ್ನ ಬಳಿ ಇದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಾ ಇರ್ತೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ನಾನು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ತಪ್ಪು ಟಿಕ್ ಮಾಡ್ತಿದ್ವಲ್ಲ ಆ ರೀತಿ, ಸರಿ ತಪ್ಪು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಕಳಿಸ್ಬೇಕು ನನ್ನ ವಾಟ್ಸಪ್ ಸಂಖ್ಯೆಗೆ. ಮೊದಲನೇ ಪ್ರಶ್ನೆ ಹೀಗಿದೆ, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಾನೆ ಪ್ರಸಿದ್ಧವಾಗಿರುವಂತದ್ದು. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಹೇಳಿ ಪ್ರಸಿದ್ಧಿ ಪಡ್ಕೊಂಡಿರುವಂತದ್ದು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480.

ಬಾಬಾ, ಏನೆಲ್ಲ ವರ್ಣನೆ ಹಾಡಿನಲ್ಲಿ. ಅಬ್ಸರ್ವ್ ಮಾಡಿ ಸಾಹಿತ್ಯನ ಎಷ್ಟು ಚಂದ ಇದೆ ಗೊತ್ತಾಗತ್ತೆ. ಪ್ರಶ್ನೆ ಕೇಳಿ ಆಗಿತ್ತು. 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಕರೆಕ್ಟಾ ತಪ್ಪಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ನರಪ್ರಸಾದ್ ರಾಜಜಿ ನಗರದಿಂದ, ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಂಪೆಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ ಪ್ರಮೀಳಾ ದಾವಣಗೆರೆಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ರಾಜು ಹೊಸಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ನಂಬರ್ ಎಂಡಿಂಗ್ ವಿತ್ 9944 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 7719 ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿದರೆ ಹರೀಶ್ ಮಲ್ಲೇಶ್ವರಂನಿಂದ, ಜೊತೆಗೆ ಮಹೇಂದ್ರ ಬಣಕಾರ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಸರಿ ರೀ, ಸರಿಯಾದ ಉತ್ತರ ಸರಿನೇ. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡು.

ಇರುವಂಥದ್ದು. ಸೊ ಮುಂದಿನ ಪ್ರಶ್ನೆ ಅಲ್ಲ, ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈ ಒಂದು ಕಿಸಾನ್ ಕನ್ಯಾ ಸಿನಿಮಾವನ್ನು ಕಲರ್ ಪ್ರೋಸೆಸ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೆ ಬಣ್ಣ ತುಂಬುವಂಥ ಕೆಲಸ ಇರುತ್ತಲ್ಲ, ಸೊ ಈ ಕೆಲಸ ಆಗಿದ್ದು ಲಂಡನ್ನಲ್ಲಿ, ಭಾರತದಲ್ಲಿ ಅಲ್ಲ. ಇದು ಸರಿನಾ ತಪ್ಪ? ಲಂಡನ್ನಲ್ಲಿ ಕಲರ್ ಪ್ರೊಸೆಸಿಂಗ್ ಮಾಡಿಸ್ಲಾಗತ್ತೆ ಅನ್ನೋದು ಸರಿನಾ ಅಥವಾ ತಪ್ಪ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಪ್ರೊಸೆಸಿಂಗ್ ಆಗಿದ್ದು ಲಂಡನ್ನಲ್ಲಿ. ಇದು ಸರಿನಾ ತಪ್ಪಾ ಅನ್ನೋದು ನನ್ನ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿರುವಂತದ್ದು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ, ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂದ್ರೆ ವೆಂಕೋಬ ನಾಯಕ ಸಂಗಾಪುರದಿಂದ, ನಂಬರ್ ಎಂಡಿಂಗ್ ವಿತ್ 4925, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿ ನೋಡೋದಾದ್ರೆ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಿಠಲ್ ಶಿಂದೆ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಎಸ್, ಸರಿಯಾದ ಉತ್ತರವನ್ನ ಕಳಿಸಿರೋದು ಹೆಬ್ಬಾಳದ ರಮೇಶ್ ಅವರು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಜರ್ಮನಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಅಲ್ಲ, ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ರೀ, ಇಂಗ್ಲೆಂಡ್ನಲ್ಲಂತೂ ಅಲ್ವೇ ಅಲ್ಲ ಅಂತ ಹೇಳಿ ಬಹಳಷ್ಟು ಜನ ಹೇಳಿದ್ದೀರಾ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ತಪ್ಪು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಆಹಾ, ನೀವು ಕೊಟ್ಟಿರುವಂತ ಭಾರತದಲ್ಲೇ ಅನ್ನುವಂಥ ಉತ್ತರ ತಪ್ಪು. ಆಕ್ಚುಲಿ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು, ಜೊತೆಗೆ ಸಿನೆ ಕಲರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಸಿನಿಮಾ ಭಾಷೆಯಲ್ಲಿ, ಅದು ಕೂಡ ಆಗಿದ್ದು ಎಲ್ಲವೂ ಲಂಡನ್ನಲ್ಲೇ ಪ್ರತಿ ಕೆಲಸವನ್ನ ಮಾಡಿಸಿದ್ದು. ಹಾಗಾಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಸರಿಯಾಗಿತ್ತು. ಸೊ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸ್ ಆಗಿದ್ದು ಲಂಡನ್ನಿನಲ್ಲಿ. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1977 ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು ಹಾಗೆ ಎಂ ಎಲ್ ವಸಂತಕುಮಾರಿ ಅವರು, ಈ ಮೂವರೂ ಸೇರಿ ಒಟ್ಟಿಗೆ ಒಂದೇ ಸಿನಿಮಾಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ? ಮತ್ತೊಮ್ಮೆ ಕೇಳ್ತೀನಿ, 1977 ತೆರೆ ಕಂಡಂಥ ಚಿತ್ರ ಇದು. ಈ ಚಿತ್ರಕ್ಕೆ ಮೂವರು ಶಾಸ್ತ್ರೀಯ ಸಂಗೀತ ದಿಗ್ಗಜರು, ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎಲ್ ವಸಂತಕುಮಾರಿ ಅವರು, ಈ ಮೂವರೂ ಸೇರಿ ಸಂಗೀತವನ್ನು ನೀಡ್ತಾರೆ ಆ ಸಿನಿಮಾಕ್ಕೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಹೌದಲ್ವೇ? ನಾಲ್ಕು ದಿನದ ಜೀವನ ಪ್ರತಿ ಕ್ಷಣ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ತಾ ಬಾಳ್ಬೇಕು. ಸೆಲ್ಫ್ ಲವ್ ನನ್ನ ಪ್ರಕಾರ ತುಂಬಾನೇ ಮುಖ್ಯ. ಯಾರನ್ನ ಪ್ರೀತಿಸ್ತೇವೋ ಇಲ್ವೋ ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಪ್ರತಿ ಕ್ಷಣ ಬದುಕಬೇಕು ಅನ್ನೋದಂತೂ ನಿಜ. ಪ್ರಶ್ನೆ ಕೇಳಿ ಆಗಿತ್ತು, 1977ರಲ್ಲಿ ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂತ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎನ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸಂಗೀತ ಸಂಯೋಜನೆ ಸಂಗೀತ ನೀಡಿದ್ರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ. ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎಸ್ ಬಹಳಷ್ಟು ಜನ ಕಾಕನಕೋಟೆ ಹೇಳಿದ್ದೀರಾ, ಸಂಧ್ಯಾ ರಾಗ ಕೂಡ ಬಂದಿದೆ, ತಬಲಿಯು ನೀನಾದೆ ಮಗನೇ ಕೂಡ ಹೇಳಿದ್ದೀರಾ, ಅದ್ಯಾವುದು ಸರಿ ಉತ್ತರ ಅಲ್ಲ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 5016, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಶ್ರೀಕೃಷ್ಣ ದೇವರಾಯ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ ರೀ. ಮುನಿರಾಬಾದ್ ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಡೇವಿಡ್ ಅವರು. ಹಾಗೆ ಮೀನಾಕ್ಷಿ 8th mile ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಶೋಕ್ ಲಿಂಗಯ್ಯ ಅವರ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರವನ್ನ ಕಳಿಸಿರುವುದು ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ವೇದಾ ಶೆಟ್ಟಿ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟೂ ಜನ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದಂತ ಹಂಸಗೀತೆ ಚಿತ್ರ. ಈ ಹಂಸಗೀತೆ ಚಿತ್ರಕ್ಕೆ ಪ್ರಖ್ಯಾತ ಮೂವರು ಸಂಗೀತ ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಆಮೇಲೆ ವಸಂತ ಕುಮಾರಿ ಅವರು ಒಟ್ಟಿಗೆ ಸೇರಿ ಸಂಗೀತವನ್ನು ನೀಡ್ತಾರೆ ಹಂಸಗೀತೆ ಚಿತ್ರಕ್ಕೆ. ಇದಾಗಿತ್ತು ಇವತ್ತಿನ ಹೊಂಬೆಸಿಲು. ಸಣ್ಣ ಮಾಹಿತಿ ಜೊತೆಗೆ ಸ್ವಲ್ಪ ಜಾಸ್ತಿ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದು ಸಿಕ್ಕಾಪಟ್ಟೆ ಇದೆ. ಎಲ್ಲೂ ಹೋಗಬೇಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾನೆ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್.

ಮಾಡಿದ್ದೀರಾ. 4:02:15 ಹೊತ್ತಿನಲ್ಲಿ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅಜ್ಜೆ ರಮ್ಯಾ. ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಪ್ರೀತಿ ಕೂಡ ಇದೆ. ಆದರೆ ಈ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂತ ಯುವ ಪ್ರತಿಭೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ಟ್ರೀಟ್ ಕಲ್ಚರ್, ನವೀನ ಕಲೆ ಅಂತ ಹೇಳ್ತೀವಿ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ, ನಗರದ ಗೋಡೆಗಳಿರುತ್ತಲ್ಲ ಅದಕ್ಕೆಲ್ಲ ಜೀವ ತುಂಬುವಂಥ ಗ್ರಾಫಿಟಿ ಕಲಾವಿದರಿರ್ಬೋದು, ಬೀದಿ ನಾಟಕ ತಂಡಗಳಿರ್ಬೋದು, ರ್ಯಾಪ್ ಆರ್ಟಿಸ್ಟ್ಗಳಿರ್ಬೋದು, ಹಾಗೆ ಮ್ಯೂಸಿಷಿಯನ್ಸ್ ಇರ್ಬೋದು, ಇವರೆಲ್ಲರನ್ನ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡ್ತಿರುವಂಥ ಯುವ ಪ್ರತಿಭೆಗಳು ಅಂತ ಕರಿಬೋದು. ನೀವು ಕೂಡ ಆಗಾಗ್ಗೆ ನೋಡಿರ್ತೀರ, ಯಾವುದೋ ಒಂದು ಹಳೆಯ ವಸ್ತುಗಳಿಗೆ ಹೊಸ ರೀತಿಯ ಜೀವ ತುಂಬುವಂಥ ಕೆಲಸ ಇರ್ಬೋದು, ಹಳೆಯ ಕಲೆಗಳಿಗೆ ಹೊಸ ರೂಪ ಕೊಡುವಂಥದ್ದಿರ್ಬೋದು, ಇದೆಲ್ಲವನ್ನು ಯೂಸ್ ಮಾಡುವಾಗ ಎಂಥ ಡಿಫ್ರೆಂಟಾಗಿ ಇವರಿಗೆಲ್ಲ ಕಲೆ ಒಲಿದು ಬಂದಿದೆ ಅಲ್ವಾ, ಯಾವುದೋ ಒಂದು ಹೊಸ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿದಾರಲ್ವಾ ಅಂತೆಲ್ಲ ಹೇಳಿ ನಾವು ಮಾತಾಡ್ಕೊಳ್ಳೋದುಂಟು. ಆ ರೀತಿಯ ಯಾವುದೇ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ರೆ ಖಂಡಿತ ನೀವು ಸಂದೇಶದ ಮೂಲಕ ನಮಗೆ ಸಂದೇಶವನ್ನು ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013. ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವೆಲ್ಲ ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನನಗೆ ತಿಳಿಸಿ ಸಂದೇಶದ ಮೂಲಕ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರಿಂಗೋ 101.3 ಕನ್ನಡ ಕಾಮನ ಬಿಲ್ಲು.

ಸಕ್ಕರೆ ಮಾತು ಒಂದಿದ್ರೆ ಸಾಕ, ಜೀವನದಲ್ಲಿ ನಾವು ಆಡೋ ಪ್ರತಿ ಮಾತು ಸಕ್ಕರೆ ತರನೇ ಸಿಹಿಯಾಗಿರ್ಬೇಕು. ಆಗಾಗ ಸ್ವಲ್ಪ ಜವಾಬ್ದಾರಿಯಿಂದ ಕಹಿಯಾಗೇನಾದ್ರೂ ಹೇಳಿದ್ವಿ ಅಂದ್ರೆ ಅದರಲ್ಲೊಂದು ಬದುಕಿಗೆ ಸಿಹಿ ಕೊಡುವಂತ ಮಾತಾಗಿರ್ಬೇಕಂತೆ. ಅದು ದೊಡ್ಡವ್ರು ಹೇಳ್ತಾರೆ, ಹಾಗಾಗಿ ಹೇಳಿದೆ. ನಾನೀಗಾಗಲೇ ಹೇಳಿ ಆಗಿತ್ತು ವಿಚಾರ ಏನಂತ, ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ನೀಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿನ ಯುವ ಪ್ರತಿಭೆಗಳು ಈ ರೀತಿಯ ಕೆಲಸಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಬರುವಂತದ್ದೇ ಜನಪದ ಸಂಗೀತ ರೀ. ಜನಪದ ಹಾಡುಗಳನ್ನ ಆಗ ಹಾಡ್ತಿದ್ದಂತ ಶೈಲಿಗೂ ಈಗ ಅದಕ್ಕೆ ಹೊಸ ರೀತಿಯ ಟಚ್, ಮ್ಯೂಸಿಕಲ್ ಟಚ್ ಕೊಟ್ಟು ಹಾಡೋ ಅಂತ ಶೈಲಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಇವತ್ತಿನ ಯೂತ್ಸ್ ಏನನ್ನ ಬೇಡ್ತಾರೋ ಅವರಿಗೆ ಒಗ್ಗುವ ಹಾಗೆ, ಅವರನ್ನ ಓಲೈಸೋ ಹಾಗೆ, ಅದೇ ಮಾದರಿಯಲ್ಲಿ ಅದೇ ಶೈಲಿಯಲ್ಲಿ ಒಟ್ಟಾರೆ ನಮ್ಮ ಜನಪದ ಸಾಹಿತ್ಯವನ್ನು ಅವರಿಗೆ ತಲುಪಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯ ಯುವ ಪ್ರತಿಭೆಗಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಅದು ಅಂತಾನೆ ಹೇಳ್ಬೋದು. ಜಾನಪದ ಇರ್ಬೋದು, ಫ್ಯೂಷನ್ ಸಂಗೀತ, ಇದೆಲ್ಲವೂ ಕೂಡ ರಾಕ್ ಅಥವಾ ಜಾಯ್ ಮೆರುಗನ್ನು ನೀಡಿ ಅದಕ್ಕೆ ಅದನ್ನು ಬ್ರ್ಯಾಂಡ್ಗಳ ಮೂಲಕ, ಯುವ ಬ್ಯಾಂಡ್ಗಳು ಮಾಡಿಕೊಂಡು ಆ ಬ್ಯಾಂಡ್ಗಳ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಾಂಪ್ರದಾಯಿಕವಾಗಿ ಇದ್ದಂಥ ನಮ್ಮ ಜನಪದ ಹಾಡುಗಳಿಗೆ ಹೊಸ ಆಧುನಿಕತೆಯ ಸ್ಪರ್ಶ ಸಿಗೋದಿದೆಯಲ್ಲ, ಅದು ಅದರ ಮತ್ತಷ್ಟು ಆಯಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ. ಇದು ಕೂಡ ನಮ್ಮ ಯುವ ಪ್ರತಿಭೆಗಳ ಒಂದು ಸಾಧನೆ, ಸಾಹಸ ಅಂತ ಹೇಳ್ಬೋದು. ನಿಮಗೇನನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಬ್ಯೂಟಿಫುಲ್ ಗೀತೆ ಕೇಳ್ತಾ ಇದ್ರಿ. ಹಾಡುಗಳ ಜೊತೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಆಧುನಿಕ ಸ್ಪರ್ಶ ನೀಡುವಂಥದ್ದು ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಹೇಗೆಲ್ಲ ಇದೆ ಇವತ್ತಿನ ಬದಲಾವಣೆಗಳು ನಮ್ಮ ಯುವ ಜನತೆಯಿಂದ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ನು ಯಕ್ಷಗಾನ ಭರತನಾಟ್ಯ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಕಥಾವಸ್ತುವಿನಲ್ಲಿ ಇವತ್ತಿನ ಸಾಮಾಜಿಕ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಹಳೆಯ ಕಲ್ಪನೆಗಳೇನೇ ಇದ್ವು ಅದನ್ನೆಲ್ಲ ಸ್ವಲ್ಪ ಮಾರ್ಪಾಟುಗೊಳಿಸಿ ಇವತ್ತಿನ ಸಮಾಜಕ್ಕೆ ಅನುಗುಣವಾಗುವಂಥ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಸಾಂಪ್ರದಾಯಿಕ ರಂಗಭೂಮಿ ಅಥವಾ ಈ ನೃತ್ಯ ರೂಪಕಗಳಿಗೆ ಅಂದರೆ ಭರತನಾಟ್ಯ ಅಂತ ಪ್ರಕಾರಗಳಿಗೆ ಗ್ಲೋಬಲ್ ಸ್ಪರ್ಶ ನೀಡ್ತಾ ಇರೋದಿದೆಯಲ್ಲ ಅದು ಇವತ್ತಿನ ಯುವ ರಂಗಕರ್ಮಿಗಳ ಸಾಧನೆ ಅಂತಲೇ ಹೇಳ್ಬೋದು. ಈ ರೀತಿ ಹೊಸ ರೀತಿಯ ಯಕ್ಷಗಾನಗಳು ಭರತನಾಟ್ಯದಲ್ಲಿನ ಬದಲಾವಣೆಗಳನ್ನು ನೀವು ಕೂಡ ಗಮನಿಸಿದ್ದೀರಾ? ಆ ರೀತಿಯ ಹೊಸ ಹೊಸ ಪರಿಕಲ್ಪನೆಗಳಿಂದ ಬಂದಂತಹ ನೃತ್ಯ ರೂಪಕಗಳನ್ನು ನೀವು ನೋಡಿದ್ದೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಎವರ್ ಗ್ರೀನ್ ಸಾಂಗ್ ನ ಕೇಳಿದ್ರಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರೆ, ಈ ಹಳೆ ಗಾಡಿಗಳಿರುತ್ತಲ್ಲ, ಗಾಡಿಗಳಿಗೂ ಕೂಡ ಹೊಸ ರೀತಿಯಲ್ಲಿ ಪೇಂಟಿಂಗ್ ಮಾಡಿಕೊಂಡು ಅದರ ಲುಕ್ ಅನ್ನೇ ಚೇಂಜ್ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ರಾಜು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಾಲೇಜಿನ ಗೋಡೆಗಳ ಮೇಲೆ ಚಿತ್ರಗಳನ್ನ, ಬರಹಗಳನ್ನ ಬರೆದಿದ್ದು ಹೊಸ ರೀತಿಯಲ್ಲಿ ಇದ್ದಿದ್ದನ್ನ ನಾನು ನೋಡ್ತಾ ಇದ್ದೆ, ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಆಲ್ ನ್ಯೂ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಹಾಡುಗಳು, ನೈಸ್ ಪ್ಲೇ ಲಿಸ್ಟ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗುತ್ತೆ. ಡಿಜಿಟಲ್ ಕಲಾತ್ಮಕತೆಯ ಬಗ್ಗೆ ತಿಳ್ಕೊಂಡಿದ್ದೀರಾ? ಗ್ರಾಫಿಕ್ ಆರ್ಟ್ಸ್ ಗೊತ್ತಾ? ಇವತ್ತಂತೂ ಸಿಕ್ಕಾಪಟ್ಟೆ ಬಳಕೆ ಆಗ್ತಿರುವಂತಹ ಡಿಜಿಟಲ್ ತಂತ್ರಗಳು, ತಂತ್ರಜ್ಞಾನಗಳು ಇವು ಅಂತಾನೆ ಹೇಳ್ಬೋದು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಚಿತ್ರಕಲೆಗಳಿರುತ್ತಲ್ಲ ಅದಕ್ಕಿರ್ಬೋದು, ಮೈಸೂರು ಪೇಂಟಿಂಗ್ಸ್ ಅಂತಾನೆ ಫೇಮಸ್ ಆಗಿದೆ, ಆ ಮೈಸೂರು ಪೇಂಟಿಂಗ್ಸ್ ಇರ್ಬೋದು, ಚನ್ನಪಟ್ಟಣದ ಕರಕುಶಲ ಕಲೆಗೆ ಡಿಜಿಟಲ್ ಇಲ್ಲಸ್ಟ್ರೇಷನ್ ಮಾಡುವಂಥದ್ದು, ವೆಕ್ಟರ್ ಆರ್ಟ್ ಅನ್ನುವಂಥ ಹೊಸ ರೂಪವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಹೊಸ ಲುಕ್ ಕೊಡುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತು ನಮ್ಮ ಯುವಜನತೆಯಲ್ಲಿ ಇದ್ದಾರೆ. ಅದರಲ್ಲೂ ಸಾಂಪ್ರದಾಯಿಕ ಚನ್ನಪಟ್ಟಣದ ಮರದ ಗೊಂಬೆಗಳಿರ್ಬೋದು, ಆ ಕರಕುಶಲ ಕಲೆ ಇರ್ಬೋದು, ಅದಕ್ಕೆ ಆಧುನಿಕ ಇಂಟೀರಿಯರ್ ಡೆಕೋರ್ ಮಾಡುವಂಥದ್ದು, ಟ್ರಾವೆಲ್ ಮೂಮೆಂಟುಗಳನ್ನು ಬಳಸುವಂಥದ್ದು, ಎಲ್ ಇ ಡಿ ಲ್ಯಾಂಪ್ಗಳ ಸ್ವರೂಪವನ್ನು ನೀಡುವಂಥದ್ದು, ಇದೆಲ್ಲಕ್ಕೂ ಕೂಡ ಈ ರೀತಿಯ ಹೊಸ ಟಚ್ ಕೊಡೋದ್ರ ಜೊತೆಗೆ ಜಾಗತಿಕ ಇ ಕಾಮರ್ಸ್ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಜಾಗತಿಕ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ತಿರುವಂತ ಯುವ ಡಿಸೈನರ್ಗಳು ಕೂಡ ಇವತ್ತಿನ ಸಾಧಕರು ಅಂತಲೇ ಹೇಳ್ಬೋದು.

ಸಾಂಪ್ರದಾಯಿಕ ಕಲೆಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಧುನಿಕತೆಯ ಸ್ಪರ್ಶ ಅನ್ನೋದು ಕೇವಲ ಪೇಂಟಿಂಗ್, ಭರತನಾಟ್ಯ ಅಥವಾ ಯಕ್ಷಗಾನ ಈ ರೀತಿಯ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಇದು ಫ್ಯಾಷನ್ ಲೋಕಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಳೆಯ ಕೈಮಗ್ಗ ನೇಕಾರಿಕೆಗೆ ಹೊಸ ವೆಸ್ಟರ್ನ್ ಶೈಲಿಗಳನ್ನು, ಅದರಲ್ಲೂ ಬರೀ ವೆಸ್ಟರ್ನ್ ಅಂತ ಹೋಗ್ದೇ ಇಂಡೋ ವೆಸ್ಟರ್ನ್ ಮಾದರಿಯನ್ನು ಅದಕ್ಕೆ ಅನ್ವಯಿಸಿಕೊಡೋದಿದೆಯಲ್ಲ, ಫ್ಯೂಷನ್ ಉಡುಪುಗಳಾಗಿ ಅದನ್ನು ಸಿದ್ಧ ಮಾಡೋದಿದೆಯಲ್ಲ. ಸೊ ಆ ರೀತಿಯ ವಿಚಾರದಲ್ಲಿ ಕೂಡ ನಮ್ಮ ಯುವ ಫ್ಯಾಷನ್ ಉದ್ಯಮಿಗಳನ್ನು ನಾವಿಲ್ಲಿ ಶ್ಲಾಘಿಸಲೇಬೇಕು. ಸೊ ಫ್ಯಾಷನ್ನಲ್ಲಿ ಕೂಡ ಒಂದು ರೀತಿಯ ದೇಸಿ ಸ್ಪರ್ಶವೂ ಇರಬೇಕು, ವಿದೇಶಿ ಸ್ಪರ್ಶವೂ ಇರಬೇಕು ಅಂತ ಹೇಳಿ ಎರಡೂ ವಿಚಾರಗಳನ್ನು ಜೊತೆಗೆ ತಂದು ಈ ರೀತಿಯ ಹೊಸ ಉಡುಗೆ ಉಡುಪುಗಳನ್ನು ನಮಗಾಗಿ ಕೊಡ್ತಿರುವಂಥ ಯುವ ಫ್ಯಾಷನ್ ಉದ್ಯಮಿಗಳಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಸೊ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತು ಹಳೆಯ ಸಾಂಪ್ರದಾಯಿಕ ಕಲೆಗಳಿಗೆ ಹೊಸ ಸ್ಪರ್ಶವನ್ನ ಕೊಡ್ತಾ ಇರೋದೇನೋ ಸರಿ, ಆದರೆ ಅದರೊಟ್ಟಿಗೆ ನಮ್ಮ ಯುವಜನತೆ ಹಳೆಯ ಕಲ್ಚರ್ ಕಸ್ಟಮ್ಸ್ ಏನಿದೆ ಅದನ್ನ ಮರಿಬಾರ್ದು, ಅದನ್ನ ಹಾಗೆ ಫಾಲೋ ಮಾಡಬೇಕು, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಫೋಕ್ ಸಾಂಗ್ಸು, ಪೇಂಟಿಂಗು, ಸ್ಕೆಚಸ್ಸು, ಕ್ರಿಯೇಟಿವ್ ಅಡ್ವರ್ಟೈಸಿಂಗು, ರಿಮಿಕ್ಸ್ ಸಾಂಗ್ಸ್ ಮಾಡುವಂಥದ್ದು, ಮಿಕ್ಸ್ಡ್ ಮೀಡಿಯಾ ಬಳಸುವಂಥದ್ದು, ಸೇವ್ ಏನು ಕ್ಯಾನ್ವಾಸು, ಪೇಪರು, ಇದೆಲ್ಲ ರೆಡ್ಯೂಸ್ ಮಾಡಿಬಿಟ್ಟು ನಾವು ಪರಿಸರ ಸ್ನೇಹಿಯಾಗಿ ಏನೆಲ್ಲ ವಿಧಾನಗಳನ್ನು ಹಿಂದಿನವರು ಅಳವಡಿಸ್ಕೊಳ್ತಾ ಇದ್ರು ಅದೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳೋವಂಥದ್ದಿರ್ಬೋದು. ಇದೆಲ್ಲವನ್ನು ಕೂಡ ಇವತ್ತಿನ ಯೂತ್ಸ್ ಮಾಡಲೇಬೇಕು, ಅದೆಲ್ಲದರ ತುರ್ತು ಅನಿವಾರ್ಯತೆ ಕೂಡ ಇದೆ. ಸೊ ಖಂಡಿತ ಯೂತ್ಸ್ ಕೈಲಿ ಇದೆಲ್ಲ ಆಗುತ್ತೆ, ಮಾಡ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಕ್ಕ ಮಹಾದೇವಿ ಶ್ರೀಶೈಲ್ ಚನ್ನಿಮಲ್ಲಿ ಕರ್ಜಿನ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶ

ಕಲಿಸಿಕೊಟ್ಟಿದ್ದಾರೆ. ಮಧುರ ಹಾಡುಗಳು ಅಂತ ಹೇಳಿ ಮೈಮರೆತ ಮನವು ಭಾವನೆಗಳ ಅಲೆಯಲ್ಲಿ ತೇಲಿದೆ. ಹರುಷದಿ ಸಂಗೀತದ ಅಲೆಯು ತಂದ ನವಚೇತನವು ಜೀವನವನ್ನೇ ಸುಂದರವಾಗಿಸಿತು ಈ ಗಾಯನದಲ್ಲಿ. ಈ ಸಾಲಿನಂತೆ ಅದ್ಭುತವಾದಂತಹ ಹಾಡುಗಳು ಇವತ್ತು ಮೂಡಿ ಬರ್ತಾ ಇದೆ. ವಿಷಯ ಚೆನ್ನಾಗಿದೆ, ಮಾತುಕತೆ ಚೆನ್ನಾಗಿ ಸಾಗ್ತಾ ಇದೆ ಅಂತ ಹೇಳಿ ಮುತ್ತುರಾಜ್ ಅಂಗಡಿ ಇವರು ರಾಜೂರ್ ಕುಕ್ಕನೂರ್ ಜಿಲ್ಲೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಡಿನ ನಂತರ ಮಾತುಕತೆ ಮುಂದುವರಿಯುತ್ತೆ.

ಎಷ್ಟು ಚೆನ್ನಾಗಿದೆ ಹೇಳು, ಏನು ಹೆಸರು ಬದಳ್ದು? ಸುಂದರಿ, ಹಾಂ ರೂಪ. ದೇವ್ರೆ, ನಂಗೆ ಹುಚ್ಚಿಡ್ತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.

0: ಕಾಂಕ್ರೀಟ್ ಕಾಡಿನಲ್ಲಿ ಹಸಿರಿನ ಕನಸು ಕಾಣೋದಿದೆಯಲ್ಲ, ಅದು ನಿಜಕ್ಕೂ ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಬಹಳನೇ ಮುಖ್ಯ ಆಗುತ್ತೆ. ಸಾಮಾಜಿಕ ಮಾಧ್ಯಮಗಳು ಹೇಗೆ ಈ ವಿಚಾರಕ್ಕೆ ತಮ್ಮನ್ನು ತಾವು ಕೊಡುಗೆಯಾಗಿ ಕೊಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂತ ಯುವ ಜನತೆ ಕೂಡ ನಿಜಕ್ಕೂ ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಇದ್ದಾರೆ. ಕೇವಲ ಹಣಗಣಿಕೆ ಮಾಡೋದಷ್ಟೇ ಗುರಿಯಾಗಿಸ್ಕೋಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ಶಿಕ್ಷಣ, ಮಾನಸಿಕ ಆರೋಗ್ಯ, ಬಡಮಕ್ಕಳ ಏಳಿಗೆಗೆ ತಮ್ಮ ಸಮಯವನ್ನ, ತಮ್ಮ ತಂತ್ರಜ್ಞಾನವನ್ನ, ತಮ್ಮ ಆಲೋಚನೆಗಳನ್ನ ಮುಡಿಪಾಕಿಟ್ಟಿರುವಂತ ಯೂತ್ಸ್, ಯುವಜನತೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತಿನ ನಿರೂಪಣೆ ಇಷ್ಟವಾಯಿತು, ತುಂಬಾ ಚೆನ್ನಾಗಿದೆ, ಅಭಿನಂದನೆಗಳು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಸಾತ್ವಿಕ ಸಾನ್ವಿಕ ಜತ್ತಿನಗಟ್ಟಿ ಹರಪನಹಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ತದಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಸದ್ಯಕ್ಕೆ ನನ್ನನ್ನು ಬೀಳ್ಕೊಡೋದಕ್ಕೆ ಸ್ಟುಡಿಯೋಗೆ ಬಂದಿದ್ದಾರೆ
1: ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ, 10 ನಿಮಿಷ ಮುಂಚೆ ಬಂದು ಜಾಗ ಬಿಟ್ಕೊಡು ಅಂದ್ರೆ ಹೇಗೆ?
1: 10 ನಿಮಿಷ ಅಲ್ಲ ರಮ್ಯ, 1/2 ಗಂಟೆ ಮುಂಚೆ ಬಂದಿದ್ದೀನಿ.
0: ಖಂಡಿತ ನಾನು 1/2 ಗಂಟೆ ಮುಂಚೆ ಸೀಟ್ ಬಿಟ್ಕೊಡೋ ಮಾತೇ ಇಲ್ಲ. ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ, ನಿನಗೆ ಈ ಸೀಟ್ ನ ಒಪ್ಸಿ.
1: ಎಸ್ ಖಂಡಿತ, 1/2 ಗಂಟೆ ಮುಂಚೆ ಎಲ್ಲ ನಾನು ಕೇಳಲ್ಲ, ಯಾಕೆಂತಂದ್ರೆ ತುಂಬಾ ಜನ ಕೇಳುಗರು ಇರ್ತಾರೆ. ಅದಕ್ಕೋಸ್ಕರ ನಾವು 5 ಗಂಟೆಯಿಂದ ನಾವು ಯಾರಿಗೂ ಬಿಟ್ಕೊಡಲ್ಲ.
0: 5 ಗಂಟೆಯಿಂದ ಸಚಿನ್ ಬನವಾಸಿ ನಿಮ್ಮ ಜೊತೆ ಆಗ್ತಾನೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ ಸ್ನೇಹಿತರೆ, ಸಂಜೆ 5 ಗಂಟೆ ಆಗಿದೆ. ವಾರದ ಮೊದಲ ದಿನ ಅಂದ್ರೆ ಸೋಮವಾರದ ಸತತ ಮೀಟಿಂಗ್ಗಳು, ಟಾರ್ಗೆಟ್ಗಳು ಮುಗಿದು ಆಫೀಸ್ನಿಂದ ಲಾಗೌಟ್ ಆಗುವಂತಹ ರಿಲ್ಯಾಕ್ಸಿಂಗ್ ಟೈಮ್ ಇದು. ನಿಮ್ಮ ಈವ್ನಿಂಗ್ ಡ್ರೈವ್ಗೆ ಟ್ರಾಫಿಕ್ ಕಿರಿಕಿರಿಯನ್ನ ಮರೆಸುವಂತಹ ಮೂಡ್ಗೆ ಸಾಥ್ ಕೊಡೋದಕ್ಕೆ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಬನವಾಸಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಇದು ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:03. ಸೋಮವಾರದ ಕೆಲಸದ ಮಧ್ಯ ರಿಫ್ರೆಶ್ ಆಗೋಕೆ ಅಂತ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಓಪನ್ ಮಾಡಿದ್ರೆ ಅಲ್ಲಿ ಕೆಲವರ ಪೋಸ್ಟ್ಗಳು ನಮ್ಮ ತಲೆನೋವನ್ನು ಇನ್ನಷ್ಟು ಜಾಸ್ತಿ ಮಾಡಿಬಿಡ್ತವೆ ಅಲ್ವಾ? ಹೌದು, ನೇರವಾಗಿ ಅನ್ಫಾಲೋ ಮಾಡೋಣ ಅಂತಂದರೆ ಮುಜುಗರ ಆಗುವಂತಹದ್ದು, ಬ್ಲಾಕ್ ಮಾಡಿದರೆ ಸಂಬಂಧಗಳೇ ಹಾಳಾಗುತ್ತೆ ಅನ್ನೋಂಥ ಒಂದು ಭಯ ಇರುತ್ತೆ. ಇಂಥ ಟೈಮ್ನಲ್ಲಿ ನಮ್ಮ ಡಿಜಿಟಲ್ ನೆಮ್ಮದಿಯನ್ನು ಕಾಪಾಡುವಂತಹ ಏಕೈಕ ಅಸ್ತ್ರ ಅಂದರೆ ಯಾವ್ದು ಗೊತ್ತಾ? ಆ ವಿಚಾರದ ಬಗ್ಗೆನೇ ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು, ಅದೇ ಮ್ಯೂಟ್ ಬಟನ್ ಅನ್ನುವಂಥದ್ದು. ಇವತ್ತಿನ ನಮ್ಮ ಸಂವಾದದ ಟಾಪಿಕ್ ಸೋಷಿಯಲ್ ಮೀಡಿಯಾ ಮತ್ತು ಅನ್ಫಾಲೋ ಅಥವಾ ಮ್ಯೂಟ್ ಸೀಕ್ರೆಟ್ಸ್ಗಳು. ಯಾರಾದರೂ ನಮಗೆ ಇಷ್ಟ ಆಗಲಿಲ್ಲ, ಯಾವುದಾದ್ರೂ ಒಂದು ಅಕೌಂಟ್ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನ ಮ್ಯೂಟ್ ಮಾಡೋಂಥದ್ದಾಗಲಿ ಅಥವಾ ಅನ್ಫಾಲೋ ಮಾಡೋಂಥದ್ದಾಗಲಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೋಮವಾರ ಬೆಳಗ್ಗೆನೇ ಮಂಡೇ ಮೋಟಿವೇಶನ್ ಅಂತ ಉದ್ದುದ್ದ ಭಾಷಣ ಬಿಡೋರನ್ನ, ವೀಕೆಂಡ್ ಮುಗಿದ್ರು ಇನ್ನು ಪಾರ್ಟಿ ಫೋಟೋ ಹಾಕಿರೋರನ್ನ ಅಥವಾ ಅತಿಯಾಗಿ ಶೋ ಆಫ್ ಮಾಡೋರನ್ನ, ನೀವು ಇತ್ತೀಚೆಗೆ ಯಾರನ್ನು ಯಾವ ಕಾರಣಕ್ಕಾಗಿ ಮ್ಯೂಟ್ ಮಾಡಿದ್ದೀರಾ ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಹೆಸರೆಲ್ಲ ಬೇಡ, ಯಾವ ಅಕೌಂಟ್ ಅನ್ನುವಂಥದ್ದು, ಯಾವ ಹೆಸರು ಯಾವುದು ಬೇಡ, ಕಾರಣ ಮಾತ್ರ ಸಾಕು. ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ 9480109013 9489901013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಪ್ರೀತ್ ಸೇ ಚಲನಚಿತ್ರದ ಈ ಒಂದು ಸಖತ್ ಆಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:14. ಇವತ್ತಿನ ಕಾರ್ಯಕ್ರಮದಲ್ಲಿ, ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇಷ್ಟ ಆಗಲಿಲ್ಲ ಅಥವಾ ಕೆಲವರ ಪೋಸ್ಟ್ಗಳು ಕಂಟೆಂಟ್ಗಳು ಇಷ್ಟ ಆಗಲಿಲ್ಲ ಅಂತಂದರೆ ಅವ್ರನ್ನ ಮ್ಯೂಟ್ ಮಾಡುವಂತಹ ಅವಕಾಶಗಳು ಅಥವಾ ಅನ್ಫಾಲೋ ಮಾಡುವಂತಹ ಅವಕಾಶಗಳಿದೆ ಅಂತ ಹೇಳಿದ್ವಲ್ಲ, ಅದೇ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ ಜಯಂತ್ ಅವರು. ನನ್ನ ಫ್ರೆಂಡ್ ಒಬ್ಬರು ಇವತ್ತು ಬೆಳಗ್ಗೆ 6 ಗಂಟೆಗೆ ಜಿಮ್ನಲ್ಲಿ ನಿಂತು ಸೆಲ್ಫಿ ಹಾಕಿ ಮಂಡೇ ಇಸ್ ಎ ನ್ಯೂ ಆಪರ್ಚುನಿಟಿ ವಾಟ್ ಆರ್ ಯು ಡೂಯಿಂಗ್ ಅಂತ ಸ್ಟೇಟಸ್ ಹಾಕಿದ್ರು. ಬೆಡ್ ಮೇಲೆ ಮಲಗಿ ನಿದ್ದೆಗಣ್ಣಲ್ಲಿ ಅದನ್ನು ನೋಡಿ ನನಗೆ ಸಖತ್ ಕೋಪ ಬಂದ್ಬಿಡ್ತು. ಅದಕ್ಕೆ ವಾರದ ಮೊದಲ ದಿನವೇ ನೆಮ್ಮದಿ ಕೆಡಬಾರ್ದು ಅಂತ ಅಂದ್ಬಿಟ್ಟು ಅವ್ರನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ ಸ್ಟೇಟಸ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಘನಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರೆಸ್ಟೋರೆಂಟ್ಗೆ ಹೋದಾಗ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ಲೇಟ್ನಲ್ಲಿರುವಂತಹ ಪ್ರತಿ ತುತ್ತಿಗೂ ಫೋಟೋ ತೆಗೆದು ಸ್ಟೋರಿ ಹಾಕುವಂತಹ ನನ್ನ ಕಸಿನ್ನ ಇವತ್ತು ನಾನು ಮ್ಯೂಟ್ ಮಾಡಿದ್ದೀನಿ ಅಂತ. ಸೋಮವಾರದ ಕೆಲಸದ ಮಧ್ಯೆ ಇಂಥ ಪೋಸ್ಟ್ಗಳು ಬಂದರೆ ಯಾರಿಗಾದರೂ ಇರಿಟೇಟ್ ಆಗಲ್ವಾ ಹೇಳಿ? ಸಹಜ ಅಲ್ವಾ? ಎಸ್, ಓಕೆ. ನೀವು ಯಾವ ಕಾರಣಕ್ಕೋಸ್ಕರ ಯಾರನ್ನ, ಅವ್ರ ಹೆಸರು ಬೇಡ, ಸುಮ್ಮನೆ ಹೇಳ್ಬೋದಷ್ಟೇ, ಯಾವ ಕಾರಣಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಅನ್ಫಾಲೋ ಮಾಡಿದ್ದೀರಾ, ಅದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅನ್ನುವಂತಹದ್ದು ನಮ್ಮ ಜೊತೆ ಹಂಚ್ಕೊಳ್ಬೋದು. 9408090109013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಗಲಾಟೆ ಅಳಿ ಅಂದ್ರು ಚಲನಚಿತ್ರದ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಮತ್ತು ಎಲ್ಎನ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಾಗಿರುವಂತಹ, ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ದೇವ ಅವರ ಸಂಗೀತ ಸಂಯೋಜನೆಯಲ್ಲಿ.

ಶುಭ ಸಂಜೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಂಜೆಯ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಈಗ ಸಮಯ ಸರಿಯಾಗಿ 5:30

ಗೆರ್ಮ ಹಿಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೆಳಗ್ರೆ ಇಂದಿನ ಸಂಜೆಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇರೋದು ನಾನು ಚೈತ್ರ ಎನ್ಎಸ್. ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೋನಾಲಿಸಾ ಚಿತ್ರದ ಒಂದು ಶೀರ್ಷಿಕೆ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗೆರ್ಮೆಟ್ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ರಾಜ್ ಚಿತ್ರದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

ಇನ್ನು ಮುಂದೆ ಕೇಳಿ ಕುನಾಲ್ ಗಾಂಜಾವಾಲಾ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವಂತಹ ಸ್ನೇಹನ ಪ್ರೀತಿನ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕೇಳ್ತಾ ಇದ್ರ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವಂತಹ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಖಾಮ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಏನು ಮುಂದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರು ಹಾಡಿರುವಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯ ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಗೆರ್ಮೆಂಟ್ ಕೊನೆಯಲ್ಲಿ ಕೇಳಿ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ ಗಜಕೇಸರಿ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹದೇವನ್ ಹಾಗೂ ಶ್ರೇಯಾ ಘೋಷಾಲ್.

0: ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
6: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

ಸಮಯ 6:10 ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಆರು 6:15 ಹಾಗೂ ನಾಳೆ ಬೆಳಿಗ್ಗೆ 6:35 ಮತ್ತು ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಜ್ಜಗೌಡ, ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಪೂಜಾ ಎಂ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವರೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ವಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:00 ವನಿತಾ ವಿಹಾರದ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಶ್ರೀ ಪಲ್ಲತಡ್ಕ ಹಾಡಿರುವ ಕೆಲವು ಗೀತೆಗಳನ್ನು ಆಲಿಸುವಿರಿ. ನಂತರ ಆರ್ ಚಂದ್ರಿಕಾ ಅವರು ಹಾಡಿರುವಂತಹ ವಚನ ಪ್ರಸಾರವಾಗುವುದು. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ವೀಣಾ ರಮೇಶ್ ಹಾಡಿರುವ ಭಾವಗೀತೆಗಳು. 7:50 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸುವರೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೆರೇಪಲ್. 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹೇಮಮಾಲಾ ಬಿ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ, ಈ ಕುರಿತು ಡಾ ರಂಜನ್ ಜಿ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಹೆಚ್ ಎನ್ ಯಾದವಾಡ್.

0: ಏನೋ ಸಂಜೆ 5:30 ಗೆರ್ಮೆಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ, ಈ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆಪದ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ. 8:00 ಅಂಗದಾನ ಜಾಗೃತಿ, ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ಅನಿರುದ್ಧ ಎಸ್ ಭಟ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇವಿಷ್ಟು ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸಮಯ ಸರಿಯಾಗಿ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
5: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
6: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರು ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ ನಮ್ಮ ಅವರು, ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ, ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವ

0: ಅದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನುವ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ, ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
1: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಸಮಯ 6:20 ಎನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ವಿಕಸಿತ ಭಾರತಸ್ಯ ದಿಶಿ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕೇಷು ತತ್ಸಂಬದ್ಧ ಪರಿಷ್ಕಾರಾಣಾಂ ಅಥ ಭಾವಿ ಸ್ವರೂಪಸ್ಯ ಚ ಸಮೀಕ್ಷಾಯೈ ಪ್ರಶಾಸನಂ ಉಚ್ಚಸ್ತರೀಯ ಸಮಿತೇಃ ನಿರ್ಮಾಣಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉಕ್ತವಾನ್ ಯತ್ ಮೋದಿ ಪ್ರಶಾಸನೇನ ಸ್ವಾತಂತ್ರ್ಯ ದಿವಸಾತ್ ಪೂರ್ವಂ ಐಎಸ್ಐ ಇತ್ಯನೇನ ಸಮರ್ಥಿತಂ ಶಾಹಜಾದ್ ಭಟ್ಟಿ ಆತಂಕಿ ಜಾಲಂ ಧ್ವಸ್ತೀಕೃತಂ. ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ ನಿರ್ಧಾರಿತ ಪರೀಕ್ಷಾ ಕಾರ್ಯವಿಧೇ ಕಠೋರತೆಯ ಅನುಪಾಲನ ಸುನಿಶ್ಚೇತುಂ ಅಧಿಕಾರಿಭಿಃ ಸಹ ಉಪವೇಶನ ಕೃತ್ವಾ ನಿರ್ದೇಶಾನ್ ಪ್ರದತ್ತವಾನ್. ಭಾರತೇನ ಸ್ವೀಯ ಅಧ್ಯಕ್ಷತಾವಸರೆ ಬ್ರಿಕ್ಸ್ ಸಹಯೋಗೇ ಜನಕೇಂದ್ರಿತ ಮಾನವತಾ ಪ್ರಧಾನ ಚ ದೃಷ್ಟಿ ಪುನಃ ಪ್ರಕಟಿತ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾ ನವದಿಲ್ಯಾಂ ಪ್ರಾರಬ್ಧ. ಭಾರತಸ್ಯ MR ಅರ್ಜುನ ಹರಿಹರನ್ ಅಂಸಾಕರುಣನ್ ಇತ್ಯೇತಯೋ ಪುರುಷಯುಗಲಂ ದ್ವಿತೀಯ ಚರಣೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಶದೀಕೃತ್ಯ. ವಿಕಸಿತ ಭಾರತಸ್ಯ ಲಕ್ಷ್ಯ ಪ್ರಾಪ್ತಯೇ ಸರ್ವಕಾರೇಣ ಶೀಘ್ರಮೇವ ವಿತ್ತಕೋಶ ಕ್ಷೇತ್ರೇ ಕಾಚಿತ್ ಉಚ್ಚಾಧಿಕಾರ ಸಮಿತಿ ನಿರ್ಮಾಸ್ಯತೆ. ಕೇಂದ್ರೀಯ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಇತ್ಯಷಾ ಅದ್ಯ ನವದಿಲ್ಯಾಂ ದ್ವಿದಿವಸೀಯ ಸಾರ್ವಜನಿಕ ಕ್ಷೇತ್ರೀಯ ಬ್ಯಾಂಕ್ ಸಮ್ಮೇಳನಸ್ಯ ಉದ್ಘಾಟನಂ ಕೃತ್ವಾ ಏತತ್ ಘೋಷಿತವತಿ. ಸಾ ಪ್ರತಿಪಾದಿತವತಿ ಯತ್ ಏಷಾ ಸಮಿತಿ ವಿವಿಧ ವಿಷಯಾನ್ ವಿಚಾರ್ಯ ವಿತ್ತಕೋಶೀಯ ಪರಿಷ್ಕಾರಾಣಾಂ ಭಾವಿ ದಿಶಂ ನಿರ್ಧಾರಯಿಷ್ಯತಿ. ವಿತ್ತಮಂತ್ರಿಣಾ ಆಶಾ ಪ್ರಕಟೀಕೃತ ಯತ್ ಅಸ್ಮಿನ್ ಸಮ್ಮೇಳನೆ ಸಂಜಾತಾನಾಂ ಪರಿಚರ್ಚಾನಾಂ ನಿಷ್ಕರ್ಷಾಃ ವಿತ್ತಕೋಶಾಣಾಂ ಭಾವಿ ಭೂಮಿಕಾಯಾಃ ವಿಷಯೆ ಸಂಸ್ತುತಿ ನಿರ್ಮಾಣೆ ಚ ಸಮಿತ್ಯೈ ಮಹತ್ವಪೂರ್ಣಾನ್ ದೃಢ ಪರಾಮರ್ಶಾನ್ ಪ್ರದಾಸ್ಯಂತಿ. ಸಾ ನ್ಯಗಾದೀತ್ ಯತ್ ಭಾರತೀಯ ವಿತ್ತಕೋಶಾಃ ಸಂಪ್ರತಿ ಸುದೃಢಸ್ಥಿತೌ ಸಂತಿ ಯತ್ರ ಅನುತ್ಪಾದಕ ಪರಿಸಂಪತ್ತಯಃ ಸ್ವಕೀಯ ನ್ಯೂನತಮಸ್ತರೆ ವರ್ತಂತೆ. ಯಾ ಸ್ಥಿತಿ ಅಗ್ರೆ ಪರಿಷ್ಕಾರಾಣಾಂ ಕೃತೆ ದೃಢಾಧಾರಂ ಪ್ರದಾಸ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಸ್ಪಷ್ಟೀಕೃತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕುಶಲ ನೇತೃತ್ವೇ ಸರ್ವಕಾರೇಣ ಸ್ವತಂತ್ರತಾ ದಿವಸಾತ್ ಪೂರ್ವಂ ಐಎಸ್ಐ ಪೋಷಿತಸ್ಯ ಶಹಜಾದ್ ಭಟ್ಟಿ ಆತಂಕ ಸಮೂಹಸ್ಯ ಸಮೂಲ ನಾಶೋ ವಿಹಿತಃ. ಸಹ ಅಸೂಚಯತ್ ಯತ್ ಸುರಕ್ಷಾಬಲೈಃ 200+ ಸದಸ್ಯಾಃ ನಿಗೃಹೀತಾಃ ಅಥ ತೇಷಾಂ ರಾಷ್ಟ್ರ ವಿರೋಧಿ ವಿಧ್ವಂಸಕಾಕ್ರಮಣಾನಾಂ ಯೋಜನಾಶ್ಚಾಪಿ ವಿಫಲೀಕೃತಾಃ. ಏಕಸ್ಮಿನ್ ಸಾಮಾಜಿಕ ಸಂಜಾಲೀಯ ಸಂದೇಶೆ ಗೃಹಮಂತ್ರಿಣಾ ಪ್ರತಿಪಾದಿತಂ ಯತ್ ಸುರಕ್ಷಾಬಲೈಃ 14 ರಾಜ್ಯೇಷು ವಿವಿಧೇಷು ಸ್ಥಾನೇಷು ಸಮನ್ವಿತ ಅಭಿಯಾನಾನಿ ಸಂಚಾಲ್ಯ ಅಯಂ ಆತಂಕವಾದಃ ಧ್ವಸ್ತೀಕೃತಃ. ಏತತ್ತಾವತ್ ಆತಂಕವಾದಮಭಿವ್ಯಾಪ್ಯ ಭಾರತಸ್ಯ ಅಸಹಿಷ್ಣುತಾಯಾಃ ಉತ್ಕೃಷ್ಟಂ ಉದಾಹರಣಂ ವರ್ತತೆ. ಸಹ ಪ್ರತಿಪಾದಿತವಾನ್ ಯತ್ತೇಷಾಂ ಪಕ್ಷತಃ ಹಸ್ತ ವಿಸ್ಫೋಟಕಾನಿ ಐಡಿ ವಿಸ್ಫೋಟಕಯಂತ್ರಾಣಿ ಭುಷುಂಡಿಕಾಃ ಅಥ ಚ ಅನ್ವೀಕ್ಷಣಯಂತ್ರಾಣಿ ಚ ಸ್ವಾಯತ್ತೀಕೃತಾನಿ. ಶ್ರೀಶಾಹ ಸಂಯೋಜಿತವಾನ್ ಯತ್ ಏತತ್ ಆತಂಕಜಾಲಂ ಅನೇಕೇಷು ರಾಷ್ಟ್ರವಿರೋಧಿ ಆತಂಕೀಕೃತ್ಯೇಷು ಸಂಲಿಪ್ತಂ ಆಸೀತ್. ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ ಅದ್ಯ ನವದಿಲ್ಯಾಂ ಉಚ್ಚಶಿಕ್ಷಾ ವಿಭಾಗಸ್ಯ ಸಚಿವೇನ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥಾಯಾಃ ಮಹಾನಿದೇಶಕೇನ ಅಥ ಅನ್ಯೈಃ ವರಿಷ್ಠಾಧಿಕಾರಿಭಿಃ ಸಹ ಉಪವೇಶನಂ ಅಕರೋತ್. ಉಪವೇಶನೆ ಮಂತ್ರಿಣಾ ನಿರ್ದಿಷ್ಟಂ ಯತ್ ನಿರ್ಧಾರಿತಾನಾಂ ಪರೀಕ್ಷಾ ಮಾನದಂಡಾನಾಂ ದೃಢತಯಾ ಅನುಪಾಲನಂ ಭವೇತ್. ಸಹ ಗೋಪನೀಯ ಕಾರ್ಯಸಂರಚನಾ ಪೃಥಕ್ಕೃತ ಪ್ರಕೋಷ್ಠಾಃ ಅಂತರ್ಜಾಲ ಸಂಪರ್ಕರಹಿತಾನಿ ಉಪಕರಣಾನಿ ಅಪಿ ಚ ವಿದ್ಯುದುಪಕರಣ ನಿಕ್ಷೇಪ ಮಾನದಂಡಃ ಇತ್ಯಾದೀನಾಂ ಸಮ್ಯಕ ಕ್ರಿಯಾನ್ವಯನಾಯ ಆದಿಶತ್. ಸಂಸ್ಥಾ ಸರ್ವವಿಧಾನಾಂ ಪರೀಕ್ಷಾ ಪ್ರಕ್ರಿಯಾಣಾಂ ಗಭೀರ ಲೇಖಾ ಪರೀಕ್ಷಾಂ ಕರ್ತುಂ ಏವಂ ಚ ಪರಿಷ್ಕಾರ ಪದಕ್ಷೇಪಾಣಾಂ ಪ್ರತಿವೇದನಂ ಸಮರ್ಪಯಿತುಂ ನಿರ್ದಿಷ್ಟಾ. ಉಪವೇಶನಾವಸರೆ ಅಧಿಕಾರಿಭಿಃ ಮಂತ್ರಿಣಃ ಸಮಕ್ಷಂ ಸದ್ಯೋ ಜಾತಾನಾಂ ಘಟನಾನಾಂ ಪೃಷ್ಠಭೂಮೌ ಸಂಪೂರ್ಣ ವ್ಯವಸ್ಥಾಯಾಃ ಪರಿಷ್ಕಾರ ಸಂದರ್ಭೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಾ ಗೃಹೀತಾನಾಂ ಪರಿಷ್ಕಾರಾತ್ಮಕ ಪದಕ್ಷೇಪಾಣಾಂ ವಿವರಣಂ ಪ್ರಕಟೀಕೃತಂ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷ್ಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಅದ್ಯ ಉತ್ತರಾಖಂಡೆ ಕುಮಾಂ ಕ್ಷೇತ್ರಸ್ಯ ಸೀಮಾಂತ ಗ್ರಾಮೇಭ್ಯಃ ಆಗತೇನ ಛಾತ್ರಸಮೂಹೇನ ಸಹ ಮೇಲನಂ ಅಕರೋತ್. ಏಷಃ ಛಾತ್ರಸಮೂಹಃ ರಾಷ್ಟ್ರೀಯ ಏಕತಾ ಯಾತ್ರಾಯಾಃ ಅಂಗತಯಾ ರಾಷ್ಟ್ರಪತಿ ಭವನೆ ಸಮಾಗತಃ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇತ್ಯಸೌ ಅದ್ಯ ಪ್ರತಿಪಾದಿತವಾನ್ ಯತ್ ಕೃತ್ರಿಮ ಬುದ್ಧಿಮತ್ತಾಯಾಃ ಅಥ ಚ ತೀವ್ರಗತ್ಯಾ ವಿಕಸಮಾನಾಯಾಃ ಪ್ರೌದ್ಯೋಗಿಕ್ಯಾಃ ಯುಗೇ ಉಪಾಧಿಪ್ರಾಪ್ತಿಃ ಶಿಕ್ಷಾಯಾಃ ಅಂತಃ ನಾಸ್ತಿ ಅಪಿತು ನಿರಂತರ ಅನುಕೂಲ ಜೀವನಸ್ಯ ನೂತನಾರಂಭಃ ವರ್ತತೆ. ಸಹ ಅದ್ಯ ತಮಿಳುನಾಡು ರಾಜ್ಯಸ್ಯ ತಿರುವಾರೂರ್ ನಗರೆ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯಸ್ಯ ಏಕಾದಶಮೇ ದೀಕ್ಷಾಂತ ಸಮಾರೋಹೆ ಸಂಬೋಧನ ಕುರುವನ್ ಆಸೀತ್. ಉಪರಾಷ್ಟ್ರಪತಿನ ಚತುರ್ದಶಾಧಿಕ ದ್ವಿಸಹಸ್ರತಮಾತ್ ವರ್ಷಾದಾರಭ್ಯ ಭಾರತಸ್ಯ ಶೈಕ್ಷಣಿಕ ಆಧಾರಭೂತ ಸಂರಚನಾಯಾಃ ಅಭೂತಪೂರ್ವ ವಿಸ್ತಾರಃ ರೇಖಾಂಕಿತಃ. ಸಹ ಸಮಗ್ರೆ ದೇಶೆ ಷೋಡಶ ಐಐಟಿ ಸಂಸ್ಥಾನಾನಾಂ ಅಷ್ಟ ಕೇಂದ್ರೀಯ ವಿಶ್ವವಿದ್ಯಾಲಯಾನಾಂ ಅಷ್ಟ ಐಐಎಂ ಸಂಸ್ಥಾನಾನಾಂ ಅಥ ಚ ದ್ವಾದಶ ನೂತನ ಏಮ್ಸ್ ಚಿಕಿತ್ಸಾಲಯಾನಾಂ ಸ್ಥಾಪನಾಯಾಃ ವಿಷಯೇ ಉಲ್ಲಿಖಿತವಾನ್. ಸಹ ಸಮಾಜೆ ನಿರ್ಧನತಾಂ ಅಜ್ಞಾನತಾಂ ಚ ದೂರೀಕರ್ತುಂ ಶಿಕ್ಷಾಂ ಪರಮ ಸಾಧನತ್ವೇನ ವರ್ಣಿತವಾನ್.
2: I humbly request all of you to keep the nation first, Rashtrapradam. I encourage you all to become the creators rather than consumers of knowledge, innovators rather than imitators, and leaders rather than followers. I also urge each one of you to become ambassadors of healthy living, responsible choices, and social awareness, helping to build communities free from the menace of substance abuse. Always say no to drugs.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಲಸ್ಯ ಬೀರಭೂಮಸ್ಥಳೆ ಸಂಜಾತೆ ಭೀಷಣಾಗ್ನಿಕಾಂಡೆ ಜಾತಾಂ ಪ್ರಾಣಹಾನಿಮಾಲಕ್ಷ್ಯ ಅನುಶೋಚಿತವಾನ್. ಏಕಸ್ಮಿನ್ ಸಾಮಾಜಿಕ ಸಂಚಾರ ಪಟಲೀಯ ಸಂದೇಶೆ ಸಹ ಶೋಕ ಸಂತಪ್ತ ಕುಟುಂಬೇಭ್ಯಃ ಸಾಂತ್ವನಾಂ ಪ್ರಾಯಚ್ಛತ್. ಪ್ರಧಾನಮಂತ್ರಿಣಾ ಆಹತಾನಾಂ ಶೀಘ್ರ ಸ್ವಾಸ್ಥ್ಯ ಲಾಭಾಯ ಅಪಿ ಪ್ರಾರ್ಥನಾ ಕೃತಾ. ಸಹ ಆಶ್ವಾಸಿತವಾನ್ ಯತ್ ಸ್ಥಾನಿಕ ಪ್ರಶಾಸನಂ ದುರ್ಘಟನಾಗ್ರಸ್ತೆಭ್ಯಃ ಸಹಾಯ್ಯಂ ಪ್ರದಾತುಂ ಸರ್ವವಿಧ ಪ್ರಕಾರೇಣ ಪ್ರಯತತೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಸಹಾಯತಾ ಕೋಶಾತ್ ಮೃತಕಾನಾಂ ಪರಿಜನೇಭ್ಯಃ ಲಕ್ಷದ್ವಯ ರೂಪ್ಯಕಾಣಾಂ ಅಥ ಚ ವ್ರಣಿತೇಭ್ಯಃ ಪಂಚಾಶತ ಸಹಸ್ರ ರೂಪ್ಯಕಾಣಾಂ ಅನುಗ್ರಹ ಧನರಾಶೇಃ ಪ್ರಘೋಷಣಂ ಕೃತಂ. ಭಾರತಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಪರಿಕಲ್ಪನೆಯ ನಿರ್ದೇಶಿತಾಂ ಜನಕೇಂದ್ರಿತಾಂ ಮಾನವ ಪ್ರಧಾನಾಂ ಚ ದೃಷ್ಟಿಂ ಪ್ರತಿ ಸ್ವಪ್ರತಿಬದ್ಧತಾಂ ಪುನಃ ಪ್ರಾಕಟಯತ್. ವಿದೇಶ ಮಂತ್ರಾಲಯಸ್ಯ ಆರ್ಥಿಕ ಸಂಬಂಧ ಸಚಿವಃ ಸುಧಾಕರ ದಲೇಲಾ ಇತ್ಯೇಷಃ ಅದ್ಯ ಉಕ್ತವಾನ್ ಯತ್ ಭಾರತೇನ ಸ್ವೀಯ ಬ್ರಿಕ್ಸ್ ಇತ್ಯಸ್ಯ ಅಧ್ಯಕ್ಷತಾವಧೌ ಸಾಮೂಹಿಕ ಪ್ರಯತ್ನಾನಾಂ ಕೇಂದ್ರೆ ಜನಾಃ ಸ್ಥಾಪಿತಾಃ. ನವದಿಲ್ಯಾಂ ಆಯೋಜಿತಂ ಅಸ್ಯ ವರ್ಷಸ್ಯ ಬ್ರಿಕ್ಸ್ ನಾಗರಿಕ ಮಂಚಂ ಸಂಬೋಧಯನ್ ಅಸೌ ಏತತ್ ಉಕ್ತವಾನ್. ಅಸೌ ಅವದತ್ ಯತ್ ಅಧ್ಯಕ್ಷತಾವಸರೆ ವಿಭಿನ್ನೇಷು ನಗರೇಷು ಪಂಚಾಶದಧಿಕ ತ್ರಿಶತಾಧಿಕಾನಿ ಉಪವೇಶನಾನಿ ಸಂಪನ್ನಾನಿ ಯೈಃ ವಿಭಿನ್ನೇಷು ಕ್ಷೇತ್ರೇಷು ಮಹತ್ವಪೂರ್ಣಾಃ ಪರಿಣಾಮಾಃ ಪ್ರಾಪ್ತಾಃ. ಅಸೌ ಅಗ್ರೆ ಉಕ್ತವಾನ್ ಯತ್ ಏತೈಃ ಉಪವೇಶನೈಃ ಬ್ರಿಕ್ಸ್ ಇತ್ಯಸ್ಯ ತ್ರಯಾಣಾಂ ಆಧಾರಸ್ತಂಭಾನಾಂ ರಾಜನೈತಿಕ ಸುರಕ್ಷಾ ಸಹಯೋಗಃ ವಿತ್ತೀಯ ಸಹಯೋಗಃ ಪ್ರತಿಜನ ಮಧ್ಯೆ ಪಾರಸ್ಪರಿಕ ಸಹಭಾಗಿತಾ ಚೇತ್ಯೇತೇಷಾಂ ಮಧ್ಯೆ ಪರಸ್ಪರ ಸಹಯೋಗಃ ಇತೋಪಿ ಸುದೃಢಃ ಅಭವತ್. ಅಸ್ಯ ವರ್ಷಸ್ಯ ಬ್ರಿಕ್ಸ್ ನಾಗರಿಕ ಮಂಚಮಿತ್ಯಸ್ಯ ವಿಷಯೆ ಶ್ರೀದಲೀಲಾ ಉಕ್ತವಾನ್ ಯತಸ್ಮಾದ್ ಆಯೋಜನಾತ್ ಪ್ರಾಪ್ತಾಃ ಪರಾಮರ್ಶಾಃ ಅಸ್ಮಿನ್ ವರ್ಷೆ ಆಯೋಜ್ಯಮಾನಾಯ ಬ್ರಿಕ್ಸ್ ನೇತೃಣಾಂ ಶಿಖರ ಸಮ್ಮೇಲನಾಯ ಉಪಯೋಗಿನಃ ಭವಿಷ್ಯಂತಿ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಸ್ಪರ್ಧಾಯಾಂ ಭಾರತೀಯ ಯುಗಲಂ ಎಂಆರ್ ಅರ್ಜುನಃ सहैव हरिहरन् अंसाकरुणञ्च नवदिल्ल्यां पुरुषयुगलवर्गस्य द्वितीयचरणे प्रविष्टवन्तौ इति वार्ताः।

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಜಿಲ್ಲೆಯು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಸಂದೇಶ ನೀಡಿದರು. ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತು. ಕಿತ್ತೂರು ಸಂಸ್ಥಾನದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಲನಾಯಕ್, ಕಲಬಸಪ್ಪ, ಭೀಮ ಜಿಡ್ಡಿಮನಿ, ಅಪ್ಪಾಜಿ ಕೆಂಚಾನಾಯಕ್, ಬಸವಲಿಂಗಪ್ಪ ಮತ್ತು ಕೆಂಚಪ್ಪ, ಈ 7 ಜನ ಆಂಗ್ಲರ ವಿರುದ್ಧ ಸಮರ ಸಾರಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಬ್ರಿಟಿಷರಿಂದ ದೇಶದ್ರೋಹದ ಆಪಾದನೆಗೆ ಗುರಿಯಾಗಿ ಒಂದೇ ದಿನ ನೇಣುಗಂಬಕ್ಕೆ ಕೊರಳೊಡ್ಡಿದರು. ಸಂಗೊಳ್ಳಿ ರಾಯಣ್ಣ ಜನ್ಮತಾಳಿದ್ದು ಆಗಸ್ಟ್ 15 ಎಂದು ಅವರು ಸ್ಮರಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಗೆ ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಅಮೃತ ಯೋಜನೆ ಅಡಿ 38.95 ಕೋಟಿ ರೂಪಾಯಿ ಅನುದಾನ ಲಭ್ಯವಾಗಿದೆ. ಈ ಯೋಜನೆ ಅಡಿ 7 ಕೆರೆಗಳ ಪುನಶ್ಚೇತನ ಹಾಗೂ 7 ಉದ್ಯಾನಗಳ ಸುಧಾರಣೆಗೆ ಜಿಲ್ಲಾಡಳಿತ ಒತ್ತು ನೀಡಿದ್ದು, ಈ ಪೈಕಿ ಕೋಟೆಕೆರೆ ಅಭಿವೃದ್ಧಿ ಹಾಗೂ ಪುನಃಶ್ಚೇತನಕ್ಕಾಗಿ 9.20 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ತಡವಾದರೂ ಸವದತ್ತಿ, ರಾಮದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ. ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರಿದಂತೆ ಎಲ್ಲ ನದಿಗಳು ಮೈದುಂಬಿದ್ದು ಜಲಾಶಯಗಳು ಭರ್ತಿಯಾಗಿವೆ. ಜಿಲ್ಲೆಯಾದ್ಯಂತ ಪ್ರಸಕ್ತ ಮುಂಗಾರಿನಲ್ಲಿ ಒಟ್ಟು 7,52,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿತ್ತು. ಇಲ್ಲಿಯವರೆಗೆ ಒಟ್ಟು 7,16,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡ 95% ಬಿತ್ತನೆಯಾಗಿದೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಬೆಳೆಗಳು ನೆಲಕಚ್ಚಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗ್ರಾಮೀಣ ಭಾಗದ ಜನ ಉದ್ಯೋಗ ಅರಸಿ ಅನ್ಯ ಊರುಗಳಿಗೆ ಗುಳೆ ಹೋಗದಂತೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆ ಅಡಿ ಮಾನವ ದಿನಗಳನ್ನು ಸೃಜಿಸಿ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಗ್ರಾಮಗಳಿಗೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಸಚಿವರು ಬೆಳೆಹಾನಿಯ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ದುಡಿಯುವ ಕೈಗಳಿಗೆ ಸಕಾಲಿಕವಾಗಿ ಕೆಲಸ ಕೊಡಲು ತಮ್ಮ ಇಲಾಖೆ ಬದ್ಧವಾಗಿದೆ. ಈಗಾಗಲೇ ಜಿಲ್ಲೆಗೆ 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇಲ್ಲಿಯವರೆಗೆ ಉದ್ಯೋಗ

0: ಕಾರ್ಯಾಗಾರ ಹಾಗೂ ಪ್ರದರ್ಶನ ಆಯೋಜಿಸಿದೆ. ನಗರದ ಕರ್ನಾಟಕ ಕಾಲೇಜು ಆವರಣದಲ್ಲಿ ರಂಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಕರ್ನಾಟಕ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ರಂಗ ತರಬೇತಿಯಿಂದ ಯುವಜನರಲ್ಲಿ ವ್ಯಕ್ತಿತ್ವ ವಿಕಸನವಾಗಲಿದೆ ಎಂದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಚಂದನ್ ಕೆಎಲ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಸಮಯ 6:35.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆಕಾಶವಾಣಿ ಈಗ ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳು. 22 ವರ್ಷದ ರೋಹಿತ್ ಉಲ್ಲಾಸ್ ರಾವ್ ವಾಗ್ ಎಂಬ ವ್ಯಕ್ತಿಯು ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 11ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೇಗಿದೆ? ಹೆಸರು ರೋಹಿತ್ ಉಲ್ಲಾಸ್ ರಾವ್ ವಾಗ್, ವಯಸ್ಸು 22 ವರ್ಷ, ಎತ್ತರ 5.1 ಅಡಿ, ಮೈಕಟ್ಟು ದೃಢವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕಪ್ಪು ಬಣ್ಣದ ಗಡ್ಡ, ಮೀಸೆ ಮತ್ತು ತಲೆ ಕೂದಲು ಹೊಂದಿರುತ್ತಾರೆ. ಇವರಿಗೆ ಮರಾಠಿ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆ ತಿಳಿದಿರುತ್ತದೆ. ಕಾಣೆಯಾದಾಗ ಕಪ್ಪು ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ 22 ವರ್ಷದ ರೋಹಿತ್ ಉಲ್ಲಾಸ್ ರಾವ್ ವಾಗ್ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಈ ಮೂಲಕ ಕೋರಲಾಗಿದೆ. ವರ್ಷದ ವರುಣ್ ಎಂಬ ವ್ಯಕ್ತಿಯು ಜೂನ್ ತಿಂಗಳ 20ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೇಗಿದೆ? ಹೆಸರು ವರುಣ್ ಎಲ್, ವಯಸ್ಸು 23 ವರ್ಷ, 5.1 ಅಡಿ ಎತ್ತರ, ಬಿಳಿ ಮೈಬಣ್ಣ, ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು ಹೊಂದಿರುತ್ತಾರೆ. ಇವರಿಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆ ತಿಳಿದಿರುತ್ತದೆ. ಕಾಣೆಯಾದಾಗ ಕ್ರೀಮ್ ಕಲರ್ ಶರ್ಟ್ ಮತ್ತು ಪಾಚಿ ಗ್ರೀನ್ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ 23 ವರ್ಷದ ವರುಣ್ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
4: ಅಕಾಲಿಕ ಮಳೆಗೆ ಮಿಂಚು ಗುಡುಗು

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
6: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
7: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
8: ಬಿಲ್ ಮಾಡ್ತಿರ್ತಾರೆ.
5: ಸರಿ, ನಿನ್ ಕಾರ್ಡ್ ಕೊಡು.

0: ಪಿನ್ ಕೊಡು.
1: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದನ್ನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ 4 ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು, ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ HMT ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. HMT ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. HMT ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುತ್ತಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ASDDO ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60%ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್

0: ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
2: ಏ
1: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಮಯ ಸರಿಯಾಗಿ 6:51. ಆಕಾಶವಾಣಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಈ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ಮೊದಲಿಗೆ ಒಂದು ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಬಳಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯ ಹಿರೇಗೌಡರವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತು ನಮಗೆ ಈ ಮೈಕ್ರೋಗ್ರೀನ್ಸ್ ಬಳಕೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೈಕ್ರೋಗ್ರೀನ್ಸ್ ಬಳಕೆಯಿಂದ ನಮ್ಮ ಗ್ರಾಮೀಣ ಮಹಿಳೆಯರ ಆರೋಗ್ಯವನ್ನು ಹೆಂಗೆ ಸುಧಾರಣೆ ಮಾಡ್ಕೋಬಹುದು, ಮತ್ತೆ ಗ್ರಾಮೀಣ ಮಹಿಳೆಯರಿಗೆ ಇದು ಹೊಸದಾಗಿ ಹಳೆದಿದ್ರೂ ಈಗ ಇತ್ತೀಚಿನ ದಿನದಲ್ಲಿ ಇನ್ನೂ ಜಾಸ್ತಿ ಬಳಕೆ ಮಾಡಬೇಕಂತ ಒಂದು ವಿಚಾರ ಬಂದಿದೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ.
4: ಮೊದಲನೇದಾಗಿ ನಾವು ಕಂಡಂತಹ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಯುವಕರು, ಮಹಿಳೆಯರು ಮತ್ತು ಸುಮಾರು ಜನ ಯುವಕರು ಎಲ್ಲರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನ ನೋಡಕ್ ಹೋದ್ರೆ ಇನ್ನೊಂದ್ ಕಡೆ ಏನಾಗ್ತಿದೆ, ಹೆಚ್ಚಾದ ಅಪೌಷ್ಟಿಕತೆ, ರಕ್ತಹೀನತೆ, ಮಕ್ಕಳಲ್ಲಿ ಪೌಷ್ಟಿಕಾಂಶಗಳ ಕೊರತೆಯನ್ನು ಸಹ ಹೆಚ್ಚಾಗ್ತಿದೆ. ಹಾಗೇನೆ ಇನ್ನೊಂದೆಡೆ ನೋಡಕ್ ಹೋದ್ರೆ ಆರೋಗ್ಯಕರ ಆಹಾರದ ಬೇಡಿಕೆಯೂ ಸಹ ಹೆಚ್ಚಾಗ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಸಮಯ ಬಳಸ್ಕೊಂಡು ಅತ್ಯಂತ ಪೌಷ್ಟಿಕ ಭರಿತ ಆಹಾರವನ್ನ ನಾವು ಉತ್ಪಾದನೆ ಮಾಡಬಹುದು ಅಂತ ಅಂದ್ರೆ ಅದಕ್ಕೆ ಮೈಕ್ರೋಗ್ರೀನ್ಸ್ ನೇರವಾಗಿ ಸಹಾಯಕರ ಆಗಿದೆ ಸರ್. ಹಾಗೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಮೈಕ್ರೋಗ್ರೀನ್ಸ್ ಅದ್ರ ಹೆಸರಲ್ಲೇ ಇದೆ. ಮೈಕ್ರೋ ಅಂದ್ರೆ ಚಿಕ್ಕದು, ಗ್ರೀನ್ಸ್ ಅಂದ್ರೆ ಚಿಕ್ಕ ವಯಸ್ಸಿನ ಹಸಿರು ಎಲೆಗಳು. ಇದನ್ನ ನಾವು ಏನು 7-21 ದಿನಗಳಲ್ಲಿ ಬೀಜ ಬಿತ್ತನೆ ಮಾಡಿದ ನಂತರ 7-21 ದಿನಗಳಲ್ಲಿ ಬಂದಂತಹ ಸಸಿಗಳನ್ನ ನಾವು ಅದನ್ನ ಕೊಯ್ಲು ಮಾಡಿ ಅದನ್ನ ಸೇವನೆ ಮಾಡೋದ್ರಿಂದ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿಗೆ ಇರೋದ್ರಿಂದ ನಾವು ಅದನ್ನ ಮೈಕ್ರೋಗ್ರೀನ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿರುವಂತ ಕಾಂಡ ಮತ್ತು ಎಲೆ ಭಾಗಗಳಲ್ಲಿ ಹೆಚ್ಚಿನ ಅಂಶ ಪೋಷಕಾಂಶಗಳು ಇರ್ತವೆ ಸರ್.
3: ಈಗ ಈ ಒಂದು ಈಗ ಹಸಿರೆಲೆ ಗೊಬ್ಬರದ ಬಗ್ಗೆ ನಾವು ಕೇಳಿದ್ವಿ, ಅದೇ ಥರ ಹಸಿರೆಲೆನ ತಿನ್ನುವುದು ಅಥವಾ ಸೇವಿಸೋದ್ರಿಂದ ಇದು ನಮ್ಮ ಆರೋಗ್ಯದ ಮೇಲೆ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ

0: ಇರುತ್ತಾ ಮಕ್ಕಳು ಮತ್ತು ಮಹಿಳೆಯರಿಗೆ ಆರೋಗ್ಯದಲ್ಲಿ ಏನು ಪೌಷ್ಟಿಕಾಂಶವನ್ನ ಒದಗಿಸುತ್ತೆ?
1: ಇದು ತುಂಬಾ ತಿಳ್ಕೋಬೇಕಾಗಿರೋ ವಿಚಾರ. ಯಾಕಂದ್ರೆ ಈಗ ಮೈಕ್ರೋಗ್ರೀನ್ಸ್ ಅಂದ್ರೆ ನಾನು ಹೇಳ್ದಂಗೆ 7 ರಿಂದ 21 ದಿನಗಳ ಚಿಕ್ಕ ಎಲೆಗಳು, ಚಿಕ್ಕ ಬಂದಿರುವಂತಹ ಚಿಕ್ಕ ಚಿಕ್ಕ ಸಸಿಗಳು, ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಎಷ್ಟು ಹೇರಳವಾಗಿರ್ತವೆ ಅಂತಂದ್ರೆ, ಈಗ ನಾವು ಮಾಮೂಲಿ ತರಕಾರಿ ತಿನ್ಬೇಕು ಅಂದ್ರೆ ಅದು ಸಂಪೂರ್ಣವಾಗಿ ಬೆಳೆದ ನಂತರ ನಾವು ಅದನ್ನ ಕೊಯ್ಲು ಮಾಡಿ ತಿಂತೀವಿ. ಆ ತರಕಾರಿಗೂ ಮತ್ತು ಮೈಕ್ರೋಗ್ರೀನ್ಸ್ ಚಿಕ್ಕ ಸಸಿಗಳಲ್ಲಿ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಪೋಷಕಾಂಶಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಯಾವ್ದ್ಯಾವ್ದು ಪೋಷಕಾಂಶಗಳು ಅಂದ್ರೆ ಜೀವಸತ್ವಗಳು, ಖನಿಜಾಂಶಗಳು ಅಂದ್ರೆ ವಿಟಮಿನ್ಸ್, ಮಿನರಲ್ಸ್ ಮತ್ತು ಪ್ರೋಟೀನ್ ಅಂಶ ಆಗಿರ್ಬೋದು, ನಾರಿನ ಅಂಶ, ಫೈಬರ್, ಹಾಗೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಫೈಟೋನ್ಯೂಟ್ರಿಯೆಂಟ್ಸ್, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಇವು ಏನು ಮೈಕ್ರೋಗ್ರೀನ್ಸ್ ಅಲ್ಲಿ ಹೆಚ್ಚಾಗಿರ್ತವೆ. ಇವು ಯಾವುದಕ್ಕೆ ಸಹಾಯ ಆಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ, ಅಪೌಷ್ಟಿಕತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈಗ ಡಯಾಬಿಟಿಸ್ ಕಾಯಿಲೆ, ಏನು ಹೃದಯ ರೋಗ ಕಾಯಿಲೆ ಆಗಿರ್ಬೋದು ಮತ್ತು ಮಧುಮೇಹ, ಡಯಾಬಿಟಿಸ್ ಕಾಯಿಲೆ ಇದ್ರೆ ಅಂತ ಸಮಸ್ಯೆಗಳಿಗೂ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಸರ್.
0: ರಕ್ತ ಹೆಚ್ಚಾಗಲಿಕ್ಕೂ ಕೂಡ ಇದು ಸಹಕಾರಿ,
1: ರಕ್ತ ಹೆಚ್ಚಾಗೋದಿಕ್ಕೂ ಸಹಕಾರಿ. ಹಾಗೆ ಏನಾದ್ರು ರಕ್ತ ಏನದು ಡಯಾಬಿಟಿಸ್, ಮಧುಮೇಹ ಕಾಯಿಲೆ ಇತ್ತು ಅಂದ್ರೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೂ ಸಹ ಮೈಕ್ರೋಗ್ರೀನ್ಸ್ ತುಂಬಾ ಉಪಯುಕ್ತಕರ ಆಗಿದೆ.
0: ಅಂದ್ರೆ ಇದು ರಕ್ತಹೀನತೆ ಉಳ್ಳಂತಹ ಗ್ರಾಮೀಣ ಮಹಿಳೆಯರು, ಮಕ್ಕಳಲ್ಲಿ ಇದು ಕಂಡು ಬಂದಾಗ ಈ ಮೈಕ್ರೋಗ್ರೀನ್ಸ್ ಅಂದ್ರೆ ಹಸಿರು ಸಸ್ಯ ತಿಂದಾಗ ಅಥವಾ ಹಸಿರು ಎಲೆ ತಿಂದಾಗ ಆರೋಗ್ಯ ಸುಧಾರಣೆ ಆಗುತ್ತೆ.
1: ಹೌದೌದು, ಖಂಡಿತವಾಗ್ಲು. ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್, ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಸಹ ಹೆಚ್ಚಾಗುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡೋದಕ್ಕೆ ಮೈಕ್ರೋಗ್ರೀನ್ ಸಹಾಯ ಆಗುತ್ತೆ. ಮತ್ತೆ ಏನು ತುಂಬಾ ಖರ್ಚು ಬೇಕಾಗಿಲ್ಲ ಇದನ್ನ ಬೆಳೆಯೋದಿಕ್ಕೆ, ಮತ್ತು ಜಾಗ ಬೇಕಾಗಿಲ್ಲ ಬೆಳೆಯೋದಿಕ್ಕೆ. ಒಂದು ಚಿಕ್ಕ ಮನೆ, ಬಾಲ್ಕನಿ ಆಗಿರ್ಬೋದು, ಕಿಟಕಿ ಆಗಿರ್ಬೋದು.
0: ಡಾಕ್ಟರ್ ಸೌಮ್ಯ, ಈಗ ಮೈಕ್ರೋಗ್ರೀನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಮೈಕ್ರೋಗ್ರೀನ್ಸ್ ಅಂದ್ರೆ ಸ್ವಲ್ಪ ಏನು ಮನಸ್ಸಿನಲ್ಲಿ ಏನು ಅವರಿಗೆ ವ್ಯತ್ಯಾಸ ಕಂಡು ಬರ್ಬೋದು, ಅದಕ್ಕಾಗಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಿಡಿ.
1: ಈಗ ಮೈಕ್ರೋಗ್ರೀನ್ಸ್ ಅಂತ ಅಂದ್ರೆ ನಾನು ಹೇಳ್ದಂಗೆ 7 ರಿಂದ 21 ದಿನಗಳಲ್ಲಿ ಬೆಳೆಯುವಂತ ಚಿಕ್ಕ ಸಸಿ, ಚಿಕ್ಕ
0: ಎಲೆಗಳಿಂದ ಮೊಳಕೆ ಒಡೆದ ನಂತರ
1: ಬರುವಂತದ್ದು ಎಲೆಗಳು. ಇದರಲ್ಲಿ
0: ಮೊಳಕೆ ಒಡೆಯಲಿ 3 ದಿನ ಬೇಕಾಗುತ್ತೆ. ಅದ್ರ ನಂತರ 3 ದಿನ ನಂತರ 21 ದಿನದೊಳಗೆ ಬೆಳೆದಂತ ಆ ಮೊಳಕೆ
1: ಒಡೆದ ಎಲೆಗಳು, ಚಿಕ್ಕ ಚಿಕ್ಕ ಎಲೆಗಳಿಗೆ ನಾವು ಮೈಕ್ರೋಗ್ರೀನ್ಸ್ ಅಂತ ಹೇಳ್ತೀವಿ. ಈಗ ಅದರಲ್ಲೂ ಕನ್ಫ್ಯೂಷನ್, ಮೊಳಕೆ ಒಡೆದಿರೋ ಮೊಳಕೆಗೂ ಮತ್ತು ಮೈಕ್ರೋಗ್ರೀನ್ಸ್ಗೂ ತುಂಬಾ ಕನ್ಫ್ಯೂಷನ್ ಎಲ್ಲ ಜನಕ್ಕೂ. ಇವಾಗ ನೀವ್ ಹೇಳ್ದಂಗೆನೆ ಮೊಳಕೆ ಅಂತಂದ್ರೆ ನಾವು ಏನು ಬೀಜನ ನೆನ್ಸಿಟ್ಟು ಮಾರನೇ ದಿನ 2 ದಿನದಲ್ಲಿ ಮೊಳಕೆ ಒಡೆಯುತ್ತೆ. 2 ರಿಂದ 7 ದಿನಗಳೊಳಗೆ ಸೇವನೆ ಮಾಡಿದ್ರೆ ಅದು ಮೊಳಕೆ ಒಡೆದಿರುವಂತಹ ತರಕಾರಿ ಅಥವಾ ಕಾಳಿನ ಬೀಜಗಳು ಅಂತ ಹೇಳ್ತೀವಿ. ಅದೇ ಬೀಜ ಬಿತ್ತನೆ ಮಾಡಿದ 7 ರಿಂದ 21 ದಿನಗಳಂತ ನಂತರ ಬರುವಂತಹ ಚಿಕ್ಕ ಚಿಕ್ಕ ಏನು ನಿಜವಾದ ಎಲೆಗಳುಳ್ಳ ಚಿಕ್ಕ ಚಿಕ್ಕ ಸಸಿಗಳನ್ನ ನಾವು ಏನಂತೀವಿ ಮೈಕ್ರೋಗ್ರೀನ್ಸ್ ಅಂತ ಹೇಳ್ತೀವಿ. ಹಾಗೇನೆ ಇದು ಮೈಕ್ರೋಗ್ರೀನ್ಸ್ ಬೆಳೆಯೋದಿಕ್ಕೆ ಸುಮಾರು ಏನು ತುಂಬಾ ಖರ್ಚು ಬೇಕಾಗಿಲ್ಲ. ಚಿಕ್ಕ ಸಾಮಗ್ರಿಗಳಲ್ಲಿ ಮನೆಯಲ್ಲೇನೆ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತದ್ದು ಮತ್ತು ಹೆಚ್ಚಿನ ಪೋಷಕಾಂಶಯುಕ್ತ ಮೈಕ್ರೋಗ್ರೀನ್ಸ್ ಅಂತ ಹೇಳ್ಬೋದು.
0: ಹಸಿರು ತರಕಾರಿ ಅಂತಾನೆ ಹೇಳ್ಬೋದು. ಆಯ್ತು ಡಾಕ್ಟರ್ ಸೌಮ್ಯ ಅವರೇ, ಮೈಕ್ರೋಗ್ರೀನ್ಸ್ ಬೆಳೆಯುವ ಸಂಪೂರ್ಣ ಒಂದು ಸಂಕ್ಷಿಪ್ತ ವಿಧಾನದ ಬಗ್ಗೆ ತಿಳಿಸಿ. ಅದರಲ್ಲಿ ಬೀಜ ನೆನೆಸಬೇಕಾ ಅಥವಾ ಬಿತ್ತನೆ ಮಾಡ್ಕೋಬೇಕಾ, ಬೆಳಕು ಎಷ್ಟು ಬೇಕಾಗತ್ತೆ, ನೀರು ಯಾವ ಥರ ಇರಬೇಕು, ಯಾವ ಥರ ತಾಪಮಾನ ಕಾಪಾಡ್ಕೋಬೇಕು, ಆಮೇಲೆ ಕೊಯ್ಲು ನಂತರದ ನಿರ್ವಹಣೆ ಇದನ್ನು ಕೂಡ ಹೇಳಿ.
1: ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೋಬೇಕಾಗುತ್ತೆ. ಸಾಮಗ್ರಿಗಳು ಅಂತ ಬಂದಾಗ ಏನು ತುಂಬಾ ಹೆಚ್ಚಿನ ಸಾಮಗ್ರಿಗಳೇನಿಲ್ಲ, ಕಡಿಮೆ ವೆಚ್ಚದಲ್ಲಿ ಚಿಕ್ಕ ಚಿಕ್ಕ ಟ್ರೇಗಳನ್ನ ಬಳಸ್ಕೋಬಹುದು. ಹಾಗೆ ಬೀಜಗಳು ಬೇಕು, ಬೀಜ ಒಳ್ಳೆ ಗುಣಮಟ್ಟದ ಬೀಜಗಳಾಗಿರ್ಬೇಕು, ಏನು ಸರ್ಟಿಫೈಡ್ ಪ್ರಾಮಾಣೀಕೃತ ಬೀಜ ಮಾರಾಟಗಾರರಿಂದನೇ ಬೀಜಗಳನ್ನ ತಗೋಬೇಕು. ಮತ್ತೆ ಅದೇನು
0: ಅದಕ್ಕಿಂತ ಪೂರ್ವದಲ್ಲಿ ಈಗ ನಾವು ಹಸಿರೆಲೆ ಸಸ್ಯವನ್ನ ಅಥವಾ ಮೈಕ್ರೋಗ್ರೀನ್ಸ್ ಅನ್ನ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಪ್ರಚಲಿತವಿರುವ ಕಾಳುಗಳು ಯಾವುದು ಅದನ್ನ ಆಯ್ದುಕೋಬಿಡೋಣ.
1: ಹೌದು ಸರ್, ಮೊದಲನೇದಾಗಿ ಯಾವ್ದ್ರಿಂದ ಮಾಡಬಹುದು ಅಂತ ಹೇಳಿ. ಈಗ ಅಮರಾಂತಸ್, ರಾಜಗಿರಾ ಬೀಜ ಇರ್ಬೋದು, ಸಬ್ಬಸಿಗೆ ಬೀಜ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾರೆಟು, ಸಬ್ಬಸಿಗೆ, ಲೆಟ್ಯೂಸ್, ಚಿಕ್ಕೋರಿ, ಹೂಕೋಸು, ಬ್ರೊಕೊಲಿ, ಎಲೆಕೋಸು, ಮೂಲಂಗಿ, ಕಲ್ಲಂಗಡಿ, ಸೌತೆಕಾಯಿ, ಹೀಗೆ ನಾನಾ ತರದ ತರಕಾರಿಗಳನ್ನ ಬೆಳಿಬಹುದು. ಅದರ ಜೊತೆಗೆ ಧಾನ್ಯಗಳಿಂದನೂ ಸಹ ನಾವು ಮೈಕ್ರೋಗ್ರೀನ್ಸ್ನ ಮಾಡ್ಕೋಬಹುದು. ಧಾನ್ಯಗಳು ಅಂತ ಬಂದಾಗ ಗೋಧಿ, ಓಟ್ಸ್, ಜೋಳ, ಕಡಲೆ, ಬೀನ್ಸ್ ಮತ್ತು ದ್ವಿದಳ ಧಾನ್ಯಗಳು ಆಗಿರ್ಬೋದು, ಇವೆಲ್ಲಗಳಿಂದ ನಾವು ಮೈಕ್ರೋಗ್ರೀನ್ಸ್ ನ
0: ತಯಾರು ಮಾಡ್ಕೋಬಹುದು. ತಾವೇಳ್ದಂಗೆ 7 ರಿಂದ 21 ದಿನದ ಸಸ್ಯಗಳನ್ನ ನಾವು ತರಕಾರಿಯಾಗಿ ಬಳಸ್ಕೋಬಹುದು. ಅದು ನೀವು ಹೆಂಗಂದ್ರೆ ನೀವು ಜ್ಯೂಸು ಮಾಡಬಹುದಾ?
1: ಜ್ಯೂಸ್ ಮಾಡಬಹುದು, ಸಲಾಡ್ಗಳಲ್ಲಿ ಬಳಸ್ಕೋಬಹುದು. ಮತ್ತು ನಾವು ಈಗ ದಿನನಿತ್ಯ ಪಲಾವ್ ಮಾಡ್ತೀವಿ, ಇನ್ನೊಂದೇನು ರೈಸ್ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ,

0: ಪರೋಟ ಮಾಡ್ತೀವಿ, ಇದ್ರಲ್ಲೆಲ್ಲಾನು ಸಹ ನಾವು ಮೈಕ್ರೋಗ್ರೀನ್ಸ್ ನ ಅಳವಡಿಸಿಕೊಂಡು ಅಡಿಗೆ ಮಾಡೋದ್ರಿಂದ ಪ್ರತಿನಿತ್ಯ ಮನೆಯಲ್ಲಿರೋ ಎಲ್ಲರಿಗೂ ಸಹ ಪೋಷಕಾಂಶಯುಕ್ತ ಆಹಾರ ಸೇವನೆಗೆ ಸಹಾಯಕರ ಆಗುತ್ತೆ ಸರ್.
1: ಈ ಸಾಮಾನ್ಯವಾಗಿ ಇವನ್ನ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬಹುದು
0: ಸರ್? ಇವಾಗ
1: ಈಗ ಒಂದ್ ಪ್ಲೇಟ್ ಅಲ್ಲಿ ಒಂದಿಷ್ಟು ಇದೆ ತಿನ್ನೋ ಐಟಮ್ ಇದೆ ಅಂದ್ರೆ ಅದರಲ್ಲಿ ಎಷ್ಟು ಭಾಗ ಇರಬೇಕು? ಒಂದು 100 ಭಾಗ ಅಂತ ಇಟ್ಕೊಳ್ರಿ, ಅದರಲ್ಲಿ ಸಾಮಾನ್ಯ ಎಷ್ಟು ಭಾಗ?
0: ಸಾಮಾನ್ಯವಾಗಿ ಇದು ಈಗ ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗೆ ರೆಕಮೆಂಡೇಶನ್ ಬಂದಿರೋದ್ರಿಂದ ಪ್ರತಿನಿತ್ಯ WHO ಪ್ರಕಾರ ಪ್ರತಿನಿತ್ಯ ನಾವು 400-500 ಗ್ರಾಂ ಅಷ್ಟು ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ತಗೋಬೇಕಾಗುತ್ತೆ. ಈ ಮೈಕ್ರೋಗ್ರೀನ್ಸ್
1: ಮೂರು ಊಟಾನು ಸೇರಿ
0: ಹಾಗಾಗಿ ಒಂದು ಊಟದಲ್ಲಿ ಒಂದು ಪ್ಲೇಟ್ ಅಲ್ಲಿ ಒಂದು 100 ಭಾಗ ಇದ್ರೆ ಒಳ್ಳೆಯದು. ಅಥವಾ ಡೈರೆಕ್ಟ್ ಆಗಿ ಹಸಿಯಾಗಿ ತಿನ್ನಕ್ ಆಗದೆ ಇದ್ರೆ ಅದನ್ನ ನಾವು ಅಡಿಗೆಗಳಲ್ಲೂ ಬಳಸ್ಕೋ.
1: ಅಂದ್ರೆ ಈಗ 100 ಭಾಗ ಇದೆ ಅಂದ್ರೆ ಅದು ಕನಿಷ್ಠ ಒಂದು 20% ಶೇಕಡ
0: ಇರಬೇಕಾಗುತ್ತೆ ಸರ್.
1: ನಮ್ದು ಈ ಹಸಿರು ತರಕಾರಿ ಅಥವಾ ಹಸಿರು ಎಲೆ ತಿನ್ನೋದು ಆಯ್ತು. ನೀವು ಇದನ್ನ ಬೆಳೆಯೋದು ಹೇಗೆ ಅಂತ ನಮ್ಮ ಕೇಳುಗರಿಗೆ ಹೇಳ್ಕೊಡಿ.
0: ಖಂಡಿತವಾಗ್ಲೂ ಸರ್, ನಾನು ಹೇಳ್ದಂಗೆ ಬೀಜಗಳ ಆಯ್ಕೆ ತುಂಬಾ ಮುಖ್ಯ ಆಗುತ್ತೆ. ಈ ಬೀಜಗಳಲ್ಲಿ ಕೆಲವೊಂದು ದೊಡ್ಡ ಗಾತ್ರ ಬೀಜಗಳನ್ನ ನಾವು ಮುಂಚೆನೆ 6-12 ಗಂಟೆಗಳ ಕಾಲ ನೆನ್ಸಿಡಬೇಕಾಗತ್ತೆ. ನೆನ್ಸಿದ ನಂತರ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡೋದಿಕ್ಕೆ ಏನೇನ್ ಬೇಕಾಗುತ್ತೆ ಅಂತಂದ್ರೆ ಚಿಕ್ಕದಾದ ಟ್ರೇಗಳು, ಪ್ಲಾಸ್ಟಿಕ್ ಟ್ರೇನೂ ಆಗಿರ್ಬೋದು, ಟ್ರೇನ ತಗೋಬೇಕು. ಟ್ರೇ ನಂತರ ನಾವು ಬೆಳೆಯುವ ಮಾಧ್ಯಮನ ಏನು ತಯಾರಿ ಮಾಡಬೇಕು, ಯಾವ ತರ ಅಂತಂದ್ರೆ ಒಂದು ಸಾವಯವ ಮಣ್ಣು ಬಳಸ್ಕೋಬಹುದು, ಕೋಕೋಪಿಟ್ ಬಳಸ್ಕೋಬಹುದು, ವರ್ಮಿ ಕಾಂಪೋಸ್ಟ್ ಬಳಸ್ಕೋಬಹುದು, ಅಥವಾ ಕೋಕೋಪಿಟ್ ವರ್ಮಿ ಕಾಂಪೋಸ್ಟ್ ಮಿಶ್ರಣದಲ್ಲಿ ನಾವು ಒಂದು 2-3 ಸೆಂಟಿಮೀಟರ್ ಟ್ರೇ ಮೇಲ್ಗಡೆ ಅದನ್ನ ನಾವು ತಯಾರಿ ಮಾಡ್ಕೋಬೇಕು. ತಯಾರಿ ಮಾಡಿದ ನಂತರ ಬೀಜಗಳನ್ನ ನಾವು ಸಮನಾಗಿ ಹರಡಬೇಕು ಟ್ರೇಯಲ್ಲಿ, ಒಂದರ ಮೇಲೆ ಒಂದು ಬೀಳದಂತೆ ಸಮಾನವಾಗಿ ಟ್ರೇಯಲ್ಲಿ ಹರಡಬೇಕು. ಹರಡಿದ ನಂತರ ಮೇಲ್ಪದರು ಒಂದು ತೆಳ್ಳದಿನ ಮೇಲ್ಪದರು ಮಾಡೋದಕ್ಕೆ ತೆಳ್ಳದಾಗಿ ಮಣ್ಣನ್ನು ಸ್ವಲ್ಪ ಕವರ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನ್ ಮಾಡಬೇಕು, ನೀರು ತುಂಬಾ ನಿರ್ವಹಣೆ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಬೇಕು, ತುಂಬಾ ನೀರು ಹಾಕಿ ಅದರಲ್ಲಿ ನೀರು ನಿಲ್ಲುವಂತೆ ಮಾಡಬಾರದು. ಯಾಕಂದ್ರೆ ಶಿಲೀಂಧ್ರಗಳು ಬೆಳೆಯುವಂತಹ ಸಾಧ್ಯತೆನೂ ಸಹ ಇರುತ್ತೆ. ಹಾಗಾಗಿ ಒಂದು ಚಿಕ್ಕ ಬಾಟಲಿನಲ್ಲಿ ವಾಟರ್ ನೀರನ್ನ ಸ್ಪ್ರೇ ಮಾಡುವಂತ ಬಾಟಲಿನಲ್ಲಿ 2-3 ಡ್ರಾಪ್ಸ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಸ್ಪ್ರೇ ಮಾಡ್ಕೋಬೇಕು. ಬಿತ್ತನೆ ಮಾಡಿದ 2 ದಿನಗಳ ಕಾಲ ಅದನ್ನ ಮುಚ್ಚಿಡಬೇಕಾಗುತ್ತೆ. ಒಂದು ಬಟ್ಟೆ ಏನಾದರೂ ಆಯ್ತು ಅಥವಾ ಮೇಲ್ಗಡೆ ಏನಾದರೂ ಒಂದು ವಸ್ತು ತಗೊಂಡು ಮುಚ್ಚಿಡಬೇಕು ಅದು ಮೊಳಕೆ ಒಡೆಯುವವರೆಗೂ. ಮೊಳಕೆ ಒಡೆದ ನಂತರ
1: ಸ್ವಲ್ಪ ಪ್ರಮಾಣದ ತೇವಾಂಶವನ್ನ ಸಂಗ್ರಹಿಸಿ ಇಟ್ಕೊಳ್ಳಿ ಅಂತ
0: ಮೊಳಕೆ ಒಡಿಬೇಕು ಅಂತ ಹೇಳಿ 2 ದಿನ ಆದ ನಂತರ ಏನ್ ಮಾಡಬೇಕು, ಅದು ಮೊಳಕೆ ಬಂದಿದ ನಂತರ ಒಂದು ಬೆಳಕು ಬರೋ ಜಾಗದಲ್ಲಿ, ಸೂರ್ಯನ ಬೆಳಕು ಬರೋ ಜಾಗದಲ್ಲಿ ನಾವು ಆ ಟ್ರೇನ ಇಡಬೇಕು. ಅದಾದ ನಂತರ ಪ್ರತಿನಿತ್ಯ ಆ ನೀರಿನ ಅಂಶ ನೋಡ್ತಾ ಇರಬೇಕು, 2-3 ಡ್ರಾಪ್ಸ್ ಅಷ್ಟು ವಾಟರ್ ಸ್ಪ್ರೇ ಮಾಡ್ತಾನೆ ಇರಬೇಕು. ಅದಾಗಿ 7-21 ದಿನಗಳ ನಂತರ ನಮಗೆ ಎಲೆಗಳು ಬೆಳೆಯೋದನ್ನ ನಾವು ಕಾಣ್ತೀವಿ. ಆ ಎಲೆಗಳು ಮತ್ತು ಕಾಂಡದ ಭಾಗವನ್ನು ನಾವು ಕತ್ತರಿ ಅಥವಾ ಆಗಿರ್ಬೋದು ಚಾಕು, ಒಂದು ಸ್ವಚ್ಛವಾದ ಕತ್ತರಿ ಅಥವಾ ಚಾಕುನ ತಗೊಂಡು ಕಟ್ ಮಾಡಿಕೊಂಡು ಅದನ್ನ ಒಳ್ಳೆ ಚೆನ್ನಾಗಿರೋ ನೀರಲ್ಲಿ, ಸ್ವಚ್ಛವಾದ ನೀರಲ್ಲಿ ತೊಳೆದು ಅದನ್ನ ನಾವು ಅಡಿಗೆಗೆ ಬಳಸ್ಕೋಬಹುದು ಅಥವಾ ಸಹಜವಾಗಿ ಉಪಯೋಗಿಸ್ಕೋಬಹುದು. ಮಾರಾಟ ಮಾಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಪ್ಯಾಕೇಜಿಂಗ್ ಮೆಟೀರಿಯಲ್ ತಗೋಬೇಕು, ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ ನಾವು, ಅದು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ಅಂತರದ್ದು ಪ್ಯಾಕೇಜಿಂಗ್ ಅಲ್ಲಿ ನಾವು ಕವರ್ ಮಾಡಿ ಶೇಖರಣೆ ಮಾಡಿಟ್ಟಾಗ 15 ದಿನದವರೆಗೂ ನಾವು ಮಾರಾಟ ಮಾಡಕ್ಕೆ ಎಲ್ಲಾದ್ರೂ ನಾವು ಸಾಗಣೆ ಮಾಡಬಹುದು ಅಥವಾ ಹಂಗೆ ಇಟ್ಟು ಸಹ ಸೇವನೆ ಮಾಡಬಹುದು. ಅದು ಹೆಚ್ಚಿನ ಪೋಷಕಾಂಶಗಳು ಇರ್ತವೆ ಆ ಸಸಿಗಳಲ್ಲಿ.
1: ಅಂದ್ರೆ ಇದು ಮಾರಾಟ ಮಾಡಕ್ಕೂ ಒಂದು ಅವಕಾಶ ಇದೆ?
0: ಅವಕಾಶ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಸರ್, ಇವಾಗ ಡಿಮ್ಯಾಂಡ್ ಜಾಸ್ತಿ ಇದೆ ಮೈಕ್ರೋ.
1: ಡಿಮ್ಯಾಂಡ್ ಜಾಸ್ತಿ ಅನ್ನೋದಕ್ಕಿಂತ ನಮಗೆ ನಾವು ಬಯಸಿದ ಸಮಯದಲ್ಲಿ ಅಥವಾ ನಮಗೆ ನಾವು ಅಲ್ಲಿ ಖರೀದಿ ಮಾಡಕ್ಕೆ ಹೋದಾಗೆ ನಾವು ಇಷ್ಟಪಟ್ಟ ತರಕಾರಿ ಅಥವಾ ಇನ್ನೇನು ವಸ್ತು ನಮಗೆ ಸಿಕ್ಕಿಲ್ಲ ಅಂದಾಗ ನಾವು ಮತ್ತೆ ಇದನ್ನೇ ತರಕಾರಿಯಾಗಿ ಬಳಸ್ಕೊಳ್ಳೋ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ಕೊಳ್ಬಹುದು.
0: ಮಾಡ್ಕೋಬಹುದು ಸರ್, ಖಂಡಿತ.
1: ಮತ್ತೆ ಅದೇ ತರ ನೀವು ಸ್ವಲ್ಪ ಮಾರ್ಕೆಟ್ ಮಾರುಕಟ್ಟೆಗೆ ನಿಮ್ಮ ವಸ್ತುನ ನೀವು ಮಾರಬೇಕಂತಿದ್ದಾಗೆ ನೀವೇ ಇಂಥದ್ದನ್ನ ಮನೆಯಲ್ಲಿ ಸಂಗ್ರಹ ಮಾಡಿ ಇದನ್ನ ನೀವು ತಯಾರು ಮಾಡಿ ತಾವು ಹೇಳ್ದಂಗೆ ಹೇಳಿದ ಒಂದು ಪ್ಯಾಕ್ ನಲ್ಲಿ ನೀವು ಅಲ್ಲಿ ಮಾರಕ್ಕೂ ಇಡಬಹುದಲ್ಲ?
0: ಖಂಡಿತವಾಗ್ಲೂ ಇಡಬಹುದು ಸರ್. ಯಾಕಂದ್ರೆ ಈಗ ನಾವು ಇದನ್ನ ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ತಾ ಇದ್ದೇವೆ ಮೈಕ್ರೋಗ್ರೀನ್ಸ್ ಗೆ. ಒಂದೇ ಒಂದು ನಾವು ಏನು ಪ್ರಿಸರ್ವೇಟಿವ್ಸ್ ಹಾಕ್ತಿಲ್ಲ, ಯಾವುದೇ ಒಂದು ಸ್ಪ್ರೇ ಮಾಡ್ತಿಲ್ಲ, ಏನು ಇಲ್ಲ, ರಾಸಾಯನಿಕ ಮುಕ್ತ ಮೈಕ್ರೋಗ್ರೀನ್ಸ್ ಅಂತಾನೆ ಹೇಳ್ಬಹುದು,
1: ಆರ್ಗ್ಯಾನಿಕ್
0: ಫುಡ್ ಅಂತಾನೆ ಹೇಳ್ಬಹುದು. ಹಾಗಾಗಿ ಹೆಚ್ಚಿನ ಮಾರುಕಟ್ಟೆಯಲ್ಲೂ ಡಿಮ್ಯಾಂಡ್ ಇದೆ, ನಾವು ಎಲ್ಲಾ ಕಡೆನೂ ಸಹ ಅದನ್ನ ಸೇಲ್ ಮಾಡಬಹುದು. ಮೇಜರ್ ಆಗಿ ಮನೆಯಲ್ಲೇನೆ ನಾವು ಒಳ್ಳೆ ಆಹಾರನ ನಮ್ ಇದು ಮೈಕ್ರೋಗ್ರೀನ್ಸ್ ಕೊಡುತ್ತೆ.
1: ನೀವು ಮಾಡ್ಕೋಬಹುದು. ಇನ್ ಸ್ವಲ್ಪ ನಿಮ್ದು ವಾಣಿಜ್ಯಾತ್ಮಕ ಒಂದು ಆಲೋಚನೆ ಇದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮ್ ಮನೆಯಲ್ಲಿ ಒಂದೊಂದು ಏನು ಗೋಡೆ ಪಕ್ಕದಲ್ಲಿ ಟ್ರೇ ಇಟ್ಟು ಅಥವಾ ಏನು ಹಂತ ಹಂತ ಒಂದು ಪೇಸ್ ಮಾಡಿಕೊಂಡು ನೀವು ಸಂಗ್ರಹಣೆ ಮಾಡ್ಕೋಬಹುದು.
0: ಖಂಡಿತವಾಗ್ಲೂ ಸರ್. ಆಕ್ಚುಲಿ ಈಗ ಸ್ವಸಹಾಯ ಸಂಘದ ಮಹಿಳೆಯರಿಗೆ

0: ಮತ್ತು ಯುವಕರಿಗೆ ಒಂದು ಉದ್ಯಮಶೀಲ ಕೊಡುತ್ತೆ ಅಂತಾನು ಹೇಳ್ಬಹುದು. ಯಾಕಂದ್ರೆ ಇವಿಷ್ಟು ನಾನು ಹೇಳಿದ ಸಾಮಗ್ರಿಗಳು ಏನೇನ್ ಬೇಕು ಅಂತ ಎಲ್ಲಾನು ನೋಡಿದ್ರೆ ಒಂದು 5,000-10,000 ಸಾಕು ಬಂಡವಾಳ ಹಾಕೊಂಡು ಅವರು ಒಂದು 20,000-30,000 ಲಾಭ ಪಡಿಬಹುದು ಒಂದು ತಿಂಗಳಿಗೆ.
1: ಅದೇ ಈಗ ಡಾಕ್ಟರ್ ಸೌಮ್ಯ ಅವರೇ, ಈಗಾಗಲೇ ಈ ಒಂದು ಮೊಳಕೆ ಬರಿತ ಕಾಳುಗಳನ್ನ ನಾವು ಕೆಲವೊಂದ್ ಕಡೆ ಈಗ ಮಾರುಕಟ್ಟೆಯಲ್ಲಿ ಮಾರಕ್ ಸಿಗ್ತಾ ಇದೆ, ನಾವು ಕೂಡ ಖರೀದಿ ಮಾಡ್ತಾ ಇದ್ದೇವೆ. ಅದು ಬೆಂಗಾಲ್ ಗ್ರಾಮ್ ಇರ್ಬೋದು ಅಥವಾ ಇದು ಹೆಸರು ಕಾಳು ಇರ್ಬೋದು, ಮಡಕೆ ಕಾಳು ಇರ್ಬೋದು, ಈ ತರ ಕಾಳುಗಳನ್ನ ನಾವು ಮೊಳಕೆ ಬರಿಸಿದನ್ನ ತಂದು ನಾವು ಉಪಯೋಗಿಸ್ತಾ ಇದ್ದೇವೆ. ಇದು ಇನ್ನೂ ಮುಂದಿನ ಹಂತದಲ್ಲಿ ನಾವು ಇದನ್ನು ಬಳಸ್ಕೋಬಹುದಲ್ಲ?
0: ಹೌದು ಸರ್, ಖಂಡಿತವಾಗ್ಲೂ ಬಳಸ್ಕೋಬಹುದು.
1: ನಾವೇ ಖರೀದಿ ಮಾಡೋದಕ್ಕಿಂತ ನಾವೇ ಕಲ್ಪಿಸಿಕೊಡ್ಬೋದು ಸ್ವಲ್ಪ. ಅಂದ್ರೆ ನೀವು ಮಾರಬೇಕಂತ ವಿಚಾರ ಇದ್ದಾಗ, ಜನ ಕೂಡ ತರಕಾರಿ ಸಿಗದೇ ಇದ್ದಾಗ ಅಥವಾ ತರಕಾರಿಗಿಂತ ಇದು ದೊಡ್ಡ ಒಳ್ಳೆ ತರಕಾರಿ, ಇದನ್ನು ಯಾಕೆ ಬಿಡಬೇಕು?
0: ಹೌದು ಸರ್,
1: ಹೌದಲ್ಲ. ಅದಕ್ಕಾಗಿ ನಮ್ಮ ಕೇಳುಗರು ಈ ಕಡೆಯೂ ಕೂಡ ಸ್ವಲ್ಪ ವಿಚಾರ ಮಾಡಿದ್ರೆ ಅವರು ಕೂಡ ಸ್ವಲ್ಪ ಆದಾಯ ಗಳಿಸ್ಕೊಳಕ್ ಅವಕಾಶ ಇದೆ.
0: ಹೌದು ಸರ್, ಖಂಡಿತ.
1: ಹೊಸದಾಗಿ ಒಂದು ಉದ್ಯೋಗ ಕೂಡ ಮಾಡ್ಬೋದಲ್ಲ, ಯೋಚನೆ ಮಾಡಿದ್ರೆ ಇದು ಆಗುತ್ತೆ.
0: ಆಗುತ್ತೆ ಸರ್, ಯಾಕಂದ್ರೆ ಏನು ಕಡಿಮೆ ಖರ್ಚು, ಕಡಿಮೆ ಜಾಗದಲ್ಲಿ ಹೆಚ್ಚಿನ ಪೋಷಕಾಂಶಗಳು ನಮಗೆ ಸಿಗ್ತಿದೆ ಅಂತ ಅಂದಾಗ, ಮತ್ತೆ ನಿರ್ವಹಣೆನೂ ಹೆಚ್ಚಾಗಿ ಏನು ನಿರ್ವಹಣೆ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿನೇ ಒಂದು ಚಿಕ್ಕ ಜಾಗದಲ್ಲಿ ನಾವು ಏನು ಹೆಚ್ಚಿನ ಖರ್ಚಿಲ್ಲದೆ ಮಾಡ್ಕೋಬಹುದು.
1: ಒಂದು ರೂಮ್ ಇದೆ ಅಂದ್ರೆ, ಒಂದು ಎಷ್ಟು 10x10 ರೂಮ್ ಇದೆ ಅಂದ್ರೆ ಹೇಗೆ ನಾವು ಅಲ್ಲಿ ಮಾಡ್ಕೊಳ್ಬಹುದು?
0: ಒಂದು ಏನು ರ್ಯಾಕ್ ಅಥವಾ ಏನಾದ್ರೂ ಮಾಡಿ ಚಿಕ್ಕ ಚಿಕ್ಕ ಟ್ರೇಗಳಲ್ಲಿ ವಿವಿಧ ತರದ ಮೈಕ್ರೋ ಗ್ರೀನ್ಸ್ ಅನ್ನ ಬೆಳ್ಕೋಬಹುದು.
1: ಹೌದೌದು, ನೀವು ನಿಮ್ಮ ವಿಚಾರ ಮಾಡಿ ನಿಮ್ಮ ಮಾರುಕಟ್ಟೆಯಲ್ಲಿ ಯಾವ್ದು ಹೋಗ್ಬಹುದು. ಆತರ ಈಗ ಬಿಟ್ರೂಟ್ ಎಲೆ ಬೆಳೆಸ್ಬೇಕು ಅಥವಾ ಕ್ಯಾಬೇಜ್ ಎಲೆ ಬೆಳೆಸ್ಬೇಕು, ನೀವು ಅದನ್ನ ನೀವು ವಿಚಾರ ಮಾಡಿ ಮೊದ್ಲೇ. ನೀವು ಹಂತ ಹಂತವಾಗಿ ಅಥವಾ ನೀವು ಈಗ ಇದು ಇದೆಯಲ್ಲ, ನಿಮ್ ಕೊತ್ತಂಬರಿ ಬೀಜ ಹಾಕಿ ನೀವು ಬೆಳೆಸಬಹುದು,
0: ಮೆಂತೆ ಬೀಜ ಹಾಕಿ ಬೆಳೆಸಬಹುದು,
1: ಮೆಂತೆ ಬೆಳೆಸಬಹುದು,
0: ರಾಜಗಿರಾ ಬೆಳೆಸ್ಕೋಬಹುದು,
1: ಹೌದು,
0: ಬ್ರೊಕೋಲಿ ಎಲೆಗಳನ್ನ ಬೆಳೆಸ್ಕೋಬಹುದು, ಹೀಗೆ ಸುಮಾರು ತರದ್ ಬೆಳೆಸ್ಕೋಬಹುದು. ಈಗ ಒಂದು ನೀವ್ ಹೇಳ್ದಂಗೆ ಒಂದು ರೂಮ್ ಇತ್ತು ಅಂದ್ರೆ ಅದೊಂದು ರ್ಯಾಕ್ ತರ ಮಾಡಿ ಚಿಕ್ಕ ಚಿಕ್ಕ ಟ್ರೇ ಅಲ್ಲಿ 250 grams ಬರೋ ಅಷ್ಟು ಟ್ರೇ ಸಾಕು, ಅಷ್ಟು ಚಿಕ್ಕ ಚಿಕ್ಕ ಮಾಡಿ ಆ ಟ್ರೇನೆ ಸಹ ನಾವು ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಕೊಡಬಹುದು.
1: ಅದೇ ಟ್ರೇನೆ ನೀವು
0: ಕೊಟ್ಬಿಡ್ಬಹುದು.
1: ಹೌದಲ್ಲ,
0: ಹೌದು ಸರ್.
1: ನಿಮ್ಗೆ ಏನು ನಿರ್ವಹಣೆ ಕೂಡ ಕಡಿಮೆ ಆಗುತ್ತೆ,
0: ತುಂಬಾ ಕಡಿಮೆ
1: ಸಮಯ ಉಳಿತಾಯ ಆಗುತ್ತೆ.
0: ಹೌದು ಸರ್,
1: ತಕ್ಷಣಕ್ಕದು ಮಾರುಕಟ್ಟೆಯಲ್ಲೂ ಕೂಡ ಬೇಡಿಕೆ ಇದೆ,
0: ಬೇಡಿಕೆ ಇದೆ,
1: ಅದು ಖರೀದಿ ಮಾಡ್ತಾರೆ. ಹಂಗಾಗಿ ಈ ಕಡೆ ವಿಚಾರ ಮಾಡೋದು ತುಂಬಾ ಸೂಕ್ತ.
0: ಹೌದು ಹೌದು ಸರ್,
1: ಅದು ಕೂಡ ಕೆಲವೊಂದ್ ಸಾರಿ ಈಗ ಏನು ಮುಂಗಾರಿ ಸಮಯದಲ್ಲಾಗ್ಲಿ ಮತ್ತೆ ಒಳ್ಳೆ ಮಳೆಗೆ ಬರುವಂತ ಸಮಯದಲ್ಲಾಗ್ಲಿ ನಿಮ್ಗೆ ಬೇಕಾದ ತರಕಾರಿ ನಮ್ಮ ರೈತರು ಬೆಳೀಲಿಕ್ಕೆ ಅವಕಾಶ ಇದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಇದು ಬೆಳೆಯೋದು ತುಂಬಾ ಕಡಿಮೆ, ಕಷ್ಟ ಆಗುತ್ತೆ. ಆದ್ರೆ ಇದನ್ ಮಾಡ್ಕೋಬಹುದಲ್ಲ,
0: ಇದನ್ ಮಾಡ್ಕೋಬಹುದು.
1: ನೀವು ಕಡಿಮೆ ಜಾಗದಲ್ಲಿ ಮನೆಯಲ್ಲಿ ನಿಮ್ಮ ಒಂದು ರೂಮ್ ನಲ್ಲಿ ಕೂಡ ಇದು ಟ್ರೇ ಇಟ್ಟು ರ್ಯಾಕ್ ಇಟ್ಟು ಅಲ್ಲಿ ನೀವು ನಿಮ್ಗೆ ತಿಳಿದ ಹಂಗೆ ಬೆಳೆಸುವಂತ ಅವಕಾಶ ಇದೆ.
0: ಹೌದಲ್ಲ,
1: ಇದ್ರ ಬಗ್ಗೆ ತಮ್ಮ ಕಾಲೇಜ್ನಲ್ಲಿ ಕೂಡ ಮಾಹಿತಿ ಕೊಡ್ಬೋದಾ?
0: ಕೊಡ್ತಾರೆ ಸರ್, ಖಂಡಿತವಾಗ್ಲೂ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಮೈಕ್ರೋಗ್ರೀನ್ಸ್ ಯಾವ ತರ ಬೆಳಿಬೇಕು ಮತ್ತೆ ಹೇಗೆ ಅದ್ರ ಉದ್ಯೋಗಾವಕಾಶ ಯಾವ ತರ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲಾನು ಟ್ರೈನಿಂಗ್ ಇರುತ್ತೆ. ಒಂದು ವಾರದವರೆಗೂ ಟ್ರೈನಿಂಗ್ ಇರುತ್ತೆ, 3 ದಿನದಿಂದ 5 ದಿನದವರೆಗೂ ಟ್ರೈನಿಂಗ್ ಇರುತ್ತೆ. ಸೊ ಆಸಕ್ತರು ಕಾಂಟ್ಯಾಕ್ಟ್ ಮಾಡಬಹುದು.
1: ಅಲ್ಲಿ ನಿರಂತರ ಇರುತ್ತಾ?
0: ನಿರಂತರವಾಗಿರುತ್ತೆ ಸರ್.
1: ಅಲ್ಲಿ ಯಾವ ವಿಭಾಗಕ್ಕೆ ಜಿಕೆವಿಗೆ ಹೋದ್ರೆ ಭೇಟಿ ಮಾಡಬಹುದು?
0: ಜಿಕೆವಿಕೆಯಲ್ಲಿ ಸಮಿತಿ ಅಂತ ಹೇಳಿ ಒಂದು ವಿಭಾಗ ಇದೆ ಸರ್, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ನಂಬರ್ನ ಅವರಿಗೆ ಕೊಡ್ತೀನಿ.
1: ಕೊಡ್ತೀರಿ? ಹಾಂ ಹಾಂ, ತುಂಬ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ. ಅನೇಕ ಬೀಜಗಳನ್ನು ಇವತ್ತು ಉಪಯೋಗಿಸ್ಕೊಂಡು ನಾವು ಈ ಒಂದು ಮೈಕ್ರೋಗ್ರೀನ್ ಸಸ್ಯಗಳನ್ನು ಬೆಳಿಬಹುದು. ಇನ್ನೊಂದು ಈಗ ಪ್ಯಾಕಿಂಗನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ನಾವು ಏನು ಆಕರ್ಷಣೀಯವಾಗಿ ಕೂಡ ಮಾಡ್ಬೋದಲ್ಲ. ಯಾವ್ಯಾವ ತರದ ಈ ತರ ಈ ಒಂದು ಮೈಕ್ರೋಗ್ರೀನ್ಸ್ ಸಸ್ಯಗಳಿಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ, ಪ್ಯಾಕಿಂಗ್ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಇವಾಗ ಸುಮಾರು ದಿನಗದವರೆಗೂ ಇಡಬೇಕು ಅಂತಂದ್ರೆ ಒಳ್ಳೆ ಪ್ಯಾಕೇಜಿಂಗನ್ನೇ ನಾವು ಬಳಸಬೇಕಾಗುತ್ತೆ. ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಅಂತ ಅವೈಲೇಬಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆ ತರದ ಪ್ಯಾಕೇಜಿಂಗ್ ಬಳಸಿದಾಗ ಏನಾಗುತ್ತೆ, ಒಂದು 3 ದಿನ ಇರುವಂತಹ ಇದು ಒಂದು ನಾವು 15 ದಿನದವರೆಗೂ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಬಳಸೋದು ಒಳ್ಳೆಯದು. ಹಾಗೆ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಸಿಗ್ತವೆ ಮಾರುಕಟ್ಟೆಯಲ್ಲಿ, ಅವನ್ನ ಬಳಸಿ ನಾವು ಮಾರ್ಕೆಟಿಗೆ ಕೊಡೋದ್ರಿಂದ ಅದು ಒಂಥರ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ ಮತ್ತು ಗ್ರಾಹಕರು ಸಹ ಅದನ್ನ ಇಷ್ಟಪಡ್ತಾರೆ ಸರ್.
1: ಡಾಕ್ಟರ್ ಸೌಮ್ಯ, ಈಗ ನಮ್ಗೆ ಮೈಕ್ರೋ ಗ್ರೀನ್ಸ್ ಉದ್ಯಮದ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಮ್ಮ ಸರ್ಕಾರ ನಮ್ಮ ಯುವಕ ಯುವತಿಯರು ಅದು ಗ್ರಾಮೀಣ ಯುವಕ ಯುವತಿಯರಿಗೆ ಸ್ವ ಉದ್ಯೋಗ ಮಾಡೋದು ಒಂದು ಅವಕಾಶ ಇದೆ. ಕೃಷಿಯಲ್ಲಿ ಉಪಕಸುಬಾಗಿ ಇದನ್ನು ಕೂಡ ತೆಗೆದುಕೊಳ್ಬಹುದಾ?
0: ಹೌದು ಸರ್, ಖಂಡಿತವಾಗ್ಲೂ ತಗೋಬಹುದು.

0: ಏನು ಇರುತ್ತೆ ಇದನ್ನು ಮಾಡಬೇಕಂದ್ರೆ, ಎಷ್ಟು ಕನಿಷ್ಠ ಸಾಮಾನ್ಯವಾಗಿ ಈಗ ಸಹಾಯಧನ ಇಲ್ಲದೇನು ಮಾಡ್ಬೋದಾ?
1: ಖಂಡಿತವಾಗ್ಲೂ ಸರ್, ಸಹಾಯಧನ ಇಲ್ಲದೇನು ಮಾಡ್ಬೋದು, ಯಾಕಂದ್ರೆ ತುಂಬ ಖರ್ಚಾಗೋದಿಲ್ಲ. ಈಗ ಮೊದಲನೇದಾಗಿ ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನೋರು ಮನೆಯಲ್ಲೇ ಒಂದು ಅಥವಾ ಎರಡು ಮೈಕ್ರೋಗ್ರೀನ್ಸನ್ನು ಬೆಳೆದು ಟ್ರೈ ಮಾಡಿ, ಫಸ್ಟು ನೀವು ಮನೆಯಲ್ಲೇ ಬಳಸ್ಕೊಳ್ಳೋಕ್ಕೆ ಅದನ್ನು ರೂಢಿ ಮಾಡ್ಕೊಳ್ಳಿ. ಅದಾದಾಗ ನಿಮಗೆ ಅದು ಸ್ವಯಂ ಪ್ರೇರಿತ ಇಂಟ್ರೆಸ್ಟು ಸಹ ಬರುತ್ತೆ. ಆವಾಗ ಏನು ನಾ ಹೇಳ್ದಂಗೆನೆ ಪ್ರತಿಯೊಂದು ತರಕಾರಿ ಅಥವಾ ಧಾನ್ಯಗಳ ಬೀಜಗಳಿಂದ ನಾವು ಮೈಕ್ರೋಗ್ರೀನ್ಸ್ನ ಮಾಡ್ಬೋದು. ಮಾರ್ಕೆಟಲ್ಲೂ ಸಹ ಸುಮಾರು ಡಿಮ್ಯಾಂಡ್ ಇದೆ. ನಾನು ಹೇಳ್ದಂಗೆ ಇಷ್ಟು ಸಾಮಗ್ರಿಗಳು ಏನೇನು ಬೇಕು ಅದಕ್ಕೆಲ್ಲದಕ್ಕೂ ಖರ್ಚು ಬಂದು ಕೇವಲ 5-10 ಸಾವಿರದ ಒಳಗಡೆನೆ ನಮಗೆ ಖರ್ಚಾಗುವಂಥದ್ದು. ಆ ಖರ್ಚನ್ನು ನಾವು ಮಾಡಿ ಒಂದು ಏನು ಮೈಕ್ರೋಗ್ರೀನ್ಸ್ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರೆ ಪ್ರತಿ ತಿಂಗಳಿಗೆ ಏನಿಲ್ಲ ಅಂದ್ರೂ 20-30 ಸಾವಿರವರೆಗೂ ಆದಾಯನ ಗಳಿಸಬಹುದು. ಹಾಗೆ 12,000-20,000 ಪ್ರಾಫಿಟ್ ನ ನಾವು ಪಡ್ಕೋಬಹುದು. ಹಾಗಾಗಿ ಇದಕ್ಕೆ ಏನು ಅಂದ್ರೆ ತುಂಬಾ ಹೆಚ್ಚಿನ ಜಾಗ ಬೇಕಾಗಿಲ್ಲ, ತುಂಬಾ ಖರ್ಚು ಇಲ್ಲ ಮತ್ತು ಹೆಚ್ಚಿನ ಪೋಷಕಾಂಶಗಳು ಸಿಗೋ ಅಂತಹ ಒಂದು ಜನಪ್ರಿಯವಾದ ಆಹಾರ ಅಂತಾನೆ ಹೇಳ್ಬೋದು. ಹಾಗೆ ನಾವು ಇದನ್ನ ಮಾರುಕಟ್ಟೆ ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಒಂದು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಈಗ ಆಹಾರ ಮೇಳಗಳು ಇವಾಗ ನೋಡಕ್ ಹೋದ್ರೆ ಈಗ ಇವಾಗ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಇದರಿಂದ ಆಗಿರ್ಬೋದು, ಕಾಲೇಜ್ಗಳಲ್ಲಿ ಆಗಿರ್ಬೋದು, ಆರೋಗ್ಯಕರ ಆಹಾರದ ಮೇಳಗಳನ್ನ ಸುಮಾರಾಗಿ ಮಾಡ್ತಿದ್ದಾರೆ. ಸೊ ನಿಮ್ದೇ ಒಂದು ಮೈಕ್ರೋಗ್ರೀನ್ಸ್ ನ ಬ್ರ್ಯಾಂಡ್ ನ ಮಾಡಿಕೊಂಡು ಅಲ್ಲಿ ಮಾರುಕಟ್ಟೆಯಲ್ಲಿ ತಗೊಂಡು ಹೋಗೋದ್ರಿಂದ ಅದು ಗ್ರಾಹಕರಿಗೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಈ ಮೈಕ್ರೋಗ್ರೀನ್ಸ್ ಇವಾಗ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಇವಾಗ ಇವಾಗ ಅದ್ರ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮತ್ತು ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ಗ್ರಾಹಕರ ಡಿಮ್ಯಾಂಡು ಸಹ ಅಷ್ಟೇ ಇದೆ. ಗ್ರಾಹಕರಿಗೆ ಇವಾಗ ಬೇಕಾಗಿರೋದು ಆರೋಗ್ಯಕರ ಆಹಾರ. ಸೊ ನಾವು ಮೈಕ್ರೋಗ್ರೀನ್ಸ್ ಇಂದ ನಾವು ಆರೋಗ್ಯಕರ ಆಹಾರ ಕೊಡ್ತೀವಿ ಅಂತಂದಾಗ ಗ್ರಾಹಕರು ಸಹ ಅದನ್ನ ತಗೋತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ನಾವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಆಹಾರ ಮಳಿಗೆಗಳಲ್ಲಿ ಅದನ್ನ ಇಟ್ಟು ನಾವು ಸೇಲ್ ಮಾಡ್ಬೋದು.
0: ಇನ್ನೊಂದು, ಈಗ ಸರ್ಕಾರ ಕೂಡ ಈ ಬಗ್ಗೆ ಸ್ವ ಉದ್ಯೋಗ ಕೈಗೊಳ್ಳುವಂತಹ ಯುವಕ ಯುವತಿಯರಿಗೆ ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಇದರಲ್ಲಿ ಕೃಷಿ ಇಲಾಖೆ ವತಿಯಿಂದ ಅಥವಾ ತೋಟಗಾರಿಕೆ ಇಲಾಖೆ ವತಿಯಿಂದ ಯೋಜನೆಗಳು ಕೂಡ ಇರಬಹುದಲ್ಲ, ಉದ್ಯಮಶೀಲತೆ ಯೋಜನೆ?
1: ಸೋ ಉದ್ಯಮಶೀಲತೆ ಮಾಡಬೇಕು ಅಂದ್ರೆ ಸುಮಾರು ಯೋಜನೆಗಳಿದೆ ಸರ್. ಈಗ ನಮಗೆ
0: ಸಹಾಯ ವಿಷಯದಲ್ಲಿ ಮೈಕ್ರೋಗ್ರೀನ್ಸ್ ಬೆಳೆಯೋ ಒಂದು ವಿಷಯ ಕುರಿತು ಇದಕ್ಕೂ ಕೂಡ ಯೋಜನೆಗಳು ಇರಬಹುದಲ್ಲ?
1: ಇದಾವೆ ಸರ್, ಖಂಡಿತವಾಗ್ಲು. ಈಗ ಮುದ್ರಾ ಯೋಜನೆ ಅಂತ ಹೇಳ್ತೀವಿ, ಒಂದು ಸ್ವಸಹಾಯ ಮಾಡಬೇಕು ಅಂತ ಅಂದಾಗ ಅಲ್ಲಿ ಅವರು ಸಹಾಯಧನ ಕೊಡ್ತಾರೆ. ಮತ್ತೆ PMFME ಸ್ಕೀಮ್ ಅಂತ ಇದೆ, ಅಂದ್ರೆ ಪ್ರಧಾನ ಮಂತ್ರಿ ಕಿರು ಉದ್ಯಮಶೀಲತೆಯ ಒಂದು ಯೋಜನೆ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲೂ ಸಹ ನಾವು ಒಂದ್ ಏನೋ ಒಂದು ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ಮಾಡ್ಕೋತೀವಿ ಅಂತಂದಾಗ ಅವರು ಸಹ ಸ್ವಲ್ಪ ಬಂಡವಾಳ ಸಬ್ಸಿಡಿ ಕೊಡ್ತಾ ಇದಾರೆ. ಇದನ್ನ ನಾನು ಹೇಳ್ತಾ ಇರೋದು ಈಗ ಮೈಕ್ರೋಗ್ರೀನ್ಸ್ ಫಸ್ಟ್ ಮನೆಯಲ್ಲಿ ಚಿಕ್ಕದಾಗಿ ಮಾಡಿ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ದೊಡ್ಡದಾಗಿ ಮಾಡ್ಕೊಂಡು
0: ವಿಚಾರ ಮಾಡಕ್ಕಾಗತ್ತೆ, ಮುಂದಿನ ಹೆಜ್ಜೆ ಇಡಕ್ಕೂ ಕೂಡ ನಿಮ್ಗೆ ಧೈರ್ಯ ಬರುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಸ್ವಾಮಿ ಅವರೇ. ಪ್ರಸ್ತುತ ಮೈಕ್ರೋಗ್ರೀನ್ಸ್ ಅಂದ್ರೆ ಏನು, ಮೈಕ್ರೋಗ್ರೀನ್ಸ್ ಬೆಳೆಯೋದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರ ಮಕ್ಕಳ ಆರೋಗ್ಯ ಯಾವ ತರ ಸುಧಾರಣೆ ಆಗ್ತದೆ, ಮತ್ತೆ ಮೈಕ್ರೋಗ್ರೀನ್ಸ್ ನೀವು ಕೂಡ ಇದನ್ನ ವಿಚಾರ ಮಾಡಿ ತಮ್ಮದೇ ಆದ ಒಂದು ಸ್ವಂತ ಉದ್ಯಮ ಕೂಡ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನೋದು ಎಲ್ಲ ತಿಳಿಸಿದ್ರಿ, ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಕೇಳುಗರು ಇರ್ತಾರೆ, ಡಾಕ್ಟರ್ ಸ್ವಾಮಿ ಅವ್ರ ಜೊತೆಗೆ ಇನ್ನೂ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ಖಂಡಿತವಾಗ್ಲೂ ಸರ್, 8073568128 0753562812.
0: ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಈ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಈಗ ಕೇಳಿ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು.

0: ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತಡುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50 ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ.

0: ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು ತಯಾರಿಕಾ ಘಟಕಗಳಿಂದ 9,500ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047ರ ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027ರ ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಮ್ ಸರಕರನ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ದ ಮುಗಿಬಿದ್ದರು. ಇನ್ನೊಂದೆಡೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಎನ್ಕೌಂಟರ್ನಂತಹ ಗಂಭೀರ ಪ್ರಕರಣದ ಬಗ್ಗೆ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕಿತ್ತೆಂದು ಆರ್ ಅಶೋಕ ಆಗ್ರಹಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಕೂಡ ಈ ಘಟನೆಯನ್ನು ಖಂಡಿಸಿದ್ದು ತಮಿಳರಿಗೆ ರಕ್ಷಣೆ ಇಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದ ವಿಚಾರವಲ್ಲ ಎಂದು ಹೇಳಿದರು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಅರಣ್ಯ ಸಚಿವರು ಘಟನೆಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮೊದಲು ಪ್ರಶ್ನೋತ್ತರ ಅವಧಿ ಮುಗಿಯಲಿ, ಬಳಿಕ ಸಚಿವರು ಹೇಳಿಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ವಿಪಕ್ಷದವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಈ ರೀತಿ ಚರ್ಚೆ ನಡೆಸುವುದು ಸರಿಯಲ್ಲ, ಕಲಾಪವನ್ನು ನಿಯಮಾನುಸಾರ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮೃತಪಟ್ಟವರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೂ ಅನುಕಂಪವಿದೆ, ಸರ್ಕಾರ ಉತ್ತರ ನೀಡಲು ಸಿದ್ದವಿದೆ, ಆದರೆ ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ, ಮೊದಲು ಪ್ರಶ್ನೋತ್ತರ ಅವಧಿ ನಡೆಯಲಿ ಎಂದು ಹೇಳಿದರು. ಈ ವೇಳೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸದನಕ್ಕೆ ಆಗಮಿಸಿದರು. ಸಚಿವರು ಉತ್ತರ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಘಟನೆ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರಿಗೂ ಜೀವಹಾನಿ ಮಾಡುವ ಉದ್ದೇಶ ಇರಲಿಲ್ಲ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು. ಸಚಿವರ ಹೇಳಿಕೆಯ ಬಳಿಕ ಪ್ರತಿಪಕ್ಷ ನಾಯಕರು ಸ್ಪಷ್ಟನೆ ಕೇಳಲು ಮುಂದಾದಾಗ ಆಡಳಿತ ಪಕ್ಷದ ಸಚಿವರು ನಿಯಮಗಳ ವಿಚಾರವನ್ನು ಮುಂದಿಟ್ಟರು. ಸಭಾಧ್ಯಕ್ಷರ ಅನುಮತಿಯ ಬಳಿಕ ಸಚಿವರು ಹೇಳಿಕೆ ನೀಡಬಹುದು, ಹೇಳಿಕೆಯ ಮೇಲೆ ಚರ್ಚೆಗೆ ಅವಕಾಶವಿಲ್ಲ, ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದರೆ ಸ್ಪಷ್ಟನೆಗಳನ್ನು ಮಾತ್ರ ಕೇಳಬಹುದು ಎಂದು ವಾದಿಸಿದರು. ಇದಕ್ಕೆ ಪ್ರತಿಪಕ್ಷದ ನಾಯಕರು, ನಾವು ಚರ್ಚೆ ನಡೆಸುತ್ತಿಲ್ಲ, ಕೇವಲ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದೇವೆ ಎಂದು ತಿಳಿಸಿದರು. ಘಟನೆಯ ಬಳಿಕ ಕೆಲವು ದುಷ್ಕರ್ಮಿಗಳು 7 ಬೇಟೆ ಶಿಬಿರಗಳು ಹಾಗೂ 9 ವಸತಿ ಗೃಹಗಳಿಗೆ ಹಾನಿ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಪ್ರಕರಣವನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ಲೋಪ ಕಂಡುಬಂದರೆ ಅವರ ವಿರುದ್ದವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಈ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ದರಿಂದ ಗದ್ದಲ ಉಂಟಾಗಿ ಕಲಾಪವನ್ನು ಕೆಲಕಾಲ ಮುಂದೂಡಿದ ಪ್ರಸಂಗವೂ ಜರುಗಿತು. ಭೋಜನ ವಿರಾಮದ ನಂತರ ಮುಂದೂಡಲ್ಪಟ್ಟ ಸದನ ಮತ್ತೆ ಸೇರಿದಾಗ ಪ್ರತಿಪಕ್ಷ

ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮರ್ಪಕವಾದ ಉತ್ತರ ನೀಡಲು ಸಿದ್ದವಿದೆ. ನೀವು ಮೊದಲು ನೋಟಿಸ್ ಕೊಡಿ, ಅದರ ಮೇಲೆ ಸಭಾಧ್ಯಕ್ಷರು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ. ಸದನವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಸಾಕಷ್ಟು ಪ್ರಚಲಿತ ಸಮಸ್ಯೆಗಳಿದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಪ್ರತಿಪಕ್ಷಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಸದನವನ್ನು ಮತ್ತೆ ಕೆಲಕಾಲ ಮುಂದೂಡಿದರು. ಪುನಃ ಸದನ ಸೇರಿದಾಗ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಸದಸ್ಯರ ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾಗದ ಪತ್ರಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಬಳಿಕ ಕಲಾಪವನ್ನು ಸಭಾಧ್ಯಕ್ಷರು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ ಮೂರನೇ ದಿನವಾದ ಇಂದು ವಿಧಾನಸಭೆ ವಿಪಕ್ಷಗಳ ಗದ್ದಲ, ಕಲಾಪ ಮುಂದೂಡಿಕೆ ಹಾಗೂ ಪ್ರಶ್ನೋತ್ತರ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ತಾಲೂಕಿನಲ್ಲಿ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೃತ್ಯ, ಇದಕ್ಕೆ ಯಾರು ಹೊಣೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಭಾಪತಿ ಸದನದ ನಿಯಮದಂತೆ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಮೊದಲು ಸದನ ನಡೆಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಒಪ್ಪದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣ ಗಂಭೀರವಾಗಿದ್ದರೂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿ ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆಯಿತು. ಸರ್ಕಾರದ ಪರವಾಗಿ ಸಚಿವರಾದ ಶಿವರಾಜ್ ತಂಗಡಗಿ, ಯುಟಿ ಖಾದರ್, ರಾಯರೆಡ್ಡಿ, ಯತೀಂದ್ರ ಮಾತನಾಡಿದರು. ಪ್ರತಿಪಕ್ಷಗಳ ಸಾಲಿನಿಂದ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಭೋಜೇಗೌಡ, ಶರವಣ ಮತ್ತಿತರರು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಧಾನದ ಸಭೆ ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಪಡೆಯಲೇಬೇಕು ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ಈ ಹಂತದಲ್ಲಿ ಪೀಠದಿಂದ ಎದ್ದು ನಿಂತ ಸಭಾಪತಿ ಸಲೀಂ ಅಹಮದ್ ಅವರು ಯಾವುದೇ ಕಡತಕ್ಕೆ ಹೋಗುವುದಿಲ್ಲ ಎಂದು ಗದ್ದಲದಲ್ಲಿಯೇ ಪ್ರಶ್ನೋತ್ತರ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಭೋಜನ ವಿರಾಮದ ನಂತರ ಸದನ ಆರಂಭಗೊಳ್ಳುತ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು. ಆಗ ಸಭಾಪತಿ ಸಲೀಂ ಅಹಮದ್ ಅವರು, ಈಗಾಗಲೇ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಲಾಗಿದೆ, ಅಲ್ಲಿ ವಿಪಕ್ಷ ಸದಸ್ಯರು ಸದನ ನಡೆಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ, ಈಗ ಮತ್ತೆ ಬದಲಾವಣೆ ಮಾಡಿರುವುದು ಸರಿಯಲ್ಲ, ಪೀಠಕ್ಕೆ ಗೌರವ ನೀಡಿ ಎಂದರು. ಹನೂರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಮೇಲ್ಮನೆಯಲ್ಲಿ ಉತ್ತರ ನೀಡಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು, ಮೃತರು ಬೇಟೆಗಾರರಾಗಿದ್ದರೆ ಅವರ ವಿರುದ್ದವೂ ಕಾನೂನು ಕ್ರಮ ಜರುಗಲಿ, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ, ಅಧಿಕಾರಿಗಳು ಅವರನ್ನು ಬಂಧಿಸಬಹುದಾಗಿತ್ತು, ಆದರೆ ಮೂವರನ್ನು ಸಾಯಿಸುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಮಾತನಾಡಿ, ತಪ್ಪಿತಸ್ಥರ ಅರಣ್ಯ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಈ ವಿಚಾರವಾಗಿ ಸಿಟಿ ರವಿ ಪುಟ್ಟಣ್ಣ ಸೇರಿದಂತೆ ಆಡಳಿತ ಹಾಗೂ ಪಕ್ಷದ ಸದಸ್ಯರು ಮಾತನಾಡಿ, ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಂತದಲ್ಲಿ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆ ನಡೆಸಲು ಆಗ್ರಹಿಸಿ ಘೋಷಣೆ ಕೂಗಿದಾಗ ಸದನದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯ ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ.
ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ

ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮಸ್ಕಾರ ಕೇಳಿಗ್ರೆ, ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ. ಕೇಳುಗ್ರೆ, ಜೀವನದಲ್ಲಿ ಸಂತೋಷದ ಕ್ಷಣಗಳಿರುವಂತೆ ಚಿಂತೆ, ಗೊಂದಲ, ಒತ್ತಡದ ಕ್ಷಣಗಳು ಸಹ ಇರ್ತವೆ. ಆದರೆ ಒಂದು ವಿಷಯ ನೆನಪಿರಲಿ, ಚಿಂತೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಲ್ಲ, ಬದಲಾಗಿ ನಮ್ಮ ಇಂದಿನ ಸಂತೋಷವನ್ನು ಕಸಿದುಕೊಳ್ಳುತ್ತೆ. ಹಾಗಾದರೆ ಚಿಂತೆ ಬಿಡೋದು ಹೇಗೆ, ಮನಸ್ಸನ್ನು ಹಗುರವಾಗಿಟ್ಕೊಂಡು ಖುಷಿಯಾಗಿರೋದು ಹೇಗೆ, ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಿಂತೆ ಬಿಡಿ ಖುಷಿಯಾಗಿರಿ ಈ ಕುರಿತು ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗ್ರೆ, ನಾಳೆ ಏನಾಗಬಹುದು ಎಂಬ ಭಯ, ಆಗಿರುವ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸೋದು, ನಮ್ಮಿಂದ ಸಾಧ್ಯನೇ ಆಗಲ್ಲ ಅನ್ನೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಇವೆಲ್ಲವೂ ಚಿಂತೆಗೆ ಕಾರಣವಾಗಬಹುದು. ಆದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಕೆಲವೊಮ್ಮೆ ಪರಿಹಾರ ತಕ್ಷಣ ಸಿಗೋದಿಲ್ಲ, ಅದಕ್ಕಾಗಿ ನಮ್ಮ ಮನಸ್ಸನ್ನು ನಿರಂತರವಾಗಿ ಕಾಡಿಸ್ಕೊಳ್ತಾನೇ ಬೇಕೆಂತ ಏನೂ ಇಲ್ಲ. ಯಾಕೆಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಕು ಅನ್ನೋದು ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಳ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಕೈಯಲ್ಲಿರುವ ವಿಷಯ ಯಾವುದು, ನಮ್ಮ ಕೈಯಲ್ಲಿಲ್ಲದ ವಿಷಯ ಯಾವುದು? ನಮ್ಮ ಕೈಯಲ್ಲಿರುವುದರ ಬಗ್ಗೆ ಪ್ರಯತ್ನ ಮಾಡೋಣ, ನಮ್ಮ ಕೈಯಲ್ಲಿಲ್ಲದ ವಿಷಯವನ್ನು ಒಪ್ಪಿಕೊಂಡು ಸಾಧ್ಯವಾದಷ್ಟು ಶಾಂತವಾಗಿರಲು ಪ್ರಯತ್ನಿಸೋಣ.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಅರಮನೆ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗ್ರೆ, ಚಿಂತೆ ಬಿಟ್ಟು ಖುಷಿಯಾಗಿರಲು ಕೆಲವು ಸರಳ ಮಾರ್ಗಗಳು ಸಹ ಇರುತ್ತೆ. ನಿಮ್ಮ ದಿನವನ್ನು ಸಣ್ಣ ಸಣ್ಣ ಸಂತೋಷಗಳಿಂದ ತುಂಬ್ಕೋಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಪ್ರಕೃತಿಯನ್ನು ಗಮನಿಸೋದು, ಇಷ್ಟವಾದ ಹಾಡುಗಳನ್ನು ಕೇಳೋದು, ಕುಟುಂಬದವರೊಂದಿಗೆ ಮಾತನಾಡೋದು, ಸ್ನೇಹಿತರೊಟ್ಟಿಗೆ ನಗೋದು, ಇಂತಹ ಸಣ್ಣ ಕ್ಷಣಗಳೇ ಜೀವನವನ್ನು ಸುಂದರವಾಗಿಸುತ್ತೆ. ಇನ್ನು ಮನಸ್ಸಿನಲ್ಲಿರೋದನ್ನು ಹಂಚ್ಕೋಬೇಕಂತೆ. ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡಿದಾಗ ಮನಸ್ಸು ಹಗುರವಾಗುತ್ತೆ. ಸಮಸ್ಯೆಯನ್ನು ಒಬ್ಬರೇ ಹೊತ್ಕೊಳ್ಳೋ ಬದಲು ಅಗತ್ಯವಿದ್ದಾಗ ಕುಟುಂಬದವರು, ಸ್ನೇಹಿತರು ಅಥವಾ ವಿಶ್ವಾಸಾರ್ಹ ಹಿರಿಯರ ಸಹಾಯ ಪಡೆಯೋದು ಸಹ ಒಳ್ಳೆಯದು. ಹಾಗೆಯೇ ಇಂದಿನ ದಿನದ ಮೇಲೆ ಗಮನವನ್ನು ಕೊಡಬೇಕು. ನಿನ್ನೆ ನಡೆದದ್ದನ್ನು ಬದಲಿಸಲು ಸಾಧ್ಯ ಇಲ್ಲ, ನಾಳೆ ಏನಾಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇಂದು ನಾವು ಏನು ಮಾಡಬಹುದು ಎಂಬುದು ನಮ್ಮ ಕೈಯಲ್ಲಿದೆ. ಇನ್ನು ನಿಮ್ಮನ್ನು ಅಥವಾ ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಬಹುದು, ಹೋಲಿಸಿಕೊಳ್ಳೋದು ಬೇಡ ಅಂದರೆ ನಾವು ಬೇರೆಯವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡೋದು ಅಥವಾ ಇತರರನ್ನು ಕಂಪೇರ್ ಮಾಡೋದು ಬೇಡ. ಅದು ಒಳ್ಳೆಯ ಅಭ್ಯಾಸ ಕೂಡ ಅಲ್ಲ. ಪ್ರತಿಯೊಬ್ಬರ ಜೀವನದ ಪಯಣವು ವಿಭಿನ್ನವಾಗಿರುತ್ತೆ. ಇನ್ನೊಬ್ಬರ ಯಶಸ್ಸನ್ನು ನೋಡಿ ನಮ್ಮನ್ನು ಕಡಿಮೆ ಎಂದು ಭಾವಿಸಬೇಕಿಲ್ಲ. ನಿಮ್ಮ ಸಣ್ಣ ಸಾಧನೆಯು ಕೂಡ ಬಹಳಷ್ಟು ಎತ್ತರದ ಒಂದು ಸ್ಥಾನದಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಸಣ್ಣ ಸಾಧನೆಯನ್ನು ಗುರುತಿಸಿ ನಿಮ್ಮ ಪ್ರಯತ್ನವನ್ನು ಮೆಚ್ಚಿಕೊಳ್ಳಿ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬಂಗಾರದ ಮನುಷ್ಯ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಇದುವರೆಗೂ ಗುರುಕಿರಣ್ ಅವರು ಹಾಡಿದಂತಹ ವಿದ್ಯಾರ್ಥಿ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್.

0: ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಕೇಳುಗ್ರೆ, ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಸಮಸ್ಯೆ ಬಂದಾಗಲೇ ಸಂತೋಷವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಬೇಕಂತ ಏನಿಲ್ಲ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಸ್ವಲ್ಪ ಸಮಯ ಶಾಂತವಾಗಿರಿ, ಸಮಸ್ಯೆಯನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಿ, ಅಗತ್ಯವಿದ್ದರೆ ಸಹಾಯ ಕೇಳಿ ಮತ್ತು ನಿಮ್ಮನ್ನು ನೀವು ಪ್ರೋತ್ಸಾಹ ಮಾಡಿಕೊಳ್ಳಿ. ಇದು ಕೂಡ ಕಳೆದು ಹೋಗುತ್ತೆ, ನಾನು ಇದನ್ನು ಎದುರಿಸಬಲ್ಲೆ ಎಂಬ ಸಕಾರಾತ್ಮಕ ಮನೋಭಾವ ನಮಗೆ ಧೈರ್ಯವನ್ನು ನೀಡುತ್ತೆ. ಹಾಗಾಗಿ ನಮಗೆ ನಾವೇ ಒಂದು ಧೈರ್ಯವನ್ನು ಹೇಳಿಕೊಂಡು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಸಮಸ್ಯೆಯನ್ನು ಚಿಂತೆಯನ್ನು ದೂರ ಮಾಡಬೇಕು. ಸೋನು ನಿಗಮ್ ಅವರು ಹಾಡಿರುವಂತಹ ಮುಸ್ಸಂಜೆ ಮಾತು ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ವಿ ಶ್ರೀಧರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗ್ರೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳನ್ನು ಕೇಳ್ತಾ ಚಿಂತೆ ಬಿಡಿ ಖುಷಿಯಾಗಿರಿ ಎಂಬ ವಿಷಯದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಕೆಳಗ್ರೆ ಚಿಂತೆ ಬಂದಾಗ ಅದನ್ನು ನಿರ್ಲಕ್ಷಿಸೋದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ಎದುರಿಸೋದು ಮುಖ್ಯವಾಗುತ್ತೆ. ಪ್ರತಿದಿನ ದೊಡ್ಡ ಸಂತೋಷಕ್ಕಾಗಿ ಕಾಯಬಾರ್ದು, ಸಣ್ಣ ನಗುವಿನಲ್ಲಿ ಸಂತೋಷವನ್ನು ಕಂಡುಕೊಳ್ಬೇಕಾಗತ್ತೆ. ಸಣ್ಣ ಸಾಧನೆಯನ್ನು ಆಚರಿಸಿ ಪ್ರೀತಿಯವರೊಂದಿಗೆ ಸಮಯವನ್ನು ಕಳೆಯಿರಿ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡಿ, ಚಿಂತೆ ಕಡಿಮೆ ಮಾಡಿ, ನಗುವನ್ನು ಹೆಚ್ಚಿಸಿ, ಜೀವನವನ್ನು ಅದರ ಸಣ್ಣ ಸಣ್ಣ ಸಂತೋಷಗಳೊಂದಿಗೆ ಆನಂದಿಸಿ. ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಖುಷಿ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಹೌದು ಕೇಳಿದ್ರೆ, ವಿ ವಿಲ್ ಡೂ ಇಟ್, ನಮ್ಮ ಕೈಲಿ ಇದು ಸಾಧ್ಯ ಆಗುತ್ತೆ ಅಂತ ನಾವು ನಮ್ಮ ಚಿಂತೆಗಳನ್ನು ಬಿಟ್ಟು ಮುಂದೆ ಸಾಗ್ತಾ ಹೋದರೆ ಖಂಡಿತ ನಮ್ಮ ಗುರಿಯನ್ನು ನಾವು ತಲುಪ್ತೀವಿ. ಯೋಚನೆ ನಮಗೆ ಪರಿಹಾರ ಹುಡುಕಲು ಸಹಾಯ ಮಾಡುತ್ತೆ, ಆದರೆ ಅದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸ್ತಾ ಯಾವುದೇ ಪರಿಹಾರದತ್ತ ಸಾಗದಿದ್ರೆ ಅದು ಚಿಂತೆಯಾಗಿ ಬದಲಾಗಬಹುದು. ಆದ್ದರಿಂದ ನಾನು ಇದರಿಂದ ಏನು ಕಲಿಯಬಹುದು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳೋದು ಉತ್ತಮ. ಯಾಕೆಂತ ಹೇಳಿದ್ರೆ ಅದರಿಂದ ಸಾಕಷ್ಟು ದಾರಿಗಳು, ಉತ್ತರಗಳು ಸಿಗುತ್ತೆ. ಇನ್ನು ಎಲ್ಲರನ್ನ ಸಂತೋಷಪಡಿಸಲು ಪ್ರಯತ್ನಿಸುವಾಗ ನಮ್ಮ ಮೇಲೆ ಒತ್ತಡ ಹೆಚ್ಚಾಗೋದು ಸಹಜವಾಗಿರುತ್ತೆ. ಅಗತ್ಯವಿಲ್ಲದ ಕೆಲಸಗಳಿಗೆ ಅಥವಾ ಒತ್ತಡ ಉಂಟು ಮಾಡುವಂತಹ ಬೇಡಿಕೆಗಳಿಗೆ ಸೌಮ್ಯವಾಗಿ ಈಗ ಸಾಧ್ಯವಿಲ್ಲ ಅಂತ ಹೇಳೋದು ಮನಸ್ಸಿನ ನೆಮ್ಮದಿಗೆ ಮುಖ್ಯವಾಗುತ್ತೆ. ಅದರಿಂದ ಸಾಕಷ್ಟು ಚಿಂತೆ ನಮಗೆ ಯಾರನ್ನು ಖುಷಿಪಡಿಸೋದಕ್ಕೆ ಆಗಲಿಲ್ವಲ್ಲ ಅಥವಾ ನನ್ನಿಂದ ಅವರಿಗೆ ಬೇಸರ ಆಯ್ತಲ್ಲ ಎಂಬ ಚಿಂತೆ ಮಾಡೋದಕ್ಕಿಂತ ಈಗ ಸಾಧ್ಯವಿಲ್ಲ ಅಂತ ಸೌಮ್ಯವಾಗಿ ಒಂದಷ್ಟು ಉತ್ತರಗಳನ್ನ ಕೊಟ್ಬಿಟ್ರೆ ಚಿಂತೆನೂ ಇರಲ್ಲ, ಆರಾಮಾಗಿರಬಹುದು ಅಂತ ಹೇಳ್ಬೋದು. ಶಾನ್ ಹಾಗೂ ರೀಟಾ ಅವರು ಹಾಡಿರುವಂತಹ ಪ್ರಿನ್ಸ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಸಮಯ ಆಗಿದೆ 9:15. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಪೂಜ್ಯ ಎಂ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು.

ಇದುವರೆಗೂ ಎಂಎನ್ ವ್ಯಾಸರಾವ್ ಅವರ ಒಂದು ರಚನೆಯನ್ನ ಕೇಳಿದ್ರಿ. ಪೂಜ್ಯ ಎಂ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಏನು ಮುಂದೆ ಕೇಳಿ, ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ, ಕರ್ನಾಟಕ ಬರೀ ನಾಡಲ್ಲ.

ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರೂಪಕುಲ MS GN ಲಾವಣ್ಯ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಪರಲೋಕ ಭಯ, ಮಂದಾರಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ.

ಇದುವರೆಗೂ ಸುರುಟಿ ರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರಂಗಾಬಾರೋ ಸಿಂಧು ಭೈರವಿ ರಾಗ ಆದಿತಾಳದಲ್ಲಿ ಪುರಂದರ ದಾಸರ ಒಂದು ರಚನೆಯೇ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ MS GN ಲಾವಣ್ಯ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.

ಸಮಯ ಸರಿಯಾಗಿ 10 ಗಂಟೆ. ಆಕಾಶವಾಣಿ. ವನಿತಾ ವಿಹಾರದ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮ ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮ ಮನೆಯಲ್ಲಿ ದೇವಿಗೆ ಸೀರೆ ಉಡಿಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಳಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಳೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ಮ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾಂ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ

0: ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ, ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ ಯಾ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಎಂದು ಪದ್ಮಾಸನ ಸ್ಥಿತಿಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ ಐದು ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೋರಸ್ಥಾಪನೆ, ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಯದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೋರಸ್ಥಾಪನೆ ಮಾಡಿ ಅದಕ್ಕೆ ಪೂಜಿಸಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ

0: ಎಂದು ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2 1/2 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು, ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡಾನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ, ಆದರೆ ಬೆಳಗ್ಗೆ ಈ ಪೂಜಾ

0: ಕೈಂಕರ್ಯ ಜೊತೆ ನಮ್ಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆಯನ್ನು ತೆಗೆದು ತುರಿದಿದ್ದು ಒಂದು ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ ಒಂದು ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
0: ಆಹಾ, 2 ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
1: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನು ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ

0: ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಿಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯಿತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಕೊನೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕಪ್ರಸಿದ್ಧಿಯಾಗಿದೆ.
0: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

ಇದುವರೆಗೂ ವನಿತಾ ವಿಹಾರದ ಮರುಪ್ರಸಾರವನ್ನ ಕೇಳಿದ್ರಿ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ಆಶಾ.

ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ಜಾಣ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗೀತಚಂದ್ರಿಕೆ ಕೇಳ್ತಾ ಇದ್ರ ಕೇಳುಗರೆ, ಇನ್ನು ಮುಂದೆ ಕೇಳಿ ವಜೀದ್ ಮಿಕಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ತೇರಿ ಮೇರಿ ಕಹಾನಿ ಚಿತ್ರದ ಗೀತೆ, ಪ್ರಸೂನ್ ಜೋಶಿ ಅವರ ಸಾಹಿತ್ಯ, ಸಜ್ಜಿದ್ ವಜೀದ್ ಅವರ ಸಂಗೀತ ಗೀತೆಗಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿದೆ.

ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರಗಳಲ್ಲಿ ಚಿನ್ನ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಚಿತ್ರ ಅವರು ಹಾಡಿರುವಂತಹ ಪ್ಯಾರ್ ದುನಿ ಕ್ಯಾ ಕಿಯಾ ಚಿತ್ರದ ಗೀತೆ. ನಿತಿನ್ ರಾಯ್ವಾಕರ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಚೌಟ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಗೀತಚಂದ್ರಿಕೆ ಕೇಳಿದಿರಿ. ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ವೀಣಾ ರಮೇಶ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 7:50 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸೊನ್ಹೆ ರೆಪಲ್, 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹೇಮಮಾಲಾ ಬಿ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35

0: ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ ಅವರೊಂದಿಗೆ ಸಂವಾದ. ನಂತರ ಅಸ್ಥಿ ಸಂಧಿವಾತ ಈ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಹೆಚ್.ಎನ್. ಯಾದವಾಡ್. ಇನ್ನು ನಾಳಿನ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ, ಈ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ. 8:00 ಅಂಗದಾನ ಜಾಗೃತಿ, ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ. ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೊಲಿನ್, ಮೈಸೂರು ಆರದಾಯಕರ್, ಮೃದಂಗ ಅನಿರುದ್ಧ ಎಸ್ ಭಟ್. ನಾಳೆ ರಾತ್ರಿ 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ,
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
0: ಆಕಾಶವಾಣಿ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
4: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಾ. Union Home Minister Amit Shah has informed that the government under the leadership of Prime Minister Narendra Modi destroyed the ISI-backed terror group Shehzad Bhatti network ahead of Independence Day. He informed that the government also thwarted its plans for subversive attacks by arresting more than 200 operatives. In a social media post, he said that security forces ripped apart the network by launching coordinated operations across different locations in 14 states. Upholding a brilliant example of India's zero tolerance towards terrorism. The security agencies launched a coordinated multi-state operation on 12th of this month using a real-time intelligence sharing system with state police forces to counter Shehzad Bhatti network-linked disruptions. The network was involved in several terrorist activities. Shehzad Bhatti network, a Pakistan-based ISI-backed terror syndicate, linked to grenade, IED and petrol bomb attacks and targeted killings across India. The government has approved 31 more applications under Electronics Components Manufacturing Scheme, ECMS, with projected investment of 7,877 crore rupees. These approvals will result in a total production of electronics components worth 82,000 crore rupees and are also expected to generate over 9,500 employment opportunities. These applications

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. ಇನ್ನು ಮುಂದೆ 603 kilohertz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ಸಹ ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:55. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಪುನಃ ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.

ಶ್ರೋತೃಗಳೇ, ರವಿ ಎನ್ನುವ ಸಂಗೀತ ಸಂಯೋಜಕರು ಲತಾಜಿಯರೊಂದಿಗೆ ಮೂಡಿಸಿದ ಸ್ವರ ಕಿರಣಗಳು. ಭರೋಸಾ ಚಿತ್ರದ ಗೀತೆ.

0: ಸಂಗೀತ ನಿರ್ದೇಶಕರ ಗಾರುಡಿಗೆ ಮಾರು ಹೋಗೋ ಮುನ್ನ
1: ಮರೆತೇನೆಂದರೆ ಮರೆಯಲಿ ಹ್ಯಾಂಗ.
2: ನಿನ್ನ ಆತ್ಮಸಾಕ್ಷಿಯ ಮಾತ್ರವೇ ಹೆದರು, ನಿನಗೇ ಸರಿ ಎಂದೆನಿಸಿದರೆ ಮತ್ತೇನನ್ನು ಯೋಚಿಸದೆ ಅದೇ ದಾರಿಯಲ್ಲಿ ಜೆ ಹಾಕು
3: ಅಂತ ತಂದೆ ದೀನಾನಾಥರು ಹೇಳಿದ ಕಿವಿಮಾತನ್ನ ಯಾವತ್ತೂ ಮರಿದೆ ಸಂಗೀತದ ಅತ್ಯುಚ್ಚ ಶಿಖರವನ್ನ ಏರಿ ತೋರಿಸಿದರು ಲತಾದೀದಿ. 1999 ಸಂಸತ್ತಿನೊಳಗ ರಾಜ್ಯಸಭಾ ಸದಸ್ಯೆಯಾಗಿ ನಾಮಾಂಕನಗೊಂಡಾಗ ಆ ಅವಧಿಗೆ ಅವರು ಯಾವುದೇ ವೇತನವನ್ನಾಗಲಿ ಜೊತೆಗೆ ರಾಜ್ಯಸಭಾ ಸದರಿಗೆ ನೀಡೋ ವಸತಿಯನ್ನಾಗಲಿ ಏನೂ ತಗೊಳ್ಳಿಲ್ಲ ಅನ್ನೋದನ್ನ ಮರೀಲಿಕ್ಕೆ ಹೆಂಗಾಗ್ತದೆ ಹೇಳ್ರಿ?
0: ಸಂಗೀತ ನಿರ್ದೇಶಕ ರಾಮ್ಲಾಲ್ ಚೌಧರಿ ಅವರು ರಾಮ್ಲಾಲ್ ಸೆಹರಾ ಆಗಿ ಪ್ರಸಿದ್ಧರಾಗಿದ್ದು ಸೆಹರಾ ಚಿತ್ರದ

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಶ್ರೀ ವಿಜಿ ಜೋಗ್ ಅವರಿಂದ ವಯಲಿನ್ ವಾದನ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡುತ್ತಾರೆ ಶ್ರೀ ಗುಲಾಂ ಅಬ್ಬಾಸ್. ಕೇಳಿ ಶ್ರೀ ವಿಜಿ ಜೋಗ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಖಮಾಜ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವಿಜಿ ಜೋಗ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಖಮಾಜ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿದವರು ಶ್ರೀ ಗುಲಾಂ ಅಬ್ಬಾಸ್. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ದರಾ ಬೇಂದ್ರೆ ಅವರ ರಚನೆಯನ್ನ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಂದ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರೆ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
0: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಶ್ರೀ ವಿಜಿ ಚೌಕ್ ಅವರಿಂದ ವಯಲಿನ್ ವಾದನ. ವಾದ್ಯ ಸಹಕಾರ ತಬಲಾ ಸಾಥ್ ನೀಡುತ್ತಾರೆ ಶ್ರೀ ಗುಲಾಂ ಅಬ್ಬಾಸ್. ಕೇಳಿ ಶ್ರೀ ವಿಜಿ ಚೌಕ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಖಮಾ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವಿಜಿ ಜೋಗ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಥಮಾಷ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿದವರು ಶ್ರೀ ಗುಲಾಂ ಅಬ್ಬಾಸ್. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ದರಾ ಬೇದ್ರೆ ಅವರ ರಚನೆಯನ್ನ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಂದ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನ ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಕೇಳಿ ನಾಟಕ ಮೃಗ ಮತ್ತು ಸುಂದರಿ.
3: ಸುಖಗಳ ನಂತರ ದುಃಖ ಬಂದ್ರೆ ನಾಯಿ ಪಾಡು. ನನ್ನ ಸ್ಥಿತಿ ಇವತ್ತು ಅದೇ ಅಲ್ವೇ? ವ್ಯಾಪಾರಕ್ಕೆ ಅಂತ ವಿದೇಶಗಳಿಗೆ ಹೋದ ನನ್ನ ಹಡಗುಗಳೆಲ್ಲ ಮುಳುಗಿ ಇಡೀ ವ್ಯಾಪಾರ ಸರ್ವನಾಶ ಆಯ್ತು. ಇಂದ್ರ ಚಂದ್ರ ಅಂತ ಹೊಗಳಿ ದೋಚ್ತಾ ಇದ್ದ ಗೆಳೆಯರೊಳಗೆ ಒಬ್ರೂ ಸಹ ಇವತ್ತು ನನ್ನ ಹತ್ರ ಸುಳಿಯುವುದಿಲ್ಲ. ಸಾಲ ಮಾಡಿದೆ, ಮಾಡ್ತಾನೆ ಹೋದೆ, ಉಳಿದ ಆಸ್ತಿ ಮಾಡಿದೆ, ಏನು ಸಾಲ್ತಿಲ್ಲ. ಅಯ್ಯೋ, ಯಾರಿಗಾಗಿ ಇದೆಯಲ್ಲ, ಯಾರಿಗಾಗಿ?
4: ಗೊತ್ತು ಗೊತ್ತು ಶ್ರೀಮಂತ ವ್ಯಾಪಾರಿಗಳೇ, ಇದೆಲ್ಲ ಯಾರಿಗಾಗಿ ಅಂತ ಕನವರಿಸ್ತಾ ಇದನ್ನೆಲ್ಲ ನಿಮಗಾಗಿ ಮಾಡಿದೆ ಅಂತ ವ್ಯಂಗವಾಗಿ ಮಾತಾಡೋದು ನಮ್ಮ ಅರ್ಥ ಆಗತ್ತೆ.
5: ಅಲ್ಲ, ಬೇಡಿದ್ದೆಲ್ಲ ಕೊಡಿಸೋದ್ ಆಗೋದಿಲ್ಲ ಅಂತಂದ್ರೆ ಯಾಕೆ ಈ ರೀತಿ ಮಕ್ಕಳು ಹುಟ್ಟಿಸ್ಬೇಕು?
4: ಯಾಕೆ ಹುಟ್ಟಿಸ್ಬೇಕು?
6: ಯಾಕ್ರೆ ಯಾಕ್ರೆ ಅಪ್ಪನ್ ಹೇಗೆ ಗೋಳಾಡಿಸ್ತೀರಿ? ಅಲ್ಲ, ವ್ಯಾಪಾರ ಎಲ್ಲ ದಿವಾಳಿಯಾಗಿ ಗೆಳೆಯರೆಲ್ಲ ಕೈಕೊಟ್ಟು ಹೊರಲಾರದಷ್ಟು ಸಾಲ ಸೋಲ ಮಾಡಿ ನಮ್ಮನ್ನ ಜೋಪಾನೆ ಮಾಡ್ತಾ ಇರೋ ಅಪ್ಪ ಎಷ್ಟು ಕಷ್ಟ ಪಡ್ತಿದ್ದಾನೆ, ಎಷ್ಟು ನೊಂದ್ಕೋತಿದ್ದಾನೆ ಅನ್ನೋದ್ ಗೊತ್ತಿದ್ದು ಯಾಕ್ರೆ ಹೀಗ್ ಯಾಕ್ರೆ ಚುಚ್ಚು ಮಾತಾಡ್ತೀರಿ?
5: ಅಪ್ಪನ ಮುದ್ದಿನ ಮಗಳು ಆಗ್ಲಮ್ಮ, ಆಗ್ಲಿ ಮಾತಾಯಿ, ನಿನ್ ಮಾತನ್ನೇ ಕೇಳ್ತೀವಿ.
4: ನಮ್ಮ ಚಿನ್ನದ ಒಡವೆ, ವಜ್ರದುಂಗ, ಬಟ್ಟೆ ಬರೆ, ಅಲಂಕಾರ ಸಾಮಾನು, ಒಳ್ಳೊಳ್ಳೆ ಊಟ ಹಾಕಿಸ್ಬಿಡು,
5: ಆಗ ನಿಮ್ಮ ಅಪ್ಪನ ನಾವು ಕೊಂಡಿರ್ತೀವಿ.
3: ಎಲ್ಲಿಂದ ತರಲಮ್ಮ ಇವನ್ನೆಲ್ಲ? ನಿಮ್ಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಗೇಲಿ ಮಾಡ್ತೀರಮ್ಮ ನೀವು? ಮಕ್ಕಳೇ, ಈ ಸ್ಥಿತಿಯೊಳಗೆ ಇಂಥ ನಗರದೊಳಗಿದ್ದು ಜೀವನ ಮಾಡೋದು ತುಂಬಾ ಕಷ್ಟ ಅಮ್ಮ. ನಮ್ಮ ಹಳ್ಳಿಗೆ ಹೋಗೋಣ ನಡೀರಿ, ಅಲ್ಲೇನೆ ಹೇಗಾದ್ರೂ ಮಾಡಿ ಬದುಕಬಹುದು ನಾವು.
5: ಹಳ್ಳಿಗ ನಾನ್ ಬರೋದಿಲ್ಲಪ್ಪ. ಅಲ್ಲ, ಇಲ್ಲಿರೋ ಗೆಳೆಯನ್ ಬಿಟ್ಟು ಈ ಸುಂದರವಾದ ಊರನ್ ಬಿಟ್ಟು ಹಾಕೊಂಡಂತೆ ನನ್ನಿಂದಂತೂ ಆಗಲ್ಲಪ್ಪ.
6: ಅಪ್ಪ, ಇವರಿಬ್ರು ಬಂದಿದ್ರೆ ಇಲ್ಲೇ ಇರ್ಲಿ ಬಿಡಪ್ಪ, ನಾನ್ ಬರ್ತೀನಿ, ಬಾ ಹೋಗೋಣ.
5: ಹೋಗಪ್ಪ, ನಿನ್ ಮುದ್ದೆ ಮಗಳು ಬರ್ತಾ ಇಲ್ಲ, ಕರ್ಕೊಂಡು ಹೋಗು. ಅಲ್ಲ, ಅಲ್ಲೇ ಯಾವನಾದ್ರೂ ಗಮ್ಮನ ಗಂಟಾಕು
3: ಮಾತಾಡಬಾರ್ದು ಮಕ್ಕಳೇ. ಸುಖದ ಹಾಗೆ ಬರೋ ದುಃಖಗಳನ್ನು ಎಲ್ಲರೂ ಸಮನಾಗಿ ಹಂಚ್ಕೊಂಡು ಬದುಕ್ಬೇಕಮ್ಮ. ನೋಡಿ, ಆ ಹಳ್ಳಿಯೊಳಗೆ ನಿನ್ಗೆ ಹೊಂದ್ಕೊಳ್ಳೋದಕ್ಕೆ ಒಂದಿಷ್ಟು ತೊಂದರೆ ಆಗ್ಬಹುದು, ಆಮೇಲೆ ಎಲ್ಲಾ ಸರಿ ಹೋಗ್ತದೆ.
4: ನನಗಂತೂ ಹಳ್ಳಿಗೆ ಬರೋದಕ್ಕೆ ಸುತ್ತ ಇಷ್ಟ ಇಲ್ಲ.
3: ಸುಂದ್ರಿ ನೋಡಮ್ಮ, ಯಾರು ಬಂದ್ ಹಾಕಿದೆ ಹೊರಗಡೆ?
5: ಅಪ್ಪ, ಬಂದವರಿದ್ರು ಮತ್ತೆ ನೀನು ಹಾಗೆ ಹೀಗೆ ಅಂತ ಕಂದ್ರೆ ಬಿಚ್ಚಬೇಡ. ನಾನು ಹೇಳ್ತೀನಿ, ನಾನಂತೂ ಹಳ್ಳಿಗೆ ಬರೋಲ್ಲ ಅಂದ್ರೆ ಬರೋದಿಲ್ಲ.
3: ಅಮ್ಮ ಅಮ್ಮ ಅಮ್ಮ, ಬಂದವ್ರು ಎದುರುಗಾರು ಒಂದಿಷ್ಟು ಸಭ್ಯವಾಗಿ ವರ್ತಿಸ್ತೀರೇನಮ್ಮ ನೀವು?
6: ಅಪ್ಪಾಜಿ, ಕಾರ್ಯದರ್ಶಿ ಸ್ಯಾಮ್ಸನ್ ಬಂದಿದ್ದಾರೆ.
7: ನಿಮ್ ಭಾಗ್ಯ ಮತ್ತೆ ಕುಲಾಯಿಸ್ತಾ ಇದೆ. ಏನದು? ವ್ಯಾಪಾರಕ್ಕೆ ಹೋಗಿದ್ ನಮ್ಮೊಂದು ಹಡಗು ಸುರಕ್ಷಿತವಾಗಿದ್ದು ಬಂದ್ರೆ ಬರ್ತಾ ಇರೋ ಸೂಚನೆ ಬಂದಿದೆ. ಬನ್ನಿ ಹೋಗೋಣ.
3: ಎಲ್ಲ ನಿನ್ ದಯ
7: ಬೇರೆ ಹೇಳಿ, ಬಂದ್ರೆ ಹೋಗಿ ಬರ್ತಾ ಇರೋ ನಮ್ಮ ಹಡಗನ ಸ್ವಾಗತಿಸೋಣ.
3: ಹೌದು ಶಾಂತ್ಸನ್, ತಕ್ಷಣ ಹೋಗೋಣ ನಡಿ.
5: ಅಪ್ಪ ಅಪ್ಪ, ನೀನ್ ಬೇಗ ಹೋಗಪ್ಪ. ಅಪ್ಪ, ನೀನು ಮರಳಿ ಬರುವಾಗ ನನ್ಗೆ ಕೊರಳಹಾರ, ಚಿನ್ನದುಂಗ್ರ, ಪೈಸಣ ಎಲ್ಲ ತರ್ಬೇಕ್. ಮತ್ತೆ ಅಪ್ಪ ನನ್ ಮುಚ್ಚಿನಪ್ಪ.
3: ಆಯ್ತಮ್ಮ ಆಯ್ತು.
5: ಅಪ್ಪ, ನಂಗೆ ರೇಷ್ಮೆ ಸೀರೆ, ಜುಂಕಿ, ಚಿನ್ನದ ಬಳೆ ಬೇಕು ತರ್ತಿಯಲ್ಲ. ನಮ್ಮಪ್ಪ ಎಷ್ಟು
3: ಒಳ್ಳೆಯ. ಆಗ್ಲಿ ಮಕ್ಕಳೇ, ನೀವು ಸಂತೋಷದಿಂದ ಇದ್ರೆ ಅದೇ ಸಾಕಲ್ವೆ ನನ್ಗೆ. ನಿಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರಮ್ಮ ನನ್ಗೆ? ಅರೆ ಮಗು ಸುಂದ್ರಿ, ಯಾಕಮ್ಮ ನೀ ಅಲ್ಲಿ ನಿಂತ್ಬಿಟ್ಟೆ? ಅರೆ ಸುಮ್ನೆ ಬೇರೆ ಇದೆಯಲ್ಲ, ನಿನ್ಗೇನು ಬೇಡ ಬೇರೆ?
6: ಅಪ್ಪ ಬೇರೆ ಏನು ಬೇಡಪ್ಪ, ನೀನ್ ಸಂತೋಷದಿಂದ ನಗ್ನತ್ತಾ ಇದ್ರೆ ಅಷ್ಟೇ ಸಾಕಪ್ಪ.
3: ಸುಂದ್ರಿ, ದೇವರು ನಮ್ ಮೇಲೆ ಮತ್ತೆ ಕರುಣೆ ತೋರ್ತಾ ಇದ್ದಾನೆ ಮಗು. ನಮ್ಮೆಲ್ಲ ಖಂಡಿತ ಸಂತೋಷದಿಂದ ನಗ್ನತ್ತಾನೆ ಇರಬಹುದಮ್ಮ. ಅದೆಲ್ಲ ಸರಿ, ನಿನ್ಗೆ ಏನ್ ಬೇಕು ಹೇಳ್ತೀಯ?
6: ಹಾಗಾದ್ರೆ ಅಪ್ಪ, ನನ್ಗೊಂದು ಗುಲಾಬಿ ಹೂ ಗೊಂಚಲು ತರ್ತೀಯ?
3: ಹುಚ್ಚು ಹುಡುಗಿ, ಗುಲಾಬಿ ಹೂ ಗೊಂಚಲು ತರ್ಬೇಕು.

0: ಹೇಗ್ ಬರ್ತಿದ್ದ ನೋಡ್ರಿ ವ್ಯಾಪಾರಿ, ನಿಮ್ ಹಡಗು ಬರ್ತಾ ಇದೆ ಅನ್ನೋದನ್ನ ಕೇಳಿ ಯಾಕ ಬರ್ತಿದ್ದ ನೋಡ್ರಿ, ಬೇಸ್ತು ಬಿದ್ದಿದ್ದಾನೆ ವ್ಯಾಪಾರಿ.
1: ಶಾಮ್ಸನ್ ಶಾಮ್ಸನ್, ಏನು ಇದು, ಇವರೆಲ್ಲ ಮಾತಾಡ್ತಾ ಇರೋದು ನಿಜನಾ?
2: ಗೊತ್ತಿಲ್ಲ ನೋಡಿ, ನಮ್ ಹಡಗ್ ಬರ್ತಾ ಇದೆ ಅಂತ ಯಾರೋ ಕೂಗ್ತಾ ಇದ್ರು, ಕೇಳಿದವ್ರೆ ನಿಮ್ ಹತ್ರ ಬಂದು ಹೇಳ.
1: ಆಘಾತದ ಮೇಲೆ ಆಘಾತ.

ಮೊದಲೇ ದುಃಖದ ಸಾಗರದಲ್ಲಿ ಮುಳುಗ್ತಾ ಇದ್ದಾನೆ. ಈ ಜನ ಗಾಯದ ಮೇಲೆ ಬರಿ ಹೇಳುತ್ತಿದ್ದಾರಲ್ಲ, ಬರಿಗೈಲಿ ಹೊರಟೆ. ಮಕ್ಕಳಿಗೆ ಏನ್ ಹೇಳೋದು? ನನ್ನ ಮುತ್ತಿನ ಮಗಳು ಸುಂದರಿಗೆ ಗುಲಾಬಿ ಹೂಗಳನ್ನು ಒಯ್ಲಿಕ್ಕೆ ನನ್ನಿಂದ ಆಗ್ತಾ ಇಡ್ವಲ್ಲ. ಅಯ್ಯೋ, ಎಂತಹ ಸ್ಥಿತಿ ಇದು!

ಮಣಕು ಯಾರು ಏನೇನೋ ಕಲಾಕುಸಿರಿ ಕೆಲಸ, ಹಜಾರುಗಳು ಕೋಣೆಗಳು ಸ್ನಾನಗಳ ಸುಗಂಧ ವಾಸನೆ. ಇಲ್ಲಿಗೆ ಊಟ ಕೊಡಿ. ಓ, ಎಷ್ಟೊಂದು ತರದ ಭಕ್ಷ್ಯ ಗುಂಚಗಳು, ಇದು ಕನಸಲ್ಲ ತಾನೇ? ಕನಸಲ್ಲ, ಹಸಿವಾಗ

ಎಷ್ಟೊಂದು ಬಗೆಯ ಹೂಗಳಿವೆ. ಓ ಇತ್ತು ಕಡೆ ನಿನ್ನ ಗುಲಾಬಿ ಹೂವಿನ ಇದೆಯಲ್ಲ. ಓ ನನ್ನ ಮುತ್ತಿನ ಮಗಳು ಸುಂದರಿಗೆ ಗುಲಾಬಿ ಹೂವಿಂಚು ಹೋಯ್ಬಹುದು. ಹೌದು, ನಾಲ್ಕಾರು ಹೂ ಕಿತ್ಕೊಂಡು ಬಿಡ್ತೇನೆ.

ನಿನ್ನಂಸೇಳಿ ತಿನ್ನಾತೀನಿ. ನನ್ನ ಮುದ್ದಿನ ಮಗಳಿಗೆ ಈ ಗುಲಾಬಿ ಹುಟ್ಟಿದ್ದಕ್ಕೆ ಅಯ್ಯೋ ಈ ರಿಸೆಪ್ಷನ್ ಕೊಲೆ ಬೇಡ. ಹೆಂಡ ತೆಗೆ ತಂದೆ ನನ್ನ ತೋಟದ ಗುಲಾಬಿ ಹುಟ್ಟಿದ್ದು ಸಣ್ಣ ಅಪರಾಧನ. ಅದೇನೋ ಅಂದಿಯಲ್ಲ, ನಿನ್ನ ಮುದ್ದಿನ ಮಗಳಿಗಾಗಿ ಈ ಗುಲಾಬಿ ಹೂ ಕಿತ್ತೆ ಎಂದಿಯಲ್ಲ.

0: ನಿನ್ನ ಬದಲಾಗಿ ಆ ಮುತ್ತಿನ ಮಗಳನ್ನ ನನಗೆ ತಂದು ಕೊಟ್ರೆ ನೀನು ಕೊಲ್ಲೋದಿಲ್ಲ, ಹಾಗೆ ಬಿಟ್ಟು ಬಿಡ್ತೇನೆ.
1: ನನ್ನ ಮಗಳು ಸುಂದರಿ, ಅಯ್ಯೋ ಅಯ್ಯೋ, ಇದೇನು ಗತಿ ಬಂತು?
0: ಏನ್ ಗತಿ ಬಂತ? ಹಾಗಿದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ತಗೊಳ್ಳಿ ಮುಟ್ಟಿನ, ಇದನ್ನ ತಗೊಂಡು ಹೋಗು. ನಾಳೆ ಸಂಜೆ ಒಳಗೆ ನಿನ್ನ ಆ ಮಗಳನ್ನ ತಂದು ನನಗೊಪ್ಪಿಸಬೇಕು. ಇಲ್ಲ ಅಂದ್ರೆ ನಿನ್ನ ನಿನ್ನ ಮಗಳನ್ನ ಒಟ್ಟಿಗೆ ಮುಗಿಸಬಿಡ್ತೇನೆ. ನೆನಪಿಟ್ಕೋ ಗಡುವು, ನಾಳೆ ಸಂಜೆ ಒಳಗೆ ಮಾತ್ರ.
1: Yeah.

0: ಮಗಳೇ, ಇದು ನಡೆದ ಕಥೆ ಅಮ್ಮ. ಅಲ್ಲಿಂದ ಪ್ರಾಣ ಉಳಿಸ್ಕೊಂಡು ಬಂದದ್ದೇ ದೊಡ್ಡದು. ಈಗ ಮುಂದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಆ ಮೃಗದ ಹತ್ರ ಹೋಗೋದಾದ್ರೆ ನಾನು ಬದುಕು ಉಳಿಬಹುದು. ಇಲ್ಲ ಅಂದ್ರೆ
1: ನಿನ್ನ ತಂದೆ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ನಿನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಮಗಳನ್ನ ಆ ಮೃಗದ ಹತ್ರ ಕಳ್ಸೋದಕ್ಕೆ ತಯಾರಾಗಿದೆಯಲ್ಲ, ನೀನು ತಂದೆನ?
0: ನಾನೇನು ಅದಕ್ಕೆ ಒಪ್ಪಿ ಬಂದಿಲ್ಲಮ್ಮ. ಎಂತ ಮಕ್ಕಳಿದ್ರು ಈ ರೀತಿ ಅವ್ರನ್ನ ಕಳಿಸೋದಕ್ಕೆ ಯಾವ ತಂದೆಗೂ ಮನಸ್ಸಾಗಬಾರ್ದು ಮಕ್ಕಳೇ.
1: ಓಹೋ, ಒಳ್ಳೆ ತತ್ವಜ್ಞಾನಿ ಆಗ್ತಾ ಇದ್ದಾನೆ ಮುದುಕ. ದಿವಾಳಿ ಆದದ್ದು ಅಲ್ಲದೆ ನಮ್ಮ ಸುಖ ಸಂತೋಷಕ್ಕೆ ಕಲ್ಲು ಹಾಕಿದ. ಇನ್ನು ಯಾವ ತರುಣರು ನಮ್ ಹಿಂದ್ ಬರೋದಿಲ್ಲ, ಇದೆಲ್ಲ ಸಾಲದು ಅಂತ ಈಗ ಆ ಯಾವುದೋ ಮೃಗಕ್ಕೆ ಒಬ್ಬ ಮಗಳನ್ನ ಬಲಿ ಕೊಡೋದಕ್ಕೆ ತಯಾರಾಗಿದ್ದಾನೆ. ಈಗ ಹೀಗೆಲ್ಲ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ಅಪ್ಪನಿಗೆ.
2: ಸಾಕ್ರೆ ಸಾಕ್ರೆ, ಎಷ್ಟು ಮಾತಾಡ್ತೀರಾ? ದುಃಖದ ಬೆಂಕಿಲ್ ಬೇತಾ ಇರೋ ಅಪ್ಪನ ಹೃದಯ ಅರ್ಥ ಮಾಡ್ಕೊಳ್ತೆ ಮಾತಾಡ್ತಿದ್ದೀರಲ್ಲ. ನೀವ ಮನುಷ್ಯರ ಮೃಗ
1: ಅಪ್ಪನ ಪ್ರೀತಿ ಮಗಳು.
2: ಹೌದೇ, ನಾವಂತೂ ಮೃಗಗಳು, ನೀನು ಮನುಷ್ಯಲಿದ್ದೀಯಲ್ಲ. ಹೋಗಿ ಹೋಗಿ ಆ ಮೃಗದ ಹತ್ರ ಹೋಗಿ ನಿಮ್ಮಪ್ಪನ ಪ್ರಾಣ ಉಳಿಸೆ. ಇಷ್ಟೆಲ್ಲ ಮಾತಾಡೋಳು,
0: ಜಾಸ್ತಿ ಆಯ್ತು ನಿಮ್ಮ ಮಾತು. ಎಲ್ಲ ಇದ್ದಾಗ ತಂದೆಯನ್ನು ಪ್ರೀತಿಸೋ ನಾಟಕ ಮಾಡು. ನಿಮ್ಮ ಮತ್ತೆ ಮಕ್ಕಳು ಇದ್ರು ಅಷ್ಟೇ.
1: ಪೂರ್ತಿ ಹೇಳ್ಬಿಡಪ್ಪ, ಇದ್ರು ಅಷ್ಟೇ ಇಲ್ದು ಅಷ್ಟೇ ಅಂತ.
2: ನೀನು ಹೀಗೆ ಹೇಳೋ ಮೊದ್ಲು ನಾವು ಹುಟ್ಟದ ನಮ್ ಕತ್ತಿ ಯಾಕೆ ಇಷ್ಟೆ ಕೊಲ್ಲಿಲ್ಲ ಅಪ್ಪ?
3: ಅಕ್ಕಂದ್ರ ಸಂದರ್ಭ ಯಾವ್ದು? ನೀವೇನ್ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಆಗ್ತೀರಾ ಅಪ್ಪ?
0: ಏನಮ್ಮ,
3: ನೋಡು, ನಾನು ಮೃಗದ ಹತ್ರ ಹೋಗೋದಕ್ಕೆ ತಯಾರಾಗಿದ್ದೇನೆ. ನನ್ನ ನೀನ್
0: ಕಳಿಸಬ್ಬ. ಬೇಡಮ್ಮ ಬೇಡ, ಸುಖ ಸಂತೋಷ ಪಡಬೇಕಾದ ಈ ವಯಸ್ಸಿನಲ್ಲಿ ನೀನು ನನಗೆ ಕಳಿಸೋದು? ಅಯ್ಯೋ ಖಂಡಿತ ಬೇಡಮ್ಮ, ಖಂಡಿತ ಬೇಡ.
3: ಅಪ್ಪ, ಸಮಯ ಹೇಗ್ ಬರುತ್ತೋ ಹಾಗೆ ನಾವು ನಡೀಲೇಬೇಕು.
0: ಅಯ್ಯೋ
3: ನೋಡು, ಈಗ ಮಾತಾಡ್ತಾ ಕೂಡ ಸರಿಯಲ್ಲ. ಏನು, ಬೇಗ ಹೋಗೋಣ.
0: ಸುಂದ್ರಿ ಬೇಡಮ್ಮ, ನಾನು ಪಾಪಿ ಅಮ್ಮ, ಮಹಾ ಪಾಪಿ ನಾನು.

0: ಕರ್ಕೊಂಡ್ ಬಂದ್ಬಿಟ್ಟೆ. ನೀವು ಆಚೆಯನ್ನು
1: ಸುಂದರಿ ಸುಂದರಿ

ಏನಿದೆ ಮನೆ ಎಷ್ಟೊಂದು ಭವ್ಯವಾಗಿದೆ, ಏನು ವೈಭವ ಇದು? ಅನೆ ಇದೇನಿದು? ಸುಂದರಿಯ ಕೋಣೆ ಅಂತ ಬರ್ತಿದೆ.

0: ಓಹ್, ಇಲ್ಲೇನಿದು?
1: ಗ್ರಂಥ ಭಂಡಾರ.
0: ಇಲ್ಲಿ ಶಯನಗೃಹ.
1: ಇದು ಅಲಂಕಾರದ ಕೋಣೆ.
0: ಓಹ್, ಇದನ್ನೆಲ್ಲ ನೋಡಿದ್ರೆ ಈ ಮೃಗ ನನ್ನ ಈಗಲೇ ಬಿಡೋ ಹಾಗೆ ಕಾಣುತ್ತಿಲ್ಲ.
1: ಅಯ್ಯೋ,
0: ಹಾಗಿದ್ರೆ ಇಲ್ಲಿ ಹೇಗಿರೋದು? ಮನುಷ್ಯರೇ ಇಲ್ಲದೆ ಇರೋ ಈ ಜಾಗದಲ್ಲಿ ಹೇಗ್ ತಾನೇ ಇರೋದು?
1: ಅರೇ,
2: ಇದೆಂತ ಕನ್ನಡಿ? ಇದ್ರಲ್ಲಿ ಅಪ್ಪ ಅಕ್ಕಂದ್ರೆ ಕಾಣಿಸ್ತಾ ಇದಾರೆ.
0: ಅಪ್ಪ ಅಳ್ತಾ ಓಡಾಡ್ತಿದ್ದಾನಲ್ಲ.
1: ಅಪ್ಪ ಅಕ್ಕಂದ್ರ ವೈಭವ ಏನಿದು?
0: ಓ, ಇದೆಲ್ಲ ಮೃಗ ಕಳಿಸಿರೋ ಸಂಪತ್ತು.
1: ಆದ್ರೆ ಅಪ್ಪನ ಸ್ಥಿತಿ, ಅಯ್ಯೋ

0: ಭೋಜನ. ಅಪ್ಪ ಸ್ಥಿತಿವಂತನಾಗಿದ್ದಾಗ ಇಂಥ ಊಟ ಮಾಡೋ ಭಾಗ್ಯ ಇತ್ತು. ಓಹ್, ತುಂಬಾ ಹಸಿವಾಗಿದೆ, ಊಟ ಮಾಡ್ಬಿಡ್ತೀನಿ.
1: ಸುಂದರಿ ಸುಂದರಿ, ನೀನು ಊಟ ಮಾಡೋದನ್ನ ನಾನ್ ನೋಡ್ಬೋದಾ ಸುಂದರಿ?
0: ಬೇಡ, ಇಲ್ಲ ಇಲ್ಲ, ನಿನಗೆ ಇಷ್ಟ ಇದ್ರೆ.
1: ಹಾಗಲ್ಲ ಸುಂದರಿ, ಹಾಗಲ್ಲ. ಇದು ಇದು ಇದು ನಿನ್ನ ಅರಮನೆ ಸುಂದರಿ, ನೀನು ಇದಕ್ಕೆಲ್ಲ ಒಡತಿ. ನಿನಗಿಷ್ಟವಾದರೆ ಮಾತ್ರ ನಿನ್ನ ಜೊತೆ ಇರಲು ಒಪ್ಪಿಗೆ ಕೊಡು, ಇಲ್ಲವಾದರೆ ಬೇಡ. ಬೇಡ ಸುಂದರಿ, ಬೇಡ. ನಾನು ನಿನ್ನ ಹತ್ರ ಕೂಡ ಬರುವುದಿಲ್ಲ ಸುಂದರಿ, ಹತ್ರ ಕೂಡ ಬರುವುದಿಲ್ಲ.
0: ಅಳ್ತೇಡ, ದಯಮಾಡಿ ಅಳ್ಬೇಡ. ನೋಡು, ನೀ ತುಂಬಾ ಒಳ್ಳೆಯವನಿದ್ದೀ ಗೊತ್ತಾ
1: ಸುಂದರಿ.
0: ಅದು ಮತ್ತೆ ನಾನು ಸುಳ್ಳು ಹೇಳಲ್ಲ. ನೀನು ನೀನು ಕುರೂಪಿ.
1: ನಾನು ತುಂಬಾ ಕುರೂಪಿ, ನೀನು ನನ್ನನ್ನು ನೋಡ್ಬೇಡ ಸುಂದರಿ, ನೀನು ಹಾಯಾಗಿರು.
0: ಇಲ್ಲ, ಅದು ಹಾಗಲ್ಲ. ನೋಡು, ನಿನ್ನ ಹೃದಯ ತುಂಬಾ ಒಳ್ಳೇದಿದೆ. ನಿನ್ನ ಮಾತುಗಳಿಗೆ ನಾ ತುಂಬಾ ಕೃತಜ್ಞನಾಗಿದ್ದೇನೆ.
1: ನನ್ನ ಹೃದಯ ಒಳ್ಳೇದಿರಬಹುದು ಸುಂದರಿ, ಆದರೂ ನಾನು ಮೃಗ ಅಲ್ವೇ ಸುಂದರಿ, ಕುರೂಪಿ ಆದ ಮೃಗ ಅಲ್ವೇ ಸುಂದರಿ, ಮೃಗ ಅಲ್ವೇ.
0: ಹೌದು, ಆದ್ರೆ ಮೃಗ ಒಳ್ಳೆ ಹೃದಯ ಪಡೆದಿದ್ರು, ಅದು ಮೃಗದ ಆಕಾರ ಹೊಂದಿರುವುದು ಸಹಜನೇ ಅಲ್ವಾ? ನೋಡು, ಈ ಜಗತ್ತಿನ ಅನೇಕರು ಸುಂದರ ರೂಪ ಪಡೆದಿದ್ರು ಮೃಗದ ಹೃದಯ ಹೊಂದಿರ್ತಾರೆ ಅಲ್ವಾ?
1: ನನಗೆ ಬುದ್ಧಿ ಇದ್ದಿದ್ರೆ ನಿನಗೆ ಒಳ್ಳೆ ಮಾತುಗಳಲ್ಲಿ ಕೃತಜ್ಞತೆ ಹೇಳ್ತಿದ್ದೆ ಸುಂದರಿ.

0: ರಾಕ್ಷಸ ಜಡವಾದ ಮೃಗ ಸುಂದರಿ ಸುಂದರಿ ಸುಂದರಿ ನಿನ್ನೊಂದು ಮಾತು ಕೇಳ ಸುಂದರಿ
1: ಕೇಳು
0: ನೀನು
1: ನಾನು
0: ನೀನು ನನ್ನ
1: ಹೇಳು
0: ನನ್ನ
1: ನಿನ್ನ
0: ನನ್ನ ಮದುವೆ ಆಗ್ತೀಯ ಸುಂದರಿ
1: ಮದುವೆ
0: ಮದುವೆ
1: ಮದುವೆ

0: ಹೌದಾ ಸುಂದರಿ?
1: ಸುಂದರಿ ಸುಂದರಿ, ನನ್ನ ಹೆಂಡತಿ ಆಗ್ತೀಯ ಸುಂದರಿ ಸುಂದರಿ.
0: ನಾನು ಆಗ್ಲಾರೆ ಇಲ್ಲ.

ನೆನಪಾಗಿ ಕಾಡ್ತಿದೆಯಲ್ಲ, ಬಂದ್ರೆ ಭಯ, ಬರ್ತಿದ್ರೆ ಏನೋ ಕಳ್ಕೊಂಡು ಕಳವಳ. ಇದೊಂದು ವಿಚಿತ್ರ ಸ್ಥಿತಿ ಅಲ್ವೇ? ಆ ಕಡೆ ಅಪ್ಪ ಎಷ್ಟು ನೊಂದ್ಕೊಂಡಿದಾನೋ ಏನು, ಅಕ್ಕಂದ್ರು ಅಪ್ಪನಿಗೆ ಎಷ್ಟು ತೊಂದರೆ ಕೊಡ್ತಿದಾರೋ. ನಾನು ಇಲ್ಲಿ ಈ ಅರ್ಥವಾಗದ ಬಂಧನದಲ್ಲಿ ಏನಿದೆ ವಿಚಿತ್ರ? ಯಾರು

0: ಹೇಗೋ ಒತ್ತಾಯ ಮಾಡ್ಲಾರೆ ಸುಂದರಿ, ನಿನಗೆ ಇಷ್ಟವಾದದ್ದನ್ನ ಕೇಳು, ಕೊಡ್ತೇನೆ ಸುಂದರಿ.
1: ಹೌದಾ? ಹೌದಾ? ಹಾಗಾದ್ರೆ ನಾನು ನನ್ನ ತಂದೆನ್ ಕಂಡು ಮಾತಾಡ್ಬೇಕು. ಎರಡೇ ಎರಡು ದಿನ ನನ್ನ

0: ರಾಕ್ಷಿ ಸುಂದ್ರನ ನಿನ್ನನ್ನು ಕೊನೆಗೆ ಬಿಟ್ಬಿಡ್ತಮ್ಮ.
1: ಸುಂದ್ರಿ, ಹೇಳಿ ಸುಂದ್ರಿ, ಹೇಗಿದೀಯ?
2: ಅಕ್ಕಂದ್ರೆ ನನ್ಗೆ ಏನೂ ಆಗಿಲ್ಲ. ಆ ಮೃಗ ನನಗಾಗಿ ಎಲ್ಲಾ ಸುಖ ಸಮೃದ್ಧಿಗಳನ್ನು ಒಟ್ಟೆ ಹಾಕಿದೆ, ಯಾವುದಕ್ಕೂ ಕೊರತೆ ಇಲ್ಲ.
0: ಅದು ನಿನ್ಗೇನಾದ್ರೂ ಹಿಂಸೆ ಮಾಡ್ತೇನಮ್ಮ? ಅಮ್ಮ, ಅದು ಹೇಗಿದೆಯಮ್ಮ ಮೃಗ?
2: ಇಲ್ಲಪ್ಪ, ನನಗದ್ ಯಾವ ರೀತಿಯಲ್ಲೂ ಹಿಂಸೆ ಕೊಟ್ಟಿಲ್ಲ. ಬದಲಾಗಿ ತುಂಬಾ ಪ್ರೀತಿಯಿಂದ ಕಾಣುತ್ತೆ. ನಾನಿಲ್ದೆ ಇದ್ರೆ ಅದಕ್ಕಿಷ್ಟು ಬೇಸರ ಗೊತ್ತಾ? ಅದಕ್ಕೋಸ್ಕರನೇ ಎರಡೇ ಎರಡ್ ದಿನ ಮಾತ್ರ ಇರ್ಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿ ಕಳಿಸಿದೆ.
0: ಎರಡೇ ದಿನ?
2: ಹೌದಪ್ಪ.
0: ಅಂದ್ರೆ ನೀನ್ ಮತ್ತೆ ಅಲ್ಲಿ ಹೋಗ್ಬೇಕೇನಮ್ಮ?
2: ಮತ್ತೆ ಹೋಗದೆ ಇದ್ರಾಗತ್ತಾ? ಅದ್ರಲ್ಲಿ ಇವರು
0: ಇವರು ನಿನ್ನ ಮಾವಂದ್ರಮ್ಮ ಇವರು.
2: ಏನ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದಿರಲ್ಲೇ, ಒಳ್ಳೆ ರೂಪಂತರನೇ ಆರಿಸ್ಕೊಂಡ್ಬಿಟ್ಟಿದಿರಿ.
1: ಸುಮ್ಮನೆ
2: ನಡಿ, ಎಲ್ರು ಸೇರಿ ಊಟ ಮಾಡೋಣ. ಭಾವಂದ್ರೆ ಅಕ್ಕಂದ್ರೆ ಹೇಗಿದ್ದಾರೆ?

0: ಬಂದಾಗ್ಲೇ 10 ದಿನ ಆಗೋಯ್ತು. ಮೃಗ ನಮ್ದಾಗಿನೇ ಕಾಯ್ತಾ ಇರ್ಬೋದು. ಇಲ್ಲಿ ಅಕ್ಕಂದ್ರ ಸ್ವಾರ್ಥ, ಭಾವಂದ್ರ ಉದ್ರೇಕ, ಒಟ್ಟಾರೆ ಈ ಕೃತಕ ವಾತಾವರಣದಲ್ಲಿ ಇರೋಕ್ಕೆ ಬೇಸರ ಆಗ್ತಾ ಇದೆ. ಇವರ ಹಾಗ ಮೃಗ ನಿಜವಾಗಿಯೂ ಕ್ರೂರವಾಗಿಲ್ಲ. ಅದು ನನ್ನನ್ನ ಯಾವತ್ತೂ ನೋಯಿಸಿಲ್ಲ, ನನ್ನ ಮಾತನ ಯಾವತ್ತೂ ಮೀರಿಲ್ಲ. ಹೌದು, ಆ ಮೃಗವನ್ನ ನಾನು ಆದಷ್ಟು ಬೇಗ ಸೇರ್ಬೇಕು. ಅರಣ್ಯದ ಅರಮನೆ ಸುಖಕ್ಕಿಂತ ಮೃಗದ ಪ್ರೀತಿನೇ ನನಗೆ ಹೆಚ್ಚು. ಈ ಸ್ವಾರ್ಥಿಗಳ ನಡುವೆ ಇರೋಕ್ಕಿಂತ ಮೃಗದ ನಿಜವಾದ ಪ್ರೀತಿಯ ಆಶ್ರಯದಲ್ಲಿರೋಕ್ಕೆ ನನಗೆ ತುಂಬಾ ಇಷ್ಟ. ಹೌದು, ನಾನು ಇರ್ಲಾರೆ ಇಲ್ಲಿ, ಇನ್ನಿರ್ಲಾರೆ. ಹೌದು ಅಪ್ಪಾಜಿ, ಅಪ್ಪಾಜಿ.
1: ಮಗು ಸುಂದ್ರೆ,
0: ನಾ ಬರ್ತೇನೆ. ಇಲ್ಲ ಅಪ್ಪಾಜಿ, ನನ್ನ ತಲೆಬೇಡ. ನನ್ನ ಪ್ರೀತಿಯ ಮೃಗ ನನಗಾಗಿ ಕಾಯ್ತಾ ಇರುತ್ತೆ. ಹೌದು ಅಪ್ಪ, ಇನ್ ಒಂದು ಕ್ಷಣ ತಡಮಾಡೋದು ಕೂಡ ನನಗೆ ಸಾಧ್ಯ ಇಲ್ಲ. ಹೌದು, ನಾನು ಆದಷ್ಟು ಬೇಗನೆ ನನ್ನ ಮೃಗವನ್ನ ನೋಡ್ಬೇಕಪ್ಪ, ನನ್ನ ಮೃಗವನ್ನ ನಾನ್ ನೋಡ್ಬೇಕು. ನಾ ಹೊರಟೆ ಅಪ್ಪ, ನಾ ಹೊರಟೆ.

Mereka! Mereka! Mereka! Ia lihat itu tu. Hah? Mereka? Mereka! Illa! Illu illa! Mereka! Mereka! Nanu! ಸುಂದ್ರಿ, ನೀನ್ ಸುಂದ್ರಿ ಬಂದಿದ್ದೇನೆ, ಬಾ ಮೃಗ. ಎಲ್ಲಿದ್ದೀಯ ನೀನು? ನನ್ ಮೇಲೆ ನಾನು ಕೋಪಿಸ್ಕೊಂಡು ಹೀಗ್ ಮಾಡಿರ್ಬೋದಾ ಮೃಗ? ಮೃಗ, ಮೃಗ, ಎಲ್ಲ ಹೌದು. ಆ ದಿನಾನು ಹೋಗಿ ಮಲಗ್ತಿದ್ದಲ್ಲ ಬೆಟ್ಟದ ಕಲ್ಲಿನ ಹತ್ರ, ಅಲ್ಲಿಗಾದ್ರೂ ಹೋಗಿರ್ಬೋದಾ? ಹಾ ಹೌದು ಹೌದು, ಅಲ್ಲೇ ಹೋಗಿರ್ಬೇಕು.

0: ಮೃಗ ಮೃಗ
1: ಅಲ್ಲಿದೆ, ಅಲ್ಲಿ ಮಲಗಿದೆ ನನ್ನ ಮೃಗ. ಅಪ್ಪ, ನನ್ನ ಪ್ರೀತಿಯ ಮೃಗ ಅಂತೂ ನನಗೆ ಸಿಕ್ಕೇ ಬಿಡ್ತು. ಅಮ್ಮ ದೇವ್ರೇ, ಅಪ್ಪ ಏ ಮೃಗ, ಏನು ಮೃಗ, ನಾನು ನಿನ್ ಸುಂದರಿ ಬಂದಿದ್ದೀನಿ. ನನ್ ಮೇಲ್ ಕೋಪ ತಾನೇ ನೋಡು, ಅವರೆಲ್ಲ ತುಂಬಾ ಒತ್ತಾಯ ಮಾಡಿದ್ರಿಂದ ನಾನು ಸ್ವಲ್ಪ ದಿನ ಇದ್ದು ಬಂದೆ. ನನ್ನ ಕ್ಷಮಿಸ್ತೀಯ ತಾನೇ? ಯಾಕ್ ನೀನ್ ಮಾತಾಡ್ತೀನ ಅಷ್ಟೊಂದು ಸಿಟ್ಟ ನನ್ ಮೇಲೆ? ನೋಡು, ಇನ್ಮೇಲೆ ಇನ್ಮೇಲೆ ಯಾವತ್ತೂ ನೀನ್ ಬಿಟ್ಟು ಹೋಗೋದಿಲ್ಲ. ಹಾ, ಅರೆ ಏನಿತು, ನನ್ ಎಷ್ಟು ಮಾತಾಡ್ತಿದ್ರು ಇನ್ ಮಾತಾಡ್ತಿಲ್ವಲ್ಲ, ಮೃಗ ಮಿಸಿಕ್ತಾನೆ ಅಲ್ವಲ್ಲ? ಅಯ್ಯೋ, ಎಷ್ಟೊಂದು ಬಡವಾಗ್ಬಿಟ್ಟಿದೆ, ಮುಖ ಎಲ್ಲ ಬಾಡೋಗ್ಬಿಟ್ಟಿದ್ಯಲ್ಲ.

0: 二哥，二哥，我死了，我死了，我不累了。ಮೈಯೆಲ್ಲ ತಣ್ಣಗಾಗ್ಬಿಟ್ಟಿದ್ಯಲ್ಲ, ಉಸಿರು ಉಸಿರು ಮೃಗ ಮೃಗ ಮೃಗ ಮೃಗ, ನನ್ನನ್ನು ಕ್ಷಮಿಸ್ಬಿಡು ಮೃಗ, ನನ್ನನ್ನು ಕ್ಷಮಿಸು, ನೀನ್ ಸಾಯ್ಬಾರ್ದು ಮೃಗ, ನೀನ್ ಸಾಯ್ಬಾರ್ದು, ನನಗೋಸ್ಕರ ನೀನ್ ಬದುಕ್ಬೇಕು ಮೃಗ, ಹೇಳು ಮೃಗ, ಮಾತಾಡು ಮೃಗ,
1: ಸುಂದರಿ ಸುಂದರಿ ನೀ ಮತ್ತೆ ಬಂದೆ.
0: ಹೌದು ಮೃಗ, ನಾ ಬಂದಿದ್ದೀನಿ, ನಿನ್ ಸಲುವಾಗಿ ಬಂದಿದ್ದೀನಿ, ನಿನ್ ಜೊತೆ ಇರೋಕ್ ಬಂದಿದ್ದೀನಿ.

0: ಪ್ರೀತಿಯ ಮಾತು ಬರೆಯ ಪ್ರೀತಿಯ ಮಾತೆ ಕೇಳ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಅದಕ್ಕಾಗಿ ಸಿದ್ಧರಾಗಿ ಬಂದಿದ್ದೀನಿ.
1: ನಾನು ನಾನು ಧನ್ಯ ನಾನು ಧನ್ಯ ನಾನು ಧನ್ಯ
0: ಇದೇನು ಇಂತ ರಾಜಕುಮಾರನೇ ಆದ ಮಗ?
1: ಸುಂದರಿ ಭಯಪಡಬೇಡ,
0: ಅಂದ್ರೆ ಇದು
1: ಎಲ್ಲವನ್ನೂ ಹೇಳುತ್ತೇನೆ. ನಾನೇ ಮೃಗರೂಪದಲ್ಲಿದ್ದ ರಾಜಕುಮಾರ, ರಾಜಕುಮಾರನಾಗಿ

0: ಆಮೇಲೆ ನಿಜವಾದ ಮಾನವ ಪ್ರೇಮವುಳ್ಳ ಕನ್ಯೆಯೊಬ್ಬಳು ನಿನ್ನನ್ನು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೂ ನೀನು ಮೃಗವಾಗಿಯೇ ಇರು ಎಂದು ಶಾಪ ಕೊಟ್ಟು ಹೋದನು. ಹೌದು ಸುಂದರಿ, ನನ್ನ ಮೃಗತ್ವ ನಿನ್ನ ನಿಜವಾದ ಮನುಷ್ಯ ಪ್ರೀತಿಯಿಂದ ಕರಗಿತು. ನಾನು ನಿನಗೆ ಎಂದಿಗೂ ಋಣಿಯಾಗಿರುವೆ ಸುಂದರಿ. ನಿನ್ನನ್ನು ನಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ. ನನ್ನ ಮೃಗ ಗುಣ ಕಳೆದು ನನಗೆ ಮನುಷ್ಯ ಜನ್ಮ ಕೊಡಿಸಿದ ದೇವತೆ ನೀನು.
1: ಇದರಲ್ಲಿ ನನ್ನದೇನಿದೆ ರಾಜಕುಮಾರ? ನಿನ್ನ ನಿಷ್ಕಲ್ಮಶವಾದ ಪ್ರೀತಿಯ ಫಲ ಇದು
0: ಸುಂದರಿ.
1: ಆದ್ದರಿಂದಲೇ ನಿನ್ನಲ್ಲಿಯ ಮೃಗತ್ವ ಕರಗಿತು.
0: ಇಲ್ಲ ಸುಂದರಿ, ಇಲ್ಲ. ನಿಜವಾದ ಮನುಷ್ಯ ಪ್ರೀತಿ ಮೃಗತ್ವವನ್ನು ಕರಗಿಸಿ ಮೃಗಗಳನ್ನು ಮನುಷ್ಯರನ್ನಾಗಿ ಮಾಡಬಲ್ಲದು. ನೀನು ಮಾಡಿದ್ದು ಅದನ್ನೇ ಸುಂದರಿ. ಸುಂದರಿ
1: ಏನು ರಾಜಕುಮಾರ?

ಭಾಗವಹಿಸಿದ ಕಲಾವಿದರು ಉದಯಾದ್ರಿ, ಮಾಲತಿ ಶರ್ಮಾ, ಮೈತ್ರಿ ಜಾಗೀರ್ದಾರ್, ವಸುಂಧರಾ ಶ್ರೀಧರ್ ಹಾಗೂ ಎ ಆರ್ ಗೋಪಾಲ ನಾಯಕ್. ಸಂಗೀತ ಶಾಂತಾಜಯ ತೀರ್ಥ.

0: ತಾಂತ್ರಿಕ ನೆರವು ಎಚ್ ವಿ ಶೇಷಾದ್ರಪ್ಪ, ಪ್ರಸ್ತುತಿ ನೆರವು ಬಿ ಗಂಗಪ್ಪ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳಲ್ಲಿ ಪ್ರಚಲಿತವಿರುವ ಫೇರಿ ಕಥೆಯನ್ನಾಧರಿಸಿ ಪಿ ಲಂಕೇಶ್ ಅವರು ರಚಿಸಿದ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿ ವರ್ತಕನ ಪಾತ್ರ ವಹಿಸುವುದರೊಂದಿಗೆ ಈ ನಾಟಕವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಸವರಾಜ ಸಾಗರ್.
1: ಆಕಾಶವಾಣಿ ಕಾರ್ಯಕ್ರಮ
2: ಇಂದಿನ ಶೀರ್ಷಿಕೆ ಜನರ ಕೆಲವು ಉದ್ಗಾರಗಳು. ಮೊದಲನೇದಾಗಿ, ಅಯ್ಯೋ ನನ್ನ ಕೈಲಿ ಈ ಕೆಲಸ ಸಾಧ್ಯವಿಲ್ಲವಪ್ಪ, ಎಷ್ಟೋ ಜನ ಅಂತಾರಲ್ವಾ, ನಾವು ಹಾಗೆ ಅನ್ಕೋಬಾರದು ಅಂತ ಡಿ ವಿ ಜಿ ಅವರೇ ಸಾಂತ್ವನ ಹೇಳಿದ್ದಾರೆ. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂದು ನಿನ್ನ ಎದೆಯೊಳು ಎಡೆಯಾಯ್ತು. ಘನಮಹಿಮನೋಳ್ ಜ್ವಲಿಸುತ್ತ ಇತರರೋಳ್ ನಿದ್ರಿಸುತ್ತೆ ಅನಲನು ಎಲ್ಲರೊಳಿಹನು ಮಂಕುತಿಮ್ಮ. ಶ್ರೇಷ್ಠವಾದ ಹಿರಿಮೆಯುಳ್ಳವನಲ್ಲಿ ಉರಿಯುತ್ತಿರುವ ಮತ್ತು ಇತರರಲ್ಲಿ ನಿದ್ರಿಸುತ್ತಿರುವ ಅಗ್ನಿ ಎಲ್ಲರಲ್ಲೂ ಇದ್ದಾನೆ. ಕೆಲವರು ಅದರಿಂದ ಉಪಯೋಗ ಪಡೀತಾರೆ, ಕೆಲವರು ಅದರ ಉಪಯೋಗ ಪಡೆಯೋದಿಲ್ಲ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ, ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು. ನಿನಗಿಲ್ಲದೆ ಇದ್ದಿದ್ದು ವಾಲ್ಮೀಕಿಗೆ ಇದ್ಬಿಟ್ಟಿದ್ದ ಕಣ್ಣುಬಾಯಿ, ಮುನಿ ಕವಿತೆಗೆಂದು ನಿನ್ನ ಎದೆಯೋಳು ಎಡೆಯಾಯ್ತು. ಆ ಕವಿತೆಗೆ ನಿನ್ನ ಎದೆಯಲ್ಲಿ ಎಡೆ ಹೇಗಾಯ್ತು ಅಂತ. ಅಷ್ಟು ಚೆನ್ನಾಗಿದೆ ಅಲ್ವಾ ವಾಲ್ಮೀಕಿ ಬರೆದದ ರಾಮಾಯಣ. ಘನ ಮಹಿಮನೋಳ್ ಜ್ವಲಿಸುತ್ತ ಇತರರೋಳ್ ನಿದ್ರಿಸುತ್ತೆ ಅಂದ್ರೆ ವಾಲ್ಮೀಕಿ ಮಹಾಮಹಿಮ ಅವನಲ್ಲಿ ಜ್ವಲಿಸುತ್ತಾ ಇದೆ, ಇತರರೋಳ್ ನಿದ್ರಿಸುತ್ತೆ. ಇಲ್ಲ ಹಾಗಂತ ತಿಳ್ಕೊಬೇಡಿ, ಅನಲನು ಎಲ್ಲರೊಳು ಇಹನು ಅಂದ್ರೆ ನಾವು ಹುಡ್ಕೋಬೇಕು ಅಂತಹ ಅಗ್ನಿ ಅಥವಾ ಅಂತಹ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳಿ. ಅಂತ ಇದೇ ಪದ್ಯನ ಇನ್ನೊಂದು ರೀತಿಯಲ್ಲಿ ಅವಲೋಕಿಸಿದ್ರೆ, ಕಗ್ಗ ರಚಿಸಿದ್ದು ನನ್ನಂತವರಿಗೆ ಹೇಗೆ ಉಪಯೋಗ ಆಗಿದೆ ಅಂತಂದ್ರೆ, ಕಗ್ಗವನ್ನ ಈ ರೀತಿ ಬರೆದು ಪ್ರಕಟಿಸಿದ್ದಕ್ಕಾಗಿ ಡಿ ವಿ ಜಿ ಅವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಏಕೆಂದ್ರೆ ನಮ್ಮಂತವರಿಗೆ ಅಂದ್ರೆ ಸ್ವಂತ ಕೃತಿ ರಚಿಸಲಾರದವರಿಗೆ, ಸ್ವಂತ ಕೃತಿ ರಚಿಸಲು ಆಗದವರಿಗೆ ಈ ರೀತಿ ವ್ಯಾಖ್ಯಾನ ಮಾಡೋದಕ್ಕೆ ಪ್ರವಚನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡನೇ ಉದ್ಗಾರ, ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ಅಥವಾ ಬೈದ್ರೆ ಏನ್ ಮಾಡಬೇಕು? ಡಿ ವಿ ಜಿ ಅವರು ಅದಕ್ಕೆ ಹೇಳಿದ್ದಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಸಕರು, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ ಮಂಗಬುದ್ಧಿಯ ಜನರು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ, ಇನ್ನೊಬ್ಬರ ಮನಸ್ಸಿನಲ್ಲಿ ಇರೋದನ್ನು ಮುಖಭಾವದಿಂದ ತಿಳಿಯಲಾರದ ಬಂಧುಗಳು, ಮಾತ್ ಮಾತುಗೂ ನಿನ್ನ ಕಾರ್ಯಗಳನ್ನು ಹೀಯಾಳಿಸುವ ಹೆಂಡತಿ ಅಥವಾ ಗಂಡನೂ ಆಗ್ಬೋದು, ಅಥವಾ ಮಕ್ಕಳು ಕೂಡ ಆಗ್ಬೋದು, ಅಥವಾ ಸ್ನೇಹಿತರು ಕೂಡ ಆಗ್ಬೋದು, ಹಂಗಿಸ್ತಾನೆ ಇರ್ತಾರೆ. ಇದಕ್ಕೆ ಒಂದು ಉಪಮೇ ತರ ಹೇಗ್ ಕೊಡ್ತಾರೆ ಅಂತಂದ್ರೆ, ಬಂಗಾರದ ಕತ್ತಿಯಿಂದ ಹಣೆಯ ಮೇಲೆ ಚುಚ್ಚಿ ಗಾಯ ಆಯ್ತು ಅಂತಂದ್ರೆ ಅದನ್ನು ಸಿಂಗಾರದ ಚಿಹ್ನೆ ಅಂತ ಗಣಿಸುವ ಅಥವಾ ಯೋಚಿಸುವ ಕಪಿಬುದ್ಧಿಯ ಜನರು ಇವರು ಅಂತ. ಅದಕ್ಕೆ ಹೇಳ್ತಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಶಕರು, ಬಂಗಾರದ ಸಿ ಚುಚ್ಚೆ ಸಿಂಗರದ ಬೊಟ್ಟೆನುವ. ಅಂದ್ರೆ ಬಂಗಾರದ ಸಿ, ಬಂಗಾರದ ಕತ್ತಿ ಚುಚ್ಚಿದ್ರೆ ಸಿಂಗರದ ಬೊಟ್ಟು ಅಂತ ಅನ್ಕೋತಾರಂತೆ ಮಂಗಬುದ್ಧಿಯ ಜನರು ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಒಂಥರ ಇನ್ನೊಂದ್ಸಲ ಆತರ ಹಂಗಿಸಬಾರದು ಜನನ್ನ ಅಂತನೋ ಹಾಗಿದೆ. ಇದಕ್ಕೆ ಒಂದು ಪೂರಕವಾಗಿ ಒಂದು ಕತೆ ಹೇಳ್ಬಿಡ್ಬೇಕು ಅಂತಂದ್ರೆ ಅವಾಗ ಮನಮುಟ್ಟತ್ತೆ ಅಂತ ಅನ್ಸುತ್ತೆ. ಆನೆ ನೀವೆಲ್ಲ ನೋಡೇ ಇರ್ತೀರ, ಆನೆ ಎಷ್ಟು ದೊಡ್ಡದಾದಂತಹ ಒಂದು ಪ್ರಾಣಿ. ಆದರೆ ಆ ದೇವನ ಸೃಷ್ಟಿ ಹೇಗಿದೆ ಅಂತಂದ್ರೆ, ಅಷ್ಟು ಅಗಾಧವಾದ ದೇಹಕ್ಕೆ ಆ ಕಣ್ಣು ಅದು ಎಷ್ಟು ಪುಟ್ಟದಾಗಿದೆಯಲ್ಲ, ಇದೇನು ದೇವರ ಸೃಷ್ಟಿ ಅಂತ ಅನ್ಕೋಬಹುದು. ಆದ್ರೆ ಅದರ ಕಣ್ಣು ಎಷ್ಟು ಸೂಕ್ಷ್ಮ ಅಂತಂದ್ರೆ, ಅದರಿಂದ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ, ನಾವು ಅಷ್ಟೇ ನಮ್ಮ ಸುತ್ತಮುತ್ತ ಆಗುದನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕು ಅಂತ ಹೇಳಿ. ಅಂತ ಇನ್ನೊಂದು ಅಂಗ ತಗೊಂಡ್ರೆ ಕಿವಿ ತಗೊಳ್ಳಿ, ಕಿವಿ ಒಂಥರ ಮೊರದಗಲ ತರ ಇರುತ್ತೆ, ಅದು ಬೇರೆ ಪ್ರಾಣಿಗಳಲ್ಲೆಲ್ಲ ಆ ಪ್ರಾಣಿಯ ದೇಹಕ್ಕೆ ಅನುಗುಣವಾಗಿತ್ತು ಅಂತಂದ್ರೆ, ಅದಕ್ಕೆ ಪ್ಯಾರಲಲ್ ಆಗಿತ್ತು ಅಂದ್ರೆ, ಇದಕ್ಕೆ ಒಂಥರ ದೇಹಕ್ಕೆ ಅಡ್ಡಡ್ಡಾಗಿ 90 ಡಿಗ್ರೀಸ್ ಇರುತ್ತೆ. ಅಂದ್ರೆ ಯಾವುದೇ

ಹೇಳಿದ್ದ. ಮುಂದಕ್ಕೆ ಸೊಂಡ್ಲನ್ನು ಗಮನಿಸಿ, ಆ ಸೊಂಡ್ಲು ಯಾವಾಗ್ಲೂ ಸುಮ್ಮನೆ ಇರಲ್ಲ, ಆ ಕಡೆ ಈ ಕಡೆ ಆಡಿಸ್ತಾನೆ ಇರುತ್ತೆ. ಅದರಿಂದ ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇದೆ, ಯಾರ್ಯಾರಿದ್ದಾರೆ ಅಂತನ್ನೋದನ್ನ ಪರಿಗ್ರಹಿಸಬೇಕು ಅಂತ ಹೇಳಿ ಅಂತ. ನಮ್ಮ ಪಕ್ಕದ ಮನೆಯಲ್ಲೇ ಭಯೋತ್ಪಾದಕರು ಬಂದು ಕೂತಿದ್ರು ಕೂಡ ಗೊತ್ತಾಗದಂತ ಪರಿಸ್ಥಿತಿ ಇವತ್ತಾಗಿದೆ. ಅದರಿಂದ ಅವಲೋಕಿಸ್ತಿರ್ಬೇಕು, ಅನ್ವೇಷಣೆ ಮಾಡ್ತಿರಬೇಕು, ಹುಡುಕ್ತಾ ಇರಬೇಕು, ಅದನ್ನ ಗ್ರಹಿಸ್ತಾ ಇರಬೇಕು ವಿಷಯಗಳನ್ನ ಅಂತ. ಕೊನೆಯದಾಗಿ ಅದರ ಹೊಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಯಾರಾದರೂ ಏನಾದ್ರು ಅಂದ್ರೆ ತಲೆಗೆ ಹಾಕೋಬೇಡಿ ಸ್ವಾಮಿ, ಹೊಟ್ಟೆಗೆ ಹಾಕೊಂಬಿಡಿ. ಹೊಟ್ಟೆಗೆ ಹಾಕೊಳ್ತು ಅಂತಂದ್ರೆ ಅದಕ್ಕೊಂದು ಅವಧಿ ಇದೆ, 24 ಗಂಟೆ, ಅಷ್ಟರಲ್ಲಿ ಅದು ಹೊರಗೆ ಬಂದ್ಬಿಡ್ಬೇಕು.

ಈ ಆನೆ ಕತೆ ಜ್ಞಾಪಿಸಿಕೊಳ್ಳಿ. ಮುಂದಿನ ಉದ್ಗಾರ, ಜೀವನದಲ್ಲಿ ವಿದ್ಯಾರ್ಥಿ ದೆಸೆ ಮುಗಿದ ನಂತರವೂ ಅಧ್ಯಯನದ ಅವಶ್ಯಕತೆ ಇದೆ ಅಂತ. ತೈತ್ರಿಯ ಉಪನಿಷತ್ತಿನಲ್ಲಿ ಸ್ವಾಧ್ಯಾಯ ಪ್ರಶಂಸಾ ಎಂಬ ಭಾಗದಲ್ಲಿ ಸತ್ಯಂಚ ಸ್ವಾಧ್ಯಾಯ ಪ್ರವತಿನೇಚ, ತಪಶ್ಚ ಸ್ವಾಧ್ಯಾಯ ಪ್ರವತಿನೇಚ ಅಂತ ಬರುತ್ತೆ. ನಾನಾಡಿದ ಮಾತೆಲ್ಲ ಎಲ್ಲಿ ಸಿಗುತ್ತೆ ಅಂತಿರೋ ಅದಕ್ಕೆ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಮತ್ತೆ ನಮ್ಮ ಅನುಭವಗಳನ್ನು ಕೊಂಚ ಸೇರಿಸಬೇಕು. ಒಂದು ಒಳ್ಳೆಯ ಪುಸ್ತಕ ಕಷ್ಟ ಕಾಲದಲ್ಲಿ ಸ್ನೇಹಿತನಾಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತೆ. ಉದಾಹರಣೆ ಕಗ್ಗ. ಜಗತ್ತನ್ನು ಬೆಳಗಿಸಲು ಸೂರ್ಯ ಬೇಕು, ಬದುಕನ್ನು ಬೆಳಗಿಸಲು ಪುಸ್ತಕ ಸಾಕು. ಉತ್ತಮ ಪುಸ್ತಕಗಳನ್ನು ಆರಿಸಿರಿ, ಓದಿದ್ದನ್ನು ಚೆನ್ನಾಗಿ ಮನನ ಮಾಡಿ, ಲೌಕಿಕವಾಗಿ ಸಣ್ಣತನಗಳಿಂದ ದೂರವಾಗಿ. ಓದು ಅಷ್ಟು ಸಹಾಯಕಾರಿ. ಪುಸ್ತಕ ಓದೋದಕ್ಕೆ ಸಮಯ ಇಲ್ಲಿ ಅಂತೀರಾ? ಇರುವ ಸಮಯವ ಮರೆತು ಇಲ್ಲವೆಂದಳುವೇಕೆ? ಸಮಯವಿದೆ ಎಲ್ಲದಕ್ಕೂ ಆದ್ಯತೆಯ ಮೇರೆ. ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡದು ಹಿಂದೆ ಮುದ್ದುರಾಮ. ಕೆಸಿ ಶಿವಕ್ನವರು ತಮ್ಮ ಪದ್ಯದಲ್ಲಿ ಕಗ್ಗ ಇರುವಂತೆಯೇ ಇರುವ ಪದ್ಯಗಳಲ್ಲಿ ಈ ತರ ಹೇಳಿದ್ದಾರೆ. ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡದು ಹಿಂದೆ ಮುದ್ದುರಾಮ. ಅಂತಂದ್ರೆ ಉದಾಹರಣೆಗೆ ನಾವು ಶಂಕರಾಚಾರ್ಯ, ಖ್ಯಾತ ಗಣಿತಜ್ಞ ರಾಮಾನುಜಂ, ವಿವೇಕಾನಂದ ಇವರುಗಳನ್ನ ತಗೋಬಹುದು. ಎಲ್ಲರೂ ಕೂಡ, ಈ ಮೂವರು ಕೂಡ ಅಗಾಧವಾದ ಕೆಲಸವನ್ನು ಮಾಡಿಟ್ಬಿಟ್ಟು 32, 36, 38 ವರ್ಷಕ್ಕೆ ಹೋಗೇ ಬಿಟ್ರಲ್ಲ. ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡದು ಹಿಂದೆ ಮುದ್ದುರಾಮ. ಈ ಪುಸ್ತಕ ಅಂದಾಗ ಡಿ ವಿ ಜಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು

ಜ್ಞಾನ ತಲೆಯ ಮೇಲೆ ಇಟ್ಟ ಮುಣಿಯಂತೆ, ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಅಂದ್ರೆ ಅದನ್ನು ಓದಿದ್ದನ್ನ ನಾವು ಚಿತ್ತದಲ್ಲಿ ಸೇರಿಸ್ಕೊಂಡಾಗ ಅಥವಾ ನಮ್ಮ ಮನಸ್ಸಿನಲ್ಲಿ ಸೇರಿಸ್ಕೊಂಡಾಗ ಅದು ಗಿಡದಲ್ಲಿ ಬೆಳೆದ ಹೂವಿನಂತೆ, ಯಾರು ಕಿತ್ಕೊಳ್ಳಕ್ ಬರೋದಿಲ್ಲ ಸ್ವಾಮಿ. ಆದರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಸ್ತುವಿನ ಸಾಕ್ಷಾತ್ಕಾರ ಆಗುದು ಅದನ್ನ ಅಂತರೀಕ್ಷಣೆಯಿಂದ ಅಂದ್ರೆ ಅದರ ಒಳನೋಟದಿಂದ ಹೊರತು ಪಾಂಡಿತ್ಯದಿಂದ ಅಲ್ಲ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಒಂದು ಕತೆ ಹೇಳಬೇಕು ಅಂತ ಅನ್ಸುತ್ತೆ. ಅಂದ್ರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ. ಈ ತರು ತಳೆದ ಪುಷ್ಪ ಅಂತ ಇರುತ್ತಲ್ಲ, ಅದಕ್ಕೆ ಪೂರಕವಾಗಿ ಒಬ್ಬ ರಾಜ ಇದ್ನಂತೆ. ತನ್ನ ರಾಜ್ಯಕ್ಕೆ ಒಬ್ಬ ದಕ್ಷನೊಬ್ಬನನ್ನ ಮಂತ್ರಿಯನ್ನಾಗಿ ಆರಿಸಬೇಕಾಗಿತ್ತಂತೆ. ಅದಕ್ಕಾಗಿ ಹುಡುಕಾಟ ಆರಂಭವಾದಾಗ

ಅಥವಾ ಈ ಮೂರು ಬಣ್ಣಗಳ ಮಿಶ್ರಣದ ಹಸು ಬೇಡ, ವಿಶಿಷ್ಟ ಬಣ್ಣದ ಹಸು ಬೇಕು ನನಗೆ, ಯಾವಾಗ ಕೊಡ್ತೀರಾ ಅಂತ. ಯಾರಿಂದಲೂ ಉತ್ತರ ಬರಲಿಲ್ಲ. ಆಗ ಒಬ್ಬ ದನ ಕಾಯುವ ಹುಡುಗ ಮುಂದೆ ಬಂದು ಹೀಗೆ ಹೇಳ್ದ, ಅವಶ್ಯವಾಗಿ ಕೊಡೋಣವಂತೆ ರಾಜರೇ, ನನಗೆ ಬೆಳಗಿನಿಂದ ಸಂಜೆಯವರೆಗೂ ಬಹಳ ಕೆಲಸ, ಪುರುಸೊತ್ತಾಗೋದಿಲ್ಲ. ಆದರೆ ರಾತ್ರಿ ನಾವು ಮಾರುವ ಪದ್ಧತಿ ಇಲ್ಲ, ಉಳಿದ ಸಮಯದಲ್ಲಿ

ಅಥವಾ ಪ್ರಕೃತಿ ಅನ್ನೋದು ಒಂದು ಪಾಠಶಾಲೆ, ಅದರ ಬಗ್ಗೆ ತಮ್ಮ ಗಮನ ಸೆಳಿಬೇಕು ಅಂತ ಅನ್ಸುತ್ತೆ. ಆ ನಿಸರ್ಗದಂತಹ ಶಾಲೆ ಇಲ್ವೇ ಇಲ್ಲ, ಅಲ್ಲಿ ಎಷ್ಟೊಂದು ಘಟನೆಗಳು ನಡೀತಾ ಇರುತ್ತೆ, ಅದರಿಂದ ನಾವು ಎಷ್ಟೊಂದು ಪಾಠಗಳನ್ನು ಕಲ್ತ್ಕೋಬಹುದು. ಆದರೆ ನಾವು ಆಸಕ್ತ ವಿದ್ಯಾರ್ಥಿಗಳಂತೆ ಕಣ್ಣು ಬಿಚ್ಚಿ ಮನ ಬಿಚ್ಚಿ ನೋಡಬೇಕು ಅಷ್ಟೇನೆ, ಅವಾಗ ನಮಗೆ ಎಷ್ಟೋ ಪಾಠ ಸಿಕ್ಕಂತಾಗುತ್ತೆ ಅಂತ. ಬಹುಶಃ ನೀವೆಲ್ಲರೂ ನದಿ ತೀರಕ್ಕೆ ಹೋಗಿರ್ತೀರಾ, ನದಿ ಒಳಗೆ ಸ್ನಾನ ಮಾಡಿರ್ತೀರಾ, ಸಮುದ್ರ ತೀರಕ್ಕೆ ಹೋಗಿರ್ತೀರಾ, ಸಮುದ್ರದಲ್ಲೂ ಸ್ನಾನ ಮಾಡಿರ್ತೀರಾ. ಎಷ್ಟೋ ಕಡೆ ಬೀಚ್ ತುಂಬಾ ಚೆನ್ನಾಗಿರುತ್ತೆ, ಎಷ್ಟೋ ಕಡೆ ಬಂಡೆಗಳು ಇರುತ್ತವೆ, ನದಿನಲ್ಲೂ ಬಂಡೆಗಳಿರುತ್ತವೆ. ಶೃಂಗೇರಿಯಿಂದ ಬರುವಾಗ ಕುದುರೆ ಹಬ್ಬಿ ಅಂತ ಒಂದು ಜಾಗ ಸಿಗುತ್ತೆ, ಅಲ್ಲಿ ನೋಡಿ ನೀವು ಬಂಡೆಗಳನ್ನೆಲ್ಲ ನದಿ ಕೊರೆದು ಕೊರೆದು ಒಂಥರ ಸುರಂಗ ತರನೂ ಮಾಡಿದೆ. ಇವುಗಳನ್ನೆಲ್ಲ ಗಮನಿಸಿದಾಗ ನಿಮಗೆ ಏನ್ ಅನ್ಸುತ್ತೆ, ಈ ಬಂಡೆಗಳ ಮೈ ಎಷ್ಟು ನುಣುಪಾಗಿದೆ ಅಂತ. ಅಂದ್ರೆ ಇದನ್ ಯಾರಪ್ಪ ಶಿಲ್ಪಿ ಇದನ್ ಕೆತ್ತದವನು ಅಂತ ಕೂಡ ಅನ್ಸುತ್ತೆ. ಯಾರು ಇಷ್ಟು ನುಣುಪಾಗಿ ಇದನ್ನ ಮಾಡಿದ್ದಾರೆ ಅಂತ. ಶತಮಾನದಿಂದ ಈ ಬಂಡೆಗೆ ಅಪ್ಪಳಿಸಿದ ಸಮುದ್ರದ ನೀರು ಅಥವಾ ನದಿ ನೀರು ಇಷ್ಟು ನುಣುಪಾಗಿ ಮಾಡಿದೆ ಅಂತ. ಅವಾಗ ಒಂದು ವಿಚಾರ ತಲೆಯಲ್ಲಿ ಹೊಳೆದಲೇ ಇರಲಿಲ್ಲ, ನೀರು ಎಷ್ಟು ಮೃದು ಅಲ್ವಾ,

ನೀರು ಇಷ್ಟು ಭಾರಿ ಕಠಿಣವಾದ ಬಂಡೆಗಳನ್ನ ತನಗೆ ಬೇಕಾದಂತೆ ತಿದ್ದಿ ತೀಡ್ಬಿಟ್ಟಿದೆ. ತಕ್ಷಣ ಅನ್ಸುತ್ತೆ, ನಮ್ಮ ಜೀವನಕ್ಕೂ ಇದೇ ತತ್ವನ ಹೋಲಿಸ್ಕೊಂಡ್ರೆ ನಮ್ಮ ಕಷ್ಟಗಳು ಕೂಡ ಬಂಡೆಗಳಷ್ಟೇ ದೊಡ್ಡದು ಹಾಗೂ ಕಠಿಣ. ನಾವು ತುಂಬಾ ಅಶಕ್ತರು, ಆದರೆ ನಾವು ನೀರಿನಂತೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರೆ ಕಷ್ಟಗಳ ಬಂಡೆಗಳು ಕರಗತ್ತವೆ ಅಂತ ಹೇಳಿ. ಅಂತ ಇದು ನಿಸರ್ಗದಿಂದ ನಾವು ಕಲಿಯಬೇಕಾದಂತಹ ಪಾಠ. ಇನ್ನೂ ಒಂದನ್ಸ್ಬೋದು, ಬೇಕಾದಷ್ಟು ಸಲ ನೀವು ನೋಡಿರ್ತೀರಾ, ನಿಮ್ಮ ಮನೆ ಒಳಗೆ ಇರ್ಬೋದು ಅಥವಾ ಮನೆ ಸುತ್ತಮುತ್ತ ಇರ್ಬೋದು, ಇರುವೆಗಳ ಸಾಲ್ ಕಾಣಿಸ್ತಾ ಇರುತ್ತೆ, ಅವುಗಳಿಗೆ ಯಾವುದೋ ಆಹಾರ ಸಿಕ್ಕಿರುತ್ತೆ ಅಂತ ಅನ್ಕೊಳ್ಳೋಣ. ನೀವು ಬಗ್ಗೆ ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಹುಳನ ಅದು ಹಿಡ್ಕೊಂಡು ಅಥವಾ ತಗೊಂಡು ಹೋಗ್ತಾ ಇರುತ್ತೆ, ಸಾಲ್ ಸಾಲಾಗಿ ಹೋಗ್ತಾ ಇರುತ್ತವೆ, ತಮ್ಮ ಗೂಡಿಗೆ ಹೊತ್ಕೊಂಡು ಹೋಗ್ತಾ ಇರುತ್ತವೆ. ತಮ್ಮ ತೂಕಕ್ಕಿಂತ 100 ಪಾಲು ಭಾರವಾದ ಆ ಹುಳುವನ್ನ ಹೊತ್ತು ಸಾಗಿಸುತ್ತಿರುವುದು ಹೇಗೆ ಅಂತ. ಇನ್ನೂ ಬಗ್ಗೆ ನೋಡಿ ಅವಾಗ ಗೊತ್ತಾಗುತ್ತೆ, ಇರುವೆಗಳು ತಮ್ಮ ಅಶಕ್ತವಾದ ಮುಂಗಾಲು ಮತ್ತು ಮೂತಿಯ ಮೇಲೆ ಆ ಹುಳಗನ್ನ ಹೊತ್ತು ನಡೆಯುತ್ತಾ ಇರುತ್ತವೆ. ಎಲ್ಲಾ ಭಾರವನ್ನ ಸಮಾನವಾಗಿ ಹೊತ್ತಿರುವುದರಿಂದ ಕೆಲಸ ಸುಲಭವಾಗಿದೆ ಅಂತ ಅನ್ಸುತ್ತೆ. ಅವುಗಳ ಹಿಂದೆ ಮುಂದೆ ಪ್ರೋತ್ಸಾಹ ನೀಡ್ತಾ ಸಹಾಯ ನೀಡುವಂತ 100 ಇರುವೆಗಳು ಇದ್ದೇ ಇರುತ್ತವೆ. ಆಗ ನಮಗೆ ಅನ್ನಿಸದೇ ಇರಲ್ಲ, ಈ ಪುಟ್ಟ ಪುಟ್ಟ ಇರುವೆಗಳೇ ಹೀಗೆ ಸಹಕಾರದಿಂದ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡುತ್ತಿದ್ದಾಗ ಅವುಗಳಿಗಿಂತಲೂ ತುಂಬಾ ಬಲಿಷ್ಠವಾದ ಹೆಚ್ಚು ಬುದ್ಧಿಯುಳ್ಳ ನಾವೇಕೆ ಹೀಗೆ ಜಾತಿ ಧರ್ಮ ಲಿಂಗ ದೇಶಗಳ ಆಧಾರದಿಂದ ನಮ್ಮನ್ನೇ ಸೀಳಿಕೊಂಡು ಭಿನ್ನರಾಗಿ ಸಾಧ್ಯವಾಗಬಹುದಾದ ಕೆಲಸಗಳನ್ನು ಅಸಾಧ್ಯವಾಗಿಸಿಕೊಳ್ಳುತ್ತಿದ್ದೇವೆ ಅಂತ. ನಾವು ನಿಸರ್ಗದಿಂದ ಕಲಿಯುವ ಪಾಠ ತುಂಬಾ ಇದೆ ಅಲ್ವೇ. ಇದರ ಬಗ್ಗೆ DVG ಅವರು ಏನ್ ಹೇಳ್ತಾರೆ, ಅರಣ್ಯಕದ ಪುಷ್ಪಗಳ ಮೂಸುವವರಾರು, ಆರಿಹರು ಪತಗದುಡುಪನ್ ಮೆಚ್ಚಲ್, ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವನೆಸಗುವಳು ಮಂಕುತಿಮ್ಮ. ನಿಜವಾಗ್ಲೂ ಪದ್ಯಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ನಿಸರ್ಗದ ಬಗ್ಗೆ ಅಂತ ಹೇಳಿರೋದು. ಇದರ ಅರ್ಥ ಹೀಗಿದೆ, ಕಾಡಿನಲ್ಲಿ ಕಂಡು ಬರುವ ಬಗೆ ಬಗೆಯಾದ ಹೂಗಳ ಸೊಗಸಾದರೂ ಏನು, ಅವುಗಳನ್ನ ಅಲ್ಲಿ ಮೆಚ್ಚಿ ಆ ಹೂಗಳ ಸುವಾಸನೆಯನ್ನು ಆಸ್ವಾದಿಸಕ್ಕೆ ಕಾಡಲ್ಲಿ ಯಾರಿರ್ತಾರೆ? ಅರಣ್ಯಕದ ಪುಷ್ಪ

ಸ್ವಾರಸ್ಯವನ್ನು ಎಸಗುವಳು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನಾಲ್ಕನೇ ಸಾಲಲ್ಲಿ ಅಂತಂದ್ರೆ, ಬೇರೆಯೊಬ್ಬರ ಲೆಕ್ಕವನ್ನು ನೀಡದೆ ಪ್ರಕೃತಿ ಯಾರೊಬ್ಬರ ಮೆಚ್ಚುಗೆಯನ್ನು ಗಳಿಸದೆ ತನಗೋಸ್ಕರವೆಂದೇ ಈ ಸೊಗಸುಗಳನ್ನ ತೋರಿಸ್ತಾಳಂತೆ, ಈ ಸ್ವಾರಸ್ಯಗಳನ್ನ ಮಾಡ್ತಾಳಂತೆ. ಅವನ್ನು ನೋಡಿ ಮನುಷ್ಯನು ತನ್ನ ಜೀವನದಲ್ಲಿ ಪ್ರಕೃತಿ ನಿಯಮವನ್ನು ಅಳವಡಿಸಿಕೊಳ್ಳಲಿ ಅಂತ ಇರಬಹುದು ಅಂತ ಅನಿಸುತ್ತೆ. ಹೀಗೆ ಮುಂದುವರೆದಾಗ ಇನ್ನೊಂದು ನಡೆದಿದ್ದಂತಹ ಘಟನೆ ಈಗ ಕಥೆಯಾಗಿರುವಂತದನ್ನು ಹೇಳ್ಬಿಡ್ಬೇಕು ಅನ್ಸುತ್ತೆ. ಷಡಕ್ಷರಿಯವರು ಬರೀತಾರೆ, ನ್ಯೂಯಾರ್ಕ್ ಶಹರದಲ್ಲಿ ಗೆರಿಲ್ಲಾ ಹಾವಳಿ ಅಂತ. ಇದೇನಪ್ಪ ಹೀಗೆ ಅಂತ ಅನ್ನಿಸ್ಬೋದು, ಗಾಬರಿ ಆಗ್ಬೇಕಾದ್ದೇನಿಲ್ಲ. ಅಮೆರಿಕದ ನ್ಯೂಯಾರ್ಕಿನ ಕೆಲವು ಉತ್ಸಾಹಿ ಯುವಕರಿಗೆ ಪ್ರಕೃತಿ ಬಗ್ಗೆ ಕಾಳಜಿ ಇತ್ತು, ನಗರಗಳು ಕಾಂಕ್ರೀಟ್ ಕಾಡಾಗುತ್ತಿರುವ ಬಗ್ಗೆ ಚಿಂತೆ ಇತ್ತು. ಅದಕ್ಕೆ ಅವರು 1970 ಹಸಿರು ಗೆರಿಲ್ಲಾ, ಗ್ರೀನ್ ಗೆರಿಲ್ಲಾ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡ್ರಂತೆ. ಅದರ ಉದ್ದೇಶ ಹೀಗಿತ್ತು, ಪರಿಸರ ರಕ್ಷಣೆ. ಅವರು ತಮ್ಮ ರಜಾ ದಿನಗಳಂದು ಗುಂಪು ಗುಂಪಾಗಿ ಹೋಗ್ತಾ ಇದ್ರಂತೆ. ಖಾಲಿ ಇರುವ ನಿವೇಶನಗಳು ಅಥವಾ ಸಾರ್ವಜನಿಕ ಉದ್ಯಾನವನ, ರಸ್ತೆಗಳು ಮತ್ತು ವೃತ್ತಗಳು ಮುಂತಾದ ಯಾವುದೇ ಖಾಲಿ ಜಾಗ ಸಿಕ್ಕರೂ ಕೂಡ ಅಲ್ಲಿ ಗಿಡಗಳನ್ನು ನೆಡ್ತಾ ಇದ್ರು. ಅದೊಂದೇ ಅಲ್ಲ, 2-3 ದಿನಗಳಿಗೊಮ್ಮೆ ಅಲ್ಲಿ ಹೋಗಿ ನೀರು ಹಾಕಿ ಪೋಷಣೆ ಮಾಡುವ ಪದ್ಧತಿ ಇಟ್ಕೊಂಡಿದ್ರು. ಕೆಲವೊಮ್ಮೆ ಅವರು ಹೇಗೆ ಗಿಡ ನೆಡ್ತಿದ್ರು ಅಂದ್ರೆ ತುಂಬಾ ವಿಚಿತ್ರವಾಗಿರ್ತಿತ್ತಂತೆ. ಪ್ಲಾಸ್ಟಿಕ್ನ ಕುಡಿಯುವ ನೀರಿನ ಬಾಟ್ಲಿ ತಳ ಮತ್ತು ಮೇಲ್ಭಾಗವನ್ನು ಕತ್ತರಿಸಿ ಅದರಲ್ಲಿ ಒಂದಷ್ಟು ಗೊಬ್ಬರ ಮತ್ತು ಬಿತ್ತನೆ ಬೀಜ ಇಡ್ತಾ ಇದ್ರಂತೆ. ಇದು ಅವರ ಹಸಿರು ಬಾಂಬ್. ತಲುಪಲಾಗದ ದೊಡ್ಡ ದೊಡ್ಡ ಖಾಲಿ ನಿವೇಶನಗಳಲ್ಲಿ ಈ ಬಾಂಬ್ ಅನ್ನು ಎಸೆಯುತ್ತಿದ್ರಂತೆ. ಅವರು ಎಸೆಯುವ ಪ್ರತಿ 100 ಹಸಿರು ಬಾಂಬ್ಗಳಲ್ಲಿ

ಕಳೆದ 35 ವರ್ಷಗಳಲ್ಲಿ ಲಕ್ಷಾಂತರ ಗಿಡಮರಗಳನ್ನು ನೆಟ್ಟು ಬೆಳೆಸುತ್ತಿರುವ ಹೆಮ್ಮೆ ಈ ಗರಿಲ್ಲಾಗಳದ್ದು ಅಂತ ಹೇಳಿದ್ದ. ಇಲ್ಲಿ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತೆ. ಹಲವಾರು ವರ್ಷಗಳ ಹಿಂದೆ ಕಾಲೇಜೊಂದರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಾವಿರಾರು ಜನ ಭಾಗವಹಿಸಿದ್ದ ಸಭಾ ಕಾರ್ಯಕ್ರಮ ಸುಮಾರು 3.5 ಗಂಟೆಗಳ ಕಾಲ ನಡೆಯಿತು. ಅದರ ಅಧ್ಯಕ್ಷತೆ ವಹಿಸಿದ್ದವರು ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರು. ಕೊನೆಯಲ್ಲಿ ಅವರ ಭಾಷಣ ಮಾಡುವಾಗ ಅವರು ಹೇಳ್ತಾರೆ, ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ದು ಆಯ್ತು, ಅದೊಂದು ಸಂಪ್ರದಾಯದಂತೆ ಆಗೋಗಿದೆ ಅಥವಾ ಒಂದು ಫ್ಯಾಷನ್ ಆಗೋಗಿದೆ. ನಗರಗಳೆಲ್ಲ ಕಾಂಕ್ರೀಟ್ ಕಾಡುಗಳಾಗ್ತಾ ಇದೆ, ಗೆರೆಯಂಗಳದಲ್ಲಿ ಕಟ್ಟಡಗಳು ಏಳ್ತಾ ಇವೆ, ಪಾರ್ಕುಗಳು ಪಾರ್ಕಿಂಗ್ ಗಳಾಗ್ತಿವೆ ಅಂತ ಕೊರಗ್ತಾ ಇದೀವಿ, ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ ಅಂತ ವ್ಯಥೆ ಪಡ್ತಾ ಇದೀವಿ, ವರ್ಷ

ಪರಿಸರ ದಿನಾಚರಣೆ ಆಚರಿಸಿ ಕೈ ತೊಳ್ಕೊತಾ ಇದ್ದೀವಿ. ನಾವು ಇಲ್ಲಿ ಸೇರಿರುವ 1000 ಜನ 3.5 ಗಂಟೆಗಳ ಕಾಲ ವಿಶ್ವ ಪರಿಸರವನ್ನು ಕಾಪಾಡುವ ಬಗ್ಗೆ ಮಾತನಾಡುವ ಬದಲು ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟಿದ್ರೆ 1000 ಗಿಡ ನೆಡಬಹುದಾಗಿತ್ತು, ವಿಶ್ವ ಪರಿಸರವನ್ನು ಸರಿಪಡಿಸಬಹುದಾಗಿತ್ತು. ಕಡಿಯಲ್ಪಡುವ ಮರಗಳಷ್ಟೇ ಸಂಖ್ಯೆಯಲ್ಲಿ ಹೊಸ ಮರಗಳನ್ನು ನೆಡಬಹುದೆಂದು ಯಾರಿಗೂ ಅನಿಸೋದಿಲ್ಲ, ಅನಿಸಿದರೂ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದರು. ನಾವೆಲ್ಲ ಭಾರೀ ಕರತಾಡನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಮನೆಗಳಿಗೆ ಹೋದೆವು. ಈಗ ಮುಂದಿನ ವರ್ಷದ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮುಂಚೆ ನಾವೇಕೆ ನಮ್ಮ ಊರಿನಲ್ಲೊಂದು ಹಸಿರು ಗೆರಿಲ್ಲಾ ಸಂಸ್ಥೆ ಸ್ಥಾಪಿಸಬಾರದು? ಅರಣ್ಯ ಇಲಾಖೆ ಉಚಿತವಾಗಿ ನೀಡುವ ಸಸಿಗಳನ್ನು ಪಡೆಯಬಹುದು. ನಮ್ಮ ಬೀದಿ ಬಡಾವಣೆಗಳಲ್ಲಿಯೂ ಬೇಕಾದಷ್ಟು ಖಾಲಿ ಸ್ಥಳಗಳು ಇರಬಹುದು, ಅಲ್ಲೊಂದು ಇಲ್ಲೊಂದು ಗಿಡ ನೆಡಬಹುದು. ಅದಕ್ಕೂ ಮುಂಚೆ ನಾವೊಬ್ಬರೇ ಹಿಂದೆ ಏಕೆ ಒಂದು ಗಿಡ ನೆಡಬಾರದು? ಸಾಲು ಮರದ ತಿಮ್ಮಕ್ಕ ಸ್ಫೂರ್ತಿಯಾಗಬಲ್ಲರೆ? ಇದಕ್ಕೆ DVG ಅವರು ಏನ್ ಹೇಳ್ತಾರೆ ಅಂದ್ರೆ, ತೆರಿಗೆಗಳು ಹಲವುಂಟು ಪ್ರಕೃತಿ ಗಮ್ ಸಲ್ಲುವು, ತೆರೆದ ನೀಮ್ಮರೆಯೇ ದಂಡಿಪಳಾಕೆ ಮುನಿದು, ಕರಣಂಗಳಾಕೆಯುವು ಮಿತದೊಳು ಅವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ. ಈ ಪದ್ಯನೂ ಅಷ್ಟೇ, ಪ್ರಕೃತಿ ಬಗ್ಗೆ ನಮಗೆ ಆಗಿಂದಾಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ನಾವು ಈ ಪ್ರಕೃತಿಯನ್ನು ಉಪಯೋಗಿಸಬೇಕಾದ್ರೆ ಕಂದಾಯ ಕೊಡಬೇಕಂತೆ. ಗೊತ್ತಿತ್ತ ನಿಮ್ಗೆ? ಏನಾದ್ರೂ ಕೊಟ್ರಾಯ್ತು ಅಂತ ನಾವೇನಾದ್ರೂ ಮರೆತರೆ ಅವಳಿಗೆ ಕೋಪ ಬಂದು ನಮ್ಮನ್ನ ಶಿಕ್ಷೆಗೆ ಗುರ್ಪಡಿಸ್ತಾಳಂತೆ. ಪ್ರಕೃತಿ ವಿಕೋಪ ತಡೆದುಕೊಳ್ಳಲು ಸಾಧ್ಯವೇ ಸ್ವಾಮಿ? ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಪ್ರವಾಹ ಬಂದಾಗ ಅಥವಾ ಭೂಕಂಪ ಆದಾಗ ಅಥವಾ ಬಿರುಗಾಳಿ ಬಂದಾಗ ಸಾಧ್ಯವಿಲ್ಲ ಅಲ್ವಾ? ಈ ಇಂದ್ರಿಯಗಳು ಅವಳದ್ದು, ಅವುಗಳನ್ನು ಮಿತವಾಗಿ ಜಾಗರೂಕತೆಯಿಂದ ಉಪಯೋಗಿಸಿ ಅವುಗಳ ಉಪಯೋಗಕ್ಕೆ ಏನು ಬಾಡಿಗೆ ಕೊಡಬೇಕೋ ಅದನ್ನು ಕೊಟ್ಟುಬಿಡು ಅಂತ ಹೇಳಿ ಅಂತ ಹೇಳಿದ್ದಾರೆ. ತೆರಿಗೆಗಳು ಹಲವುಂಟು ಪ್ರಕೃತಿ ಗಮ್ ಸಲ್ಲುವು, ತೆರೆದ ನೀ ಮರೆಯ ದಂಡಿಪೊಳಾಕೆ ಮುನಿದು, ಕರ್ಣಂಗಳಾಕೆಯುವು ಮಿತುದಳು ಅವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ. ಬದುಕೊಂದು ಹೋರಾಟವೆ ಅಥವಾ ಹುಡುಕಾಟವೆ ಇಂದಿನ ಶೀರ್ಷಿಕೆ. ನಾವು ಚೆನ್ನಾಗಿ ಬದುಕಬೇಕಾದ್ರೆ ಕೆಲವು ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಬೇಕಾಗುತ್ತೆ. ಆ ಅವಶ್ಯಕತೆಗಳು ಹಸಿವಾದ್ರೆ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ DVG ಏನಂತಾರೆ ಗೊತ್ತಾ? ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯೋತಿ ಹೃದಾವಗ ಮಂಕುತಿಮ್ಮ. ಈ ಪದ್ಯ ನಮ್ಮ ಮನಸ್ಸಿನ ಆಳದೊಳಕ್ಕೆ ಇಳಿದು ಬಿಡುತ್ತೆ. ನಾವು ಪ್ರತಿ ಸಲನೂ ನಮ್ಮ ದಿನದಿನವೂ ನಾವು ಇದನ್ನ ಜ್ಞಾಪಿಸ್ಕೋತಾ ಇರಬೇಕು ಅಂತ ಅನ್ಸುತ್ತೆ. ನಮ್ಮ ಜೀವಮಾನವೆಲ್ಲವೂ ಅವು ಇವುಗಳನ್ನು ಹುಡುಕೊಂಡು ಹೋಗೋದ್ರಲ್ಲೇ ಕಳೆದು ಹೋಗುತ್ತೆ. ಒಂದೊಂದು ಕ್ಷಣಕ್ಕೂ ಬೇರೆ ಬೇರೆ ಬೇಕುಗಳು ಹುಟ್ಕೊಳ್ತಾನೆ ಇರುತ್ತೆ. ಅದು ಇದು ಮತ್ತೊಂದು ಬೇಕೆಂದು ಮನಸ್ಸು ಕಾತರಿಸ್ತಾ ಇರುತ್ತೆ. ಅದು ಸಿಕ್ಕರೆ ಇನ್ನೊಂದು ಬೇಕು, ಇನ್ನೊಂದು ಸಿಕ್ಕರೆ ಮತ್ತೊಂದು ಬೇಕು ಅಂತ ಕಾತರಿಸ್ತಾ ಇರುತ್ತೆ. ಹೇಗೆ ಅಂದ್ರೆ, ಅಧಿಕಾರ ಸಂಪತ್ತು ಸೊಗಸು ಮತ್ತು ಕೀರ್ತಿಗಳನ್ನು ನೆನೆಸುತ್ತಾ ಅಥವಾ ಯೋಚನೆ ಮಾಡ್ತಾ ಮನಸ್ಸು ಯಾವಾಗ್ಲೂ ಕುದಿತಾನೆ ಇರುತ್ತಂತೆ. ಅದರಾಚೆ ಜೀವಕ್ಕೆ ನೆಮ್ಮದಿ ಎಲ್ಲಿಂದ ಬರಬೇಕು ಅಂತ ಏನೋ ಹಾಗೂ ಹೀಗೂ ಮಾಡಿ ಒಂದು ತೆರದಲ್ಲಿ ಬಾಳನ್ನು ಹೊಂದಿಸಿಕೊಂಡಾಯ್ತು ಅಂತಂದಾಗ ವಿಫಲತೆಯ ಬೀಜಗಳು ಸಫಲತೆಯ ಪರಾಕಾಷ್ಠೆ ತಲುಪಿದಾಗ ಮೊಳೆಯುತ್ತವೆ ಅಂತಂತಾರೆ ತಿಳಿದವರು. ಶುರುಕಾಟ ಆವಾಗ ಅದಲ್ದೇ ಇದ್ರೆ ವಿಧಿ ಬಂದು ಎರಗುತ್ತೆ ಅಂತ ಅಂತಾರೆ. ಜನಪದ ಗೀತೆಯಲ್ಲಿ ಹೇಳಿಲ್ವೆ, ಜವರಾಯ ಬಂದಾನೆ ಕುಡುಗೋಲ ತಂದಾನೆ, ಒಳ್ಳೊಳ್ಳೆ ಮರನ ಕಡಿಬಂದ, ಒಳ್ಳೊಳ್ಳೆ ಮರನ ಕಡಿಬಂದ ಅಂತ. ಆ ತರ ಹಾಗಾಗಬಾರದಲ್ವಾ? ಅದಕ್ಕೆ ಪೂರಕವಾಗಿ ಒಂದು ಕತೆ ಇದೆ, ಬೂದಿಯಿಂದ ಮೇಲೆದ್ದು ಬಂದವರು ಅಂತ, ಅದನ್ನು ಹೇಳ್ತೀನಿ ಇಲ್ಲಿ. ಪೂಜ್ಯ ದಾದಾ ವಾಸ್ವಾನಿಯವರು ತಮ್ಮ ಪ್ರವಚನದಲ್ಲಿ ಹೇಳಿದ ಅಪೂರ್ವ ಘಟನೆ. ಕತೆ ತುಂಬಾ ಚೆನ್ನಾಗಿದೆ ಕೇಳಿ. ಒಬ್ಬ ಶ್ರದ್ಧಾಳು ವ್ಯಾಪಾರಿ ಇದ್ರಂತೆ. ದೊಡ್ಡ ಅಂಗಡಿ ಇತ್ತು, ಅದಕ್ಕೆ ಹೊಂದಿಕೊಂಡಂತೆ ಅವ್ರ ಮನೆಯೂ ಇತ್ತು. ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ಒಂದು ಸಲ ಅವರು ವ್ಯಾಪಾರ ನಿಮಿತ್ತ ಪರಸ್ಥಳಕ್ಕೆ ಹೋಗಿದ್ರು. ಒಂದು ದಿನ ರಾತ್ರಿ ಸಮಯದಲ್ಲಿ ಅವರ ಅಂಗಡಿ ಮತ್ತು ಮನೆಗೆ ಅಕಸ್ಮಾತ್ ಆಗಿ ಬೆಂಕಿ ಬಿತ್ತು. ಕೆಲವೇ ಗಂಟೆಗಳಲ್ಲಿ ಅವರ ಅಂಗಡಿಯಲ್ಲಿದ್ದ ಸಾಮಾನು ಸರಂಜಾಮು ಮತ್ತು ಮನೆ ಲಕ್ಷಾಂತರ ಬೆಲೆ ಬಾಳುವ ಆಸ್ತಿ ಬೂದಿಯಾಗಿ ಹೋಯಿತು. ಸುದ್ದಿ ತಿಳಿದು ಧಾವಿಸಿ ಬಂದ ಆ ವ್ಯಾಪಾರಿ ಏನು ಮಾಡಿದ್ರು? ಅದಿರಲಿ, ಹಾಗಾದಾಗ ಸುತ್ತಲೂ ನೆರೆದ ಜನ ಸುಮ್ಮನಿರ್ತಾರೆಯೇ, ಆಗ ನೋಡಿ ಹೇಗಿರುತ್ತೆ ಅಂತ ಅಲ್ಲಿಯ ಪರಿಸ್ಥಿತಿ. ಹೆಚ್ಚಿನ ಜನ ತಲಾತಟ್ಟಿ ತೋಚಿದ್ದನ್ನು ವಿವೇಚನೆ ಇಲ್ಲದೆ ಮಾತಾಡ್ತಾರೆ. ಕೆಲವರು ಸಲಹೆ ಬೋಧನೆಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಇನ್ನು ಬಿಡಿ, ವ್ಯಾಪಾರಿ ಓಡ್ ಹೋಗೋದೆ, ಊರು ಬಿಡೋದೆ ಅಥವಾ ಆತ್ಮಹತ್ಯೆಯ ಗತಿ ಮುಂತಾದವುಗಳನ್ನೆಲ್ಲ ಹೇಳ್ತಾರೆ. ಕೆಲವರು ಸಿಕ್ಕವರನ್ನೆಲ್ಲ ದೂಷಿಸ್ತಾರೆ, ದೇಹವನ್ನು ದಂಡಿಸುವುದು ಇತ್ಯಾದಿ ಸಲಹೆಗಳನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಅದು ಯಾವ ತರ ಇರುತ್ತೆ ಅಂತಂದ್ರೆ, ಮೊದಲನೆಯ ಉದ್ಗಾರವನ್ನು ತೆಗೆದುಕೊಳ್ಳೋಣ. ಕೆಲವರು ಸಲಹೆ ಬೋಧನೆಗಳ ಸುರಿಮಳೆ ಸುರಿಸ್ತಾರಲ್ಲ, ಅಂತಹವರ ಬಗ್ಗೆ DVG ಏನಂತಾರೆ ಅಂತ, ಸರ್ವರಂ ಸಾಧಕರೇ ಸರ್ವರಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದ್ದರು ನಿಲುವನಕ ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಇವರು ಆ ಥರ ಬೋಧನೆ ಮಾಡೋರ ತಲೆ

ಜಗತ್ತಿನ ಪ್ರತಿಯೊಬ್ಬನು ಸಾಧು ಸಂತನೆ ಮತ್ತು ಉಪದೇಶ ಮಾಡುವವನೇ. ಆದರೆ ಅವನಿಗೆ ಒಂದು ಉತ್ಕಟವಾದ ಜೀವನ ಪರೀಕ್ಷೆ ಸವಾಲಾಗಿ ನಿಂತಾಗ ಅವನ ಮನಸ್ಸಿನ ಒಳಭಾವನೆಗಳು ಹೊರಹೊಮ್ಮತ್ತುವಂತೆ. ಅದನ್ನೇ ಅವರು ಹೇಳಿದ್ದು, ಸರ್ವರಂ ಸಾಧಕರೇ ಸರ್ವರಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದ್ರೂ ನಿಲ್ಲುವನಕ. ಒಂದು ಉತ್ಕಟ ಜೀವನ ಪರೀಕ್ಷೆ ಸವಾಲಾಗಿ ನಿಂತಾಗ ಅವನ ಮನಸ್ಸಿನ ಒಳಭಾವನೆಗಳು ಹೊರಹೊಮ್ಮುತ್ತವೆ. ಅವನನ್ನು ಆವಾಗ ದೇವರೇ ಕಾಪಾಡಬೇಕು. ಇನ್ನೊಬ್ಬರಿಗೆ ಉಪದೇಶ ಮಾಡೋದು ಸುಲಭ, ತನಗೆ ಆ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸುವುದು ಬಹಳ ಕಷ್ಟ ಅಂತ ಅಂದ್ರೆ ಹೇಳ್ತಾರೆ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ, ಅಂದ್ರೆ ಅವನನ್ನ ಯಾರು ಕಾಪಾಡೋಕೆ ಆಗೋಲ್ಲ ಆಗ ಅಂತ ಹೇಳಿ. ಅಂತ ನಾವು ಉಪದೇಶ ಕೊಡೋದಕ್ಕಿಂತ ಮುಂಚೆ ಆ ನೊಂದವರ ಜಾಗದಲ್ಲಿ ಅಥವಾ ಅವರ ಕಡೆಯಲ್ಲಿ ನಿಂತು ನೋಡುವವರೆಗೆ, ಆ ಕಷ್ಟ ನಮಗೆ ಆದಂತೆ ಭಾವಿಸುವವರೆಗೆ ಪರಿಹಾರ ದೂರವಾಗಿಯೇ ಇರುತ್ತೆ ಅಂತ. ಎರಡನೇ ಉದ್ಗಾರ ಬಂತಲ್ಲ, ತೊಂದರೆಗೆ ಹೆದರಿ ಓಡ್ ಹೋಗುವುದು ಅಥವಾ ಆತ್ಮಹತ್ಯೆ ಬಗ್ಗೆ ಚಿಂತಿಸೋದು ಅಂತ, ಅಂತವುಗಳು ಮೂರ್ಖತನದ ಹಾದಿಗಳು. ಅದಕ್ಕೂ ಡಿವಿಜಿ ಹೇಳಿದ್ದಾರೆ ಕಗ್ಗದಲ್ಲಿ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯವನೇ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀ ಎದುರು ನಿಲೆ, ಬಿದಿಯೊಲಿವ ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ, ಈ ಪ್ರಪಂಚಕ್ಕೆ ಬಂದಮೇಲೆ ನಾವೆಲ್ಲರೂ ಬದುಕನ್ನು ನಡೆಸಲೇಬೇಕು, ಬೇರೆ ಗತಿನೇ ಇಲ್ಲ. ಆದರೆ ಇದನ್ನು ಬಿಟ್ಟು ಓಡ್ ಹೋಗ್ತೀನಿ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ಬದುಕು ಹೆದರ್ದಂಗಾಗಲ್ವೇ? ನಾನು ಈ ಬದುಕನ್ನು ನಡೆಸಲಾರೆ ಎನ್ನುವನು ವಿಧಿ ಬಾಯಿಗೆ ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ ಅಂತ ಹೇಳ್ತಾರೆ. ಆದ ಕಾರಣ ವಿಧಿ ನಮಗೆ ವಿಧಿಸಿರುವ ಕರ್ಮಗಳನ್ನು ನಾವು ಮಾಡಲೇಬೇಕು, ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರೆ ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ ಅಂತ. ಆದರೆ ಇದಕ್ಕೆ ಪರಿಹಾರ ಹೇಳ್ತಾರಲ್ಲ ಕೊನೆ ಎರಡು ಸಾಲಲ್ಲಿ, ಹೇಳೇ ಹೇಳ್ತಾರೆ ಏನ್ ಮಾಡಬೇಕು ಅಂತಂದ್ರೆ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀ ಎದುರು ನಿಲೆ, ಬಿದಿಯೊಲಿವ ಮಂಕುತಿಮ್ಮ. ಅಂದ್ರೆ ನಮ್ಮ ಎದೆಯನ್ನ ಉಕ್ಕಿನಂತೆ ಗಟ್ಟಿ ಮಾಡಿಕೊಂಡು ನನ್ನ ಬುದ್ಧಿಶಕ್ತಿಯನ್ನ ಅನ್ನುವ ಈ ಗದೆಯನ್ನು ಹಿಡಿದು ಆ ವಿಧಿಗೆ ಎದುರು ಬಿದ್ರೆ ವಿಧಿ ತಂತಾನೆ ಒಲಿತಾನೆ ಅಂತ. ಬದುಕನ್ನು ಬಿಟ್ಟು ಓಡಿ ಹೋಗುವ ಪ್ರಯತ್ನವನ್ನು ಎಂದಿಗೂ ಮಾಡಬೇಡ ಅಂತ. ಇನ್ನೂ ಒಂದು ಮಾತು ಬಂತಲ್ಲ, ಸಿಕ್ಕವರನ್ನೆಲ್ಲ ದೂಷಿಸುವುದು ಊರು ಬಿಟ್ಟು ಹೋಗುವುದು ಅಂತ, ಅದಕ್ಕೂ ಒಂದು ಪದ್ಯ ಬರೆದ್ಬಿಟ್ಟಿದ್ದಾರೆ ಡಿವಿಜಿಯವರು. ಮನೆಯ ತೊರೆದೋಡಲೇಂ ಮನೆಗುಹೆಯ ಸಾರಲೇಂ, ತರುವನು ಉಗ್ರ ವ್ರತಗಳಿಂದ ದಂಡಿಸಲೇಂ, ಬಿನದಗಳ ನರಸಿ ನೀನು ಊರೂರಳು ಅಲೆದೊಡೆಯಂ, ಮನವ ತೊರೆದಿಹಲು ಹುದೇ ಮಂಕುತಿಮ್ಮ ಅಂತ ಹೇಳಿ. ಅಂತ ಈ ಪದ್ಯ ಅಂತ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದೊಂದ್ಸಲ ನಮಗೂ ಅನ್ಸುತ್ತಂತೆ ಮನಸ್ಸಿಗೆ ಬೇಜಾರಾದಾಗ, ಏನಪ್ಪ ಮನೆ ಬಿಟ್ಟು ಹೋಗೋಣವೆ ಅಥವಾ ಕಾಡು ಹೊಟ್ಟು ಹೋಗೋಣವೆ, ಈ ಪರಿಸರ ತುಂಬಾ ಉಸಿರು ಕಟ್ಟುವಂತ ವಾತಾವರಣ ಇದೆ ಅಂತ ಅನ್ಸುತ್ತೆ. ಅವಾಗ ಹಾಗೆ ಮನೆ ಬಿಟ್ಟು ಹೊರಟೋದ್ರೆ, ಕಾಡಿನಲ್ಲಿ ಗುಹೆ ಸೇರಿಕೊಂಡು ದೇವರ ಧ್ಯಾನದಲ್ಲಿ ನಿರತರಾಗ್ಬಿಟ್ರೆ, ದೇಹವನ್ನ ಕಷ್ಟಕರವಾದ ವ್ರತಗಳಿಂದ ದಂಡಿಸ್ಕೊಂಡ್ಬಿಟ್ರೆ ಆಗೋಗುತ್ತೇನೋ? ವಿನೋದಗಳನ್ನು ಹುಡುಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಅಲೆದರೆ ಏನು ಬಂತು? ಇಷ್ಟೆಲ್ಲಾ ಮಾಡಿದ್ರೂ ಸಹ ನಾವು ನಮ್ಮ ಮನಸ್ಸನ್ನು ಬಿಟ್ಟಿರೋಕ್ ಸಾಧ್ಯವೇ ಇಲ್ವಂತೆ. ಹಿಂದಿನದೆಲ್ಲ ಜ್ಞಾಪಕಕ್ಕೆ ಬರ್ತಾನೆ ಇರುತ್ತೆ, ಎಲ್ಲಿ ಹೋದ್ರೂ ನೆರಳಿನಂತೆ ನಮ್ಮ ಮನಸ್ಸು ನಮ್ಮೊಂದಿಗೆ ಇರುತ್ತೆ, ಇದನ್ನು ನಿಗ್ರಹಿಸುವುದು ಅಷ್ಟು ಸುಲಭವಲ್ಲ ಅಂತ. ಈಗ ಅಲ್ಲಿ ನಡೆದಿದ್ರ ಬಗ್ಗೆ ಕಗ್ಗ ಹೇಳಿದ್ದಾಯ್ತು, ಆ ವ್ಯಾಪಾರಿಗಳು ಏನ್ ಮಾಡಿದ್ರು ಅನ್ನೋದನ್ನು ನೋಡೋಣ. ಅವರು ಅನಾಹುತವನ್ನು ನೋಡಿ ಗೊಳವಂತ ಅಳ್ತಾ ಕೂರ್ಲಿಲ್ಲ, ದೇವ್ರೆ ನಿನ್ನ ಇಷ್ಟ ಏನಿದೆಯೋ ನನಗೇನು ಗೊತ್ತು ಅಂತ ಹೇಳ್ಕೊಳ್ಳುತ್ತಾ ಆ ಕಷ್ಟದಲ್ಲೂ ದೇವರ ಮೇಲಿನ ನಂಬಿಕೆ ಬಿಡದೆ ದೇವರಿಗೆ ಒಮ್ಮೆ ಕೈ ಮುಗಿದು ನಮಸ್ಕರಿಸ್ತಾರಂತೆ. ನೋಡಿ ಎಂಥ ದೊಡ್ಡ ಮನಸ್ಸು ಅವ್ರದ್ದು. ಜೊತೆಗೆ ಒಂದು ದೊಡ್ಡ ಫಲಕಾದ ಬೋರ್ಡ್ ಕೂಡ ಹಾಕಿಸ್ತಾರಲ್ಲೇನೆ, ಆ ಫಲಕದಲ್ಲಿ ಒಂದು ಘೋಷಣೆ ಬರೆದಿತ್ತು, ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಇಂತಹ ಸಂದರ್ಭದಲ್ಲೂ ಅವ್ರಿಗೆ ಇಂತಹ ಒಂದು ಘೋಷಣೆ ಹೊಳಿತಲ್ಲ, ಅದಕ್ಕೆ ಅವ್ರಿಗೆ ಕೈ ಮುಗಿಬೇಕು. ಏನಂತ ಬರೆದಿದ್ರು ಅಂದ್ರೆ, ಅಂಗಡಿ ಸುಟ್ಟು ಹೋಗಿದೆ, ಮನೆನೂ ಸುಟ್ಟು ಹೋಗಿದೆ, ಸಾಮಾನು ಸರಂಜಾಮು ಪೂರ್ತಿ ಸುಟ್ಟು ಹೋಗಿದೆ, ಆದ್ರೆ ನಂಬಿಕೆ ಶ್ರದ್ಧೆ ಸುಟ್ಟು ಹೋಗಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಆದ್ರೆ ನಂಬಿಕೆ ಶ್ರದ್ಧೆ ಸುಟ್ಟು ಹೋಗಿಲ್ಲ, ನಾಳೆಯಿಂದಲೇ ಅಂಗಡಿ ಪ್ರಾರಂಭ ಆಗುತ್ತೆ, ಅನಾನುಕೂಲಕ್ಕೆ ಕ್ಷಮೆ ಇರಲಿ ಅಂತ. ಎಂಥ ಉದಾತ್ತವಾದ ಹೃದಯ ಅಲ್ವಾ ವ್ಯಾಪಾರಿಗಳದ್ದು. ತಕ್ಷಣದಿಂದ ವ್ಯಾಪಾರಿಗಳು ಕಾರ್ಯೋನ್ಮುಖರಾದರು, ಎಲ್ಲವನ್ನು ಚೊಕ್ಕಟಗೊಳಿಸಿ ಪಕ್ಕದಲ್ಲಿಯೇ ಒಂದು ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿ ಒಂದೇ ದಿನದಲ್ಲಿಯೇ ಅದನ್ನ ಅಣಿ ಮಾಡಿದರು. ಆ ಶೆಡ್ ನಲ್ಲಿ ಅಂಗಡಿ ಪ್ರಾರಂಭಿಸಿ ಮಾರನೇ ದಿನವೇ ವ್ಯಾಪಾರ ನಡೆಯಕ್ಕೆ ಶುರು ಆಯ್ತು. ಜೊತೆ ಜೊತೆನಲ್ಲಿ ಹೊಸ ದೊಡ್ಡ ಅಂಗಡಿ ಕಟ್ಟಲು ಕೂಡ ಪ್ರಾರಂಭಿಸ್ಬಿಟ್ರು. ಒಂದು ವರ್ಷ ಮುಗಿಯೋದ್ರೊಳಗೆ ಮೊದಲಿದ್ದ ಅಂಗಡಿಯ ಎರಡರಷ್ಟು ದೊಡ್ಡ ಅಂಗಡಿ ನಿರ್ಮಾಣ ಆಯಿತು, ವ್ಯಾಪಾರ ಹೆಚ್ಚಾಗುತ್ತಲೇ ಹೋಯಿತು. ಇದು ಹೇಗೆ ಸಾಧ್ಯ ಆಯಿತು? ಯೋಚನೆ ಮಾಡಿ, ತೊಂದರೆ ಬಂದ ಕಾರಣವನ್ನು ಹುಡುಕಿ ಅದು ಮತ್ತೆ ಬಾರದಂತೆ ಬಂದೋಬಸ್ತ್ ಮಾಡಿ ಪರಿಹಾರದ ದಾರಿಗಳನ್ನು ಹುಡುಕಿ ಕಾರ್ಯೋನ್ಮುಖರಾಗುವುದು, ಇದು ಬುದ್ಧಿವಂತರ ಲಕ್ಷಣ, ಶ್ರದ್ಧಾಳುಗಳ ದಾರಿ. ಸಾಮಾನ್ಯವಾಗಿ ಇವರು ಮತ್ತೆ ಯಶಸ್ವಿಗಳಾಗ್ತಾರೆ. ಅದಕ್ಕೆ ಡಿವಿಜಿ ಏನ್ ಹೇಳ್ತಾರೆ, ಬಣ್ಣ ಬವಣೆಗಳ ತಾನು ಇನಿತು ಇನಿತು ಪಟ್ಟಿರೆಯೋ, ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳೇ ಸನ್ನಹಿಸುವ ಸುಮ್ಮನಿರಲಲ್ಲದೆ ಮಾನವನು ಚಿನ್ಮಯಾತ್ಮಗುಣ ಮಂಕುತಿಮ್ಮ. ಬದುಕಿನಲ್ಲಿ ತೊಂದರೆಗಳು ಎಲ್ರಿಗೂ ಬಂದೇ ಬರುತ್ತವೆ, ಅವುಗಳನ್ನು ಎದುರಿಸುವ ದಾರಿಗಳನ್ನು ಹುಡುಕೋಬೇಕು ಅಷ್ಟೇ. ಜೀವನವೆಂದರೆ ಹೀಗೆ ಕಾರ್ಯಕ್ರಮ.

0: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
0: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಬಸ್ ನಿರ್ವಾಹಕರಾದ ವಿಜಯ ಬಿ ಅವರೊಂದಿಗೆ ಮಾತುಕತೆ ಹಾಗೂ ಪುತ್ತೂರಿನ ಪ್ರಖ್ಯಾತಿ ತಂಡದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಜೊತೆಗೆ ಭಾವಗೀತೆ ಹಾಗೂ ವಚನಗಳನ್ನು ಕೇಳಬಹುದು. ಬಸ್ ನಿರ್ವಾಹಕರಾದ ವಿಜಯ ಬಿ ಅವರೊಂದಿಗೆ ಮಾತುಕತೆ.
1: ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯ ಬಿ ಬಸ್ ನಿರ್ವಾಹಕರು ಅಥವಾ ಕಂಡಕ್ಟರ್. ಪುತ್ತೂರಿನಿಂದ ಮಂಗಳೂರಿಗೆ ಬರುವ ಬಸ್ನಲ್ಲಿ ನೀವು ಇವರನ್ನ ನೋಡಬಹುದು. ಸುಮಾರು 17 ವರ್ಷದಿಂದ ಬಸ್ ನಿರ್ವಾಹಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಪುರುಷರೇ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ ಇವರ ಅನುಭವಗಳೇನು, ಹಾಗೆಯೇ ಇವರ ಹವ್ಯಾಸಗಳ ಬಗ್ಗೆ ಕೂಡ ಅವರ ಜೊತೆ ಮಾತಾಡೋಣ. ನಮಸ್ಕಾರ ವಿಜಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ವಿಜಯ ಅವರೇ, ಈಗ ನೀವು ಬಸ್ ನಿರ್ವಾಹಕರಾಗಿದ್ದು ಹೇಗೆ, ಯಾಕೆ ಇದರಲ್ಲೊಂದು ಆಸಕ್ತಿ ಬಂತು? ಸಾಮಾನ್ಯವಾಗಿ ಈಗ ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಹೆಚ್ಚಾಗಿ ನಾವು ಮಹಿಳೆಯರನ್ನ ಕಾಣೋದಿಲ್ಲ, ಪುರುಷರೇ ಹೆಚ್ಚು. ಅಂತದ್ರಲ್ಲಿ ನಿಮ್ಗೆ ಈ ಕ್ಷೇತ್ರದಲ್ಲಿ ಒಂದು ಆಸಕ್ತಿ ವಹಿಸಿ ಅದಕ್ಕೆ ಹೋಗಿದ್ದು ಹೇಗೆ?
2: ನಾನು ಕಾಲೇಜು ದಿವಸಗಳಲ್ಲೇ ನನಗೆ ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದರಲ್ಲಿ ಹೆಚ್ಚಾಗಿ ನನಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಖಾಕಿ ಡ್ರೆಸ್ ಹಾಕೊಂಡು ಅವರು ಒಂಥರ ಇದು ಮಾಡೋದು ನೋಡಿ ನನಗೂ ಅವ್ರ ತರನೇ ಒಂದು ಇದಾಗಬೇಕು ಅನ್ನೋ ಇತ್ತು. ಅದಕ್ಕೂ ಸಂದರ್ಶನ ಎಲ್ಲ ಮಾಡಿದ್ದೆ, ಅದಾದ್ರೂ ಸಿಗ್ಲಿಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಪೊಲೀಸ್ ವರ್ಲ್ಡ್ ಅಂತ ಒಂದು ಪೇಪರ್ ಇತ್ತು, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಓಡಾಡ್ತಾ ಇದ್ದೆ, ಬಸ್ಸಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಆ ಬಸ್ಸಿನ ಚಾಲಕರು ನೀವು ಇದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು, ಕರೀತಿದ್ದಾರೆ ಪ್ರಯತ್ನ ಪಡಿ ಅಂತ ಹೇಳಿದ್ರು. ನನಗೂ ಆಯ್ತು, ಆಸೆ ಆಯ್ತು ಅವರು ಕೆಲಸ ಮಾಡೋದೆಲ್ಲ ನೋಡಿ, ಪಬ್ಲಿಕ್ ಜೊತೆ ಜಾಸ್ತಿ ಮಿಂಗಲ್ ಆಗ್ಬೋದಲ್ಲ ಆಸೆ, ಇದರಿಂದ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದೆ. ಹಾಗಾಗಿ ಅದರಲ್ಲಿ ನಂಗೆ ಕೆಲಸನೂ ಸಿಕ್ತು. ಅದರಲ್ಲಿ ಪರೀಕ್ಷೆ ಇರ್ಲಿಲ್ಲ ಮೇಡಮ್, ಡೈರೆಕ್ಟ್ ಅಪಾಯಿಂಟ್ಮೆಂಟ್. ಅವ್ರು ನಾವು ಹೋಗೋ ಸಂದರ್ಭ ನಮ್ಮ ಇದೆಲ್ಲ ನೋಡ್ತಾರೆ, ಮಾರ್ಕ್ಸ್ ಕಾರ್ಡ್ ಅದೆಲ್ಲ.
1: ಹಾಗೆ ಒಂದು ಆಕಸ್ಮಿಕವಾಗಿ ಒಟ್ನಲ್ಲಿ ನಮಗೆ ಖಾಕಿ ಹಾಕೊಳ್ಬೇಕು, ಆಸೆ ಇತ್ತು, ಅದು ನೆರವೇರಿತ್ತು. ಮತ್ತೇನಾದ್ರೂ ತರಬೇತಿ ಏನಾದ್ರೂ ಇತ್ತ?
2: ತರಬೇತಿ ಈಗಿನ ಇದರಲ್ಲಿ ತರಬೇತಿ ಒಂದು ತಿಂಗಳು ಕೊಡ್ತಾರೆ, ಒಂದು 15 ಸಾವಿರ ಅಂತ ಕೊಡ್ತಾರೆ. ಆಗ ನಮಗೆ ಒಂದ್ ದಿವಸ ಅಥವಾ 2 ಸೆ ಕಳಿಸ್ತಾ ಇದ್ರು
1: ಅಷ್ಟೇ,
2: ಆಮೇಲೆ ರೂಟ್ ಮೇಲೆ ಕಳಿಸಿದ್ರು. ನಮ್ಮ ಜೊತೆ ಕೆಲಸ ಮಾಡೋದು ಚಾಲಕ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು, ಸಹಾಯ ಮಾಡ್ತಾ ಇದ್ರು, ಹಾಗಾಗಿ ನಮ್ಗೆ ಅಂತ ತೊಂದರೆ ಆಗ್ಲಿಲ್ಲ.
1: ಆದ್ರೂ ನಿಮ್ಗೆ ನಿಮ್ಮ ಮೊದಲ ದಿನದ ಅನುಭವ ನೆನಪಿದ್ಯಾ, ಹೇಗಾಯ್ತು? ಈಗ ನೀವು ಬಸ್ ಒಳಗೆ ಹೋಗಿ ಹೇಗೆ ಇದನ್ನೆಲ್ಲ ನಿಭಾಯಿಸೋದು ಅಂತ ಅನ್ಸ್ತಾ ಹೇಗೆ?
2: ಮೊದಲ ದಿನ ಹೋದಾಗ ನಮ್ಗೆ ಯಾವ್ದೇ ಸಮವಸ್ತ್ರ ಎಲ್ಲ ಹಾಕಿರ್ಲಿಲ್ಲ, ಮಾಮೂಲಿ ಇದ್ರಲ್ಲೇ ಹೋಗ್ತಾ ಇದ್ವಿ, ಕಾಲೇಜಿಗೆ ಹೋಗ್ಬೇಕು ಹಾಗೆ ಹೋಗ್ತಾ ಇದ್ದೆವು. ನಮ್ ಜೊತೆ ಕೆಲಸ ಮಾಡ್ತಾ ಇದ್ದ ಬಂದಿರುವ ಅಕ್ಕಿ ಮೇಡಮ್ ಇದ್ರು, ಅವ್ರ ಜೊತೆ ನಮ್ಮನ್ನು ಕಳಿಸಿದ್ರು. ಹೌದು, ಏನೋ ಒಂಥರ ಬೇಜಾರಾಗಿತ್ತು, ಅಂದ್ರೆ ಫ್ರೀ ಆಗಿದ್ದವರು ಬಸ್ ಅಲ್ಲಿ ಓಡಾಡ್ಬೇಕು ಹಾಗೆಲ್ಲ ಅಂದ್ರೆ ಬೇಜಾರಾಗಿ ಮಧ್ಯಾಹ್ನನೇ ನಾ ಮನೆಗೆ ಹೋಗ್ತೇನೆ ಅಂತ ಹಾಕೊಂಡ್ಬಿಟ್ಟೆ ನಾನು. ಹಾಗೆ ಇದ್ಮಾಯ್ತು, ಅಂತ ಒಂದು ಅನುಭವ ಆಯ್ತು.
1: ಮತ್ತೆ ಎರಡನೇ ದಿನ,
2: ಎರಡನೇ ದಿನ ನನ್ಗೆ ಆಕ್ಚುಲಿ ನನ್ಗೆ ಯಾರ ಜೊತೆ ಕಳಿಸ್ಲಿಲ್ಲ, ನನ್ಗೊಂದು ಯಾವ್ದೊಂದು ಮಾರ್ಗ ಸಂಖ್ಯೆಗೆ ನೀವು ಹೋಗಿ ಡ್ಯೂಟಿ ಮಾಡಿದ್ದ ಕಳ್ಸಿದ್ರು, ನಾನು ಹೋದೆ. ನನ್ ಜೊತೆ ಕೆಲಸ ಮಾಡಿದ್ರು ಚಾಲಕರು ನಂಗೆ ಎಲ್ಲಾ ರೀತಿ ಹೆಲ್ಪ್ ಮಾಡಿದ್ರು, ಹಾಗೆ ಯಾವ್ದು ತೊಂದರೆ ಆಗ್ಲಿಲ್ಲ.
1: ಈಗ ಪುರುಷರೇ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ಈಗ ನೀವು ಆರಂಭದಲ್ಲಿ ಕಂಡ ಸವಾಲು ಏನು ಅಂತ ಹೇಳ್ಬಹುದು?
2: ಆರಂಭದಲ್ಲಿ ಅದು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಇದ್ದೇ ಇದೆ ಅಲ್ಲ, ಹೆಣ್ಣು ಮಕ್ಕಳು ದುಡಿಯೋದು ಇದು ಅಂತ ಒಂದು ಇದಾಗ ನಮಗೆ ಏನ್ ಮಾಡ್ತಾರಂದ್ರೆ, ಮುಖ್ಯವಾಗಿ ನಮಗೆ ಅಂತ ಗೊತ್ತಿರಲಿಲ್ಲ. ಈ ಕೆಲವೊಂದು ಮಾರ್ಗ ಸಂಖ್ಯೆಗಳು ತುಂಬಾ ಕಠಿಣವಾಗಿರ್ತವೆ, ಕೆಲವೊಂದು ಈಸಿ ಆಗಿರ್ತವೆ, ಬೆಳಿಗ್ಗೆ ಹೋಗಿ ಬೇಗ ಬರುವಂತ ಇದಿರ್ತದೆ. ಈಗ ಡ್ಯೂಟಿ ಕಮೆನ್ಸ್ 6 ಗಂಟೆ ಸ್ಟಾರ್ಟ್ ಆದ್ರೆ 1 ಗಂಟೆಗೆ ಮುಗಿ ಅಂತ ಎಲ್ಲ ಇರ್ತದೆ. ಅಂತಾರೆ ನಾವು ಹೋದ ಸಂದರ್ಭ ಶಿಫ್ಟ್ ಜನರಲ್ ಶಿಫ್ಟ್ ನೈಟ್ ಹಾಲ್ಟ್ ಆತರ ಇರ್ತದೆ. ನಾವು ಡ್ಯೂಟಿಗೆ ಜಾಯಿನ್ ಆದ ಸಂದರ್ಭ ನಮಗೆ ಜನರಲ್ ಶಿಫ್ಟೇ ಕೊಡೋದು, ಏನೋ ಶಿಫ್ಟ್ ಕೊಟ್ರೆ ಅದಕ್ಕೆ ಜಗಳ ಮಾಡುದು, ಅವ್ರು ಮೊನ್ನೆ ಬಂದವರು ಈಗ ಹೊಸದಾಗಿ ಇದು ಮಾಡ ಅಂತ ಒಂದು ಇದೆಲ್ಲ ಇದ್ದೇ ಇತ್ತು. ಅದನ್ನೆಲ್ಲ ನಾವು ಅನುಭವಿಸಲೇಬೇಕಿತ್ತು,
1: ಹೆಚ್ಚು ಕೆಲಸ
2: ಮಾಡಬೇಕಾಯ್ತು.
1: ನಿಮ್ಮ ವಿದ್ಯಾಭ್ಯಾಸ ಆಗಿದ್ದು ಯಾವ ಕ್ಷೇತ್ರದಲ್ಲಿ?
2: ನಾನು ಪ್ರಾಥಮಿಕ ಶಿಕ್ಷಣ ಇದು ವಿಟ್ಲ ಆಗ್ತದೆ.

0: ಕಲ್ತದ್ದು. ಆಮೇಲೆ ಹೈಸ್ಕೂಲು ಇಟ್ಲಾನೆ, ಪಿ ಯು ವಿವೇಕಾನಂದ ಕಾಲೇಜು, ಡಿಗ್ರಿ ಇಟ್ಲಾದಲ್ಲಿ.
1: ಆಗ ನಿಮ್ಗೇನು ಕನ್ಸಿತ್ತು?
0: ಒಟ್ಟಾರಾಗಿ ಕೆಲಸ ಮಾಡ್ಬೇಕು, ನಾನಾಗಿ ನಾನೇ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಆಸೆ.
1: ಅದನ್ನ ಯಾರು ತುಂಬಿಸಿದ್ರು ನಿಮ್ಮಲ್ಲಿ?
0: ಮನೆಯಲ್ಲಿ ಏನ ಪರಿಸ್ಥಿತಿಗಳು, ಹಾಗಾಗಿ ಒಂದು ಇದಿತ್ತು.
1: ನೀವೆಲ್ಲ ಜವಾಬ್ದಾರಿ ತಗೊಂಡು?
0: ನನ್ನ ಜವಾಬ್ದಾರಿ ಅಂತ ಹೇಳಿ ಆದ್ರೆ ನಾನು ದುಡಿಬೇಕು, ನಾನು ಯಾರ ಇದ್ರಲ್ಲೂ ಇರಬಾರ್ದು ಅನ್ನೋ ಒಂದು ಮೊದ್ಲಿಂದ ಅದೊಂದು ಬಂದಿತ್ತು.
1: ಮತ್ತೆ ಈಗ ನಿಮ್ಮ ಮೊದಲ ಅಪಾಯಿಂಟ್ಮೆಂಟ್ ಎಲ್ಲ ಆಯ್ತು
0: ಬೆಂಗಳೂರು.
1: ಸೊ ಅಲ್ಲಿ ಸುಮಾರು ಎಷ್ಟು ವರ್ಷ?
0: 16 ವರ್ಷ.
1: 16 ವರ್ಷ ಸೇವೆ ಸಲ್ಲಿಸಿ ತಾನೇ ಮಂಗಳೂರಿಗೆ ಬಂದಿದ್ದೀರಿ. ಹೇಗಾಯ್ತು ಒಟ್ಟಿನ ನಿಮ್ಮ ಬೆಂಗಳೂರು ಅನುಭವ?
0: ಬೆಂಗಳೂರು ಅದೇ ಪ್ರಥಮ ಬಾರಿ ಹೋದಾಗ ನನಗೆ ಒಂದು ಭಾಷೆ ಇದೆ ಮೇನ್, ಅಲ್ಲಿಯ ಲ್ಯಾಂಗ್ವೇಜ್ ಒಂಥರ ಕನ್ನಡನೇ ಮಾತಾಡ್ತಾರೆ, ಅಲ್ಲಿ ಇದೇ ಬೇರೆ ಒಂಥರ ಹೊರಟಾಗಿದ್ ಮಾಡೋದು, ಇಲ್ಲಿ ಆತರ ಇದಿಲ್ಲ, ನಾವು ಮಾತಾಡೋದು ನಿಧಾನವಾಗಿ ಕನ್ನಡ, ಎಲ್ಲಾ ಒಂದು ಶಬ್ದವನ್ನು ಬಿಡಿಸಿ ಬಿಡಿಸಿ ಮಾತಾಡ್ತೇವೆ, ಏನ್ ಬಾರೋ ಹೋಗೋ ಅಂತ ಆತರ ಮಾತಾಡ್ತೇವೆ. ಹಾಗೆಲ್ಲ ತಮಾಷೆ ಮಾಡ್ತಾ ಇದ್ರು, ಅಂದ್ರೆ ಫ್ರೆಂಡ್ಲಿ ಆಗಿ ನಂಗೆ ತಮಾಷೆ ಮಾಡ್ತಾ ಇದ್ರು. ಮಂಗಳೂರಿನವ್ರು ಮಂಗಳೂರಿನವ್ರ ಮತ್ತೆ ಎಲ್ಲ ಎಲ್ಲಾರು ರೇಗಿಸೋರು ಇದೆಲ್ಲ ಮಾಡೋರು. ನಾನು ಒಂದೇ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಜಾಸ್ತಿ ಜನ ಆತ್ಮೀಯರಲ್ಲಿದ್ರು, ಇದರಿಂದಾಗಿ ನನಗೆ ಅಷ್ಟು ಅಂತ ಒಂದು ಇದಾಗಲಿಲ್ಲ. ನನಗೆ ನಾನು ಬೇಗ ಅದಕ್ಕೆ ಹೊಂದಿಕೊಂಡೆ.
1: ಒಂದೇ ರೂಟ್ ಅಂದ್ರೆ ಯಾವ ಏರಿಯಾಕ್ಕೆ ಹೋಗ್ತಾ ಇದ್ರಿ?
0: ನಾನು ಕುರುಬರಳ್ಳಿಯಿಂದ ಜೀವನಹಳ್ಳಿಯಿಂದ ಇದೇ ಮಾಡ್ತಾ ಇದ್ದೆ. ಮತ್ತೆ ನಾನು ಪ್ರಥಮ ಹಳ್ಳಿ ಸ್ಟಾರ್ಟಿಂಗ್ ನಾನು ಪ್ರಥಮ ಹಳ್ಳಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ.
1: ಹಾಗಾಗಿ ಆಫೀಸಿಗೆ ಹೋಗೋರು
0: ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ನಮಗೆ ಇದ್ರು, ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತುಂಬಾ ಆತ್ಮೀಯ. ಎಷ್ಟಂದ್ರೆ ನಾನು ಒಂದ್ಸ ಹೋಗೋದಿದ್ರೆ ಬೇರೆ ನಮ್ಮ ಹೋದವ್ರ ಹತ್ರ ಏನಾದ್ರು ಕೇಳ್ತಾ ಇದ್ರು, ಅವ್ರು ನನಗೆ ಒಂದು ಬೈಯೋರು, ನೀನ್ ಯಾಕೆ ಅಷ್ಟೊಂದು ಕ್ಲೋಸ್ ಆಗಿದ್ಯಾ ನಂಗೆ, ಬೇರೆ ಬರೀ ಅದೇ ಪ್ರಶ್ನೆ ಕೇಳ್ತಾರೆ ಅವ್ರಲ್ಲಿ ಅವ್ರಲ್ಲಿ ಅಂತ ಕೇಳ್ತಾರೆ ಅಷ್ಟಿದ್ರು. ಮತ್ತೊಂದೇನಂದ್ರೆ ಎಷ್ಟು ಆತ್ಮೀಯರಂದ್ರೆ ನಾನು ಕೆಲಸ ಮಾಡ್ತಾ ಇದ್ನಲ್ಲ ಹೋಗ್ತಾ ನಮ್ಗೆ ತಿಂಡಿ ಸಮಯ ಅಂತ ಕೊಡ್ತಾರೆ, ಅದು ಲೇಟ್ ಆಗ್ತಿತ್ತು ಹೇಳಿಕ್ಕೆ ಟ್ರಾಫಿಕ್ ಎಲ್ಲ. ಬಸ್ ಅಲ್ಲಿ ಬರುವವರು ಆಂಟಿ ಎಲ್ಲ ಇದ್ರು, ಅವ್ರು ನನ್ನ ತೊಡೆ ಮೇಲೆ ಕೂತ್ಕೊಂಡು ಸ್ಕೂಲ್ ಅಲ್ಲಿ ತಿನ್ಸಾರೆ, ಅಷ್ಟು ಫ್ರೆಂಡ್ಲಿ ಆಗಿದ್ರು.
1: ಒಂದೇ ಕಡೆ ಸಾಮಾನ್ಯ ಹೋಗ್ತೀರಿ, ದಿನ ನೋಡೋ ಮುಖಗಳು ತುಂಬಾ
0: ನನ್ನದಾಗಿ ಸರ್, ನಾನು ಯಾರನ್ನಾದ್ರೂ ಮಾತಾಡ್ಸ್ ನಂಗೆ ಅದೊಂದು, ನನ್ಗೆ ನನ್ನ ಜೊತೆಲಿ ನಿನ್ ಕಲ್ಲನ್ನ ಹೋಗಿ ಆದ್ರೂ ಇದ್ ಮಾಡ್ತೀಯಾ ಹಡ್ದು ಮಾತಾಡ್ಸಿ ಅಂತ ಆತರ ಒಂದು ಎಲ್ಲದನ್ನು ಮಾತಾಡ್ಸಿನಿ, ಎಲ್ಲರೂ ಒಂದೇ ತರ ನೋಡ್ತೀನಿ. ಮತ್ತೆ ಅವ್ರು ಯಾವ ತರ ನಮ್ಮಲ್ಲಿ ಬಿಹೇವ್ ಮಾಡ್ತಾರೋ ಅದಕ್ಕೆ ನಾವು ಅದೇ ತರ ಸ್ಪಂದನೆ ಕೊಡ್ತೀವಿ.
1: ಮತ್ತೆ ಯಾರಾದ್ರೂ ತಮ್ಮ ಕಷ್ಟಗಳನ್ನ ಹಂಚಿಕೊಂಡು ಅವರಿಗೆ ಒಂದು ನೀವು ಸಾಂತ್ವನ ಕೊಡೋದು ಅಂತದೆಲ್ಲ ನಡೀತಾ ಇತ್ತ?
0: ಇತ್ತು. ಎಷ್ಟೋ ಜನ ಪಾಪ ವಯಸ್ಸಾದವರೆಲ್ಲ ಮನೆಯಲ್ಲಿ ಸೊಸೆ ಅಂದ್ರು ಮನೇಲಿ ಕುತ್ಕೋಬಾರ್ದು, ಕೆಲಸ ಮಾಡಿ ಬಂದ್ರೆ ಮಾತ್ರ ಊಟ ಹಾಕುದು ಅಂತ ಎಲ್ಲ ಇತ್ತು. ಅಂತವರೆಲ್ಲ ಬರ್ತಾ ಇದ್ರು, ಅವ್ರಿಗೆಲ್ಲ ಟಿಕೆಟ್ ನಾನೊಂದೊಂದು ಸಂದರ್ಭ ಟಿಕೆಟ್ ಕಾಸು ತಗೊಳ್ತಾ ಇರ್ಲಿಲ್ಲ, ಅಂತದೆಲ್ಲ ತುಂಬಾ ಇದೆ. ಮತ್ತೆ ಮಕ್ಕಳು ಬರೋರು ತುಂಬಾ ಜನ ಇದ್ರು, ಅಂತವ್ರಿಗೆಲ್ಲ ನನ್ನ ಹತ್ರ ಏನಾಗುತ್ತೋ ಅಂತ ಇದನ್ನ ನಾನು ಎಷ್ಟೋ ಸಲ ಮಾಡಿದ್ದೇನೆ, ನಾವು ಹೇಳ್ಕೊಳ್ಬಾರ್ದು ಮಾಡಿದ್ದೇನೆ.
1: ಅವರಿಗೆ ಒಂದು ಧೈರ್ಯ ಕೊಡ್ತಾ
0: ಇದ್ದೆ, ಧೈರ್ಯ ಕೊಡ್ತಾ ಇದ್ದೆ ಮಾಡ್ತೀನಿ. ಮಕ್ಕಳಿಗೂ ಅಷ್ಟೇ, ಕೆಲವು ಮಕ್ಕಳೆಲ್ಲ ಬರ್ತಾ ಇದ್ರಲ್ವಾ ಸ್ಟೂಡೆಂಟ್ಸ್, ಅವರಿಗೆಲ್ಲ ಹೇಳ್ತಾ ಇದ್ದೆ ನೀವು ಈ ತರ ಮಾಡಿ ಓದಿ ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು, ಮುಂದಿನ ಜೀವನ ಭವಿಷ್ಯ ಅನ್ನೋದು ಹೀಗೆ ಇರ್ತದೆ, ನಾವು ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಅಪ್ಪ ಅಮ್ಮ ಈಗ ಇದು ವಿದ್ಯಾಭ್ಯಾಸ ಕಲಿಸ್ತಾರೆ, ಮದುವೆನೂ ಮಾಡ್ತಾರೆ, ನಾಳೆ ನಮ್ಮ ಜೀವನ ಹೀಗೆ ಇರ್ತದೆ ಅಂತ ನಡೀತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾಳೆ ನಮ್ಮನ್ನು ಮದುವೆ ಆದವನು ನಮ್ಮೊಟ್ಟಿಗೆ ಇದೇ ತರ ಇರ್ತಾನೆ ಅಥವಾ ಹೇಳಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭ ನಾವು ಎಲ್ಲವನ್ನು ಧೈರ್ಯವಾಗಿ ಎದುರಿಸುವಂತ ಶಕ್ತಿ ನಮಗೆ ಬೇಕಾದ, ಮುಖ್ಯವಾಗಿ ನಮಗೆ ಕೆಲಸ ಅಂತ ಇದ್ರೆ ನಾವೆಲ್ಲವನ್ನು ಎದುರಿಸಬಹುದು. ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತೇನೆ, ನನಗೆ ಗೊತ್ತಿದ್ದು ಏನಾದ್ರು ಇಂಟರ್ವ್ಯೂ ಎಲ್ಲ ಕರೆದಿದ್ದೆ ಅವರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾ ಇದ್ದೆ.
1: ಒಟ್ಟಿನಲ್ಲಿ ನೀವು ಕೂಡ ನಿಮ್ಮ ಒಂದು ಡ್ಯೂಟಿ ಸಂದರ್ಭದಲ್ಲಿ ನೀವು ಕೂಡ ಅದನ್ನ ಒಂದು ಖುಷಿಯಾಗಿ ತಗೊಳ್ತಾ ಇದ್ರಿ.
0: ಖಂಡಿತ.
1: ಈ ಬಸ್ ತುಂಬಾ ರಶ್ ಇದ್ದಾಗ ಕೆಲವರು ಟಿಕೆಟ್ ತಗೊಳ್ಳದೆ ಹಾಗೆ ಹೋಗ್ಬೋದು, ಅಂತ ಸನ್ನಿವೇಶಗಳು ಎದುರಾಗಿದ್ದು
0: ಆಗಿದೆ. ಖಂಡಿತವಾಗಿದೆ, ಎಷ್ಟೋ ಸಲ ಆಗುತ್ತೆ. ಕೆಲವರು ಮತ್ತು ವಯಸ್ಸಾಗಿರುತ್ತೆ ಅಥವಾ ಕೆಲವರು ಬೇಕಂತಲಿ ಈ ತರ, ಈ ಮೊಬೈಲ್ ಬಂದ ಮೇಲೆ ಬಂದು ಸತ್ತಬೇಕಾದ್ರು ಮೊಬೈಲ್, ಬಂದು ಕೂತ್ಕೊಂಡ ಮೇಲೂ ಮೊಬೈಲ್ ಅಲ್ಲೇ ಮರ್ತು ಮೊಬೈಲ್ ಮಾತುಗಾರಿಕೆ ಅಂತಂದ್ರೆ ಎಷ್ಟೋ ಸಲ ಬಂದಿದೆ. ಆಗ ನಾವು ಅವ್ರಿಗೆ ಹೇಳ್ತೇವೆ ನೀವು ಈ ತರ ಮಾಡಿ ನಮ್ಗೆ ತೊಂದರೆ ಆಗ್ತದೆ ಡ್ಯೂಟಿಯಲ್ಲಿ ಯಾರಾದ್ರೂ ತನಿಖಾ ಅಧಿಕಾರಿಗಳು ಬಂದ್ರೆ ಅಂತ. ಕೆಲವರು ಅದಕ್ಕೆ ಕ್ಷಮೆ ಕೇಳಿ ಟಿಕೆಟ್ ತಗೊಳ್ತಾರೆ, ಕೆಲವರು ಉದ್ದಾರದಿಂದ ಮಾತಾಡ್ತಾರೆ. ಅದೇ ಅವ್ರ ಒಬ್ಬೊಬ್ರು ಎಲ್ಲರನ್ನು ನಾವು ಒಂದೇ ತರ ನೋಡ್ಲಿಕ್ಕೆ ಆಗೋದಿಲ್ಲ, ಅವ್ರವ್ರ ಇದನ್ನ ಅವ್ರವ್ರು ವ್ಯಕ್ತಪಡಿಸ್ತಾರೆ.
1: 10 ರೂಪಾಯಿ ಟಿಕೆಟ್ ಇದ್ರೆ ಕೆಲವರು 5 ರೂಪಾಯಿ ಕೊಟ್ಟು ಟಿಕೆಟ್ ಕೊಡ್ಬೇಡಿ ಅನ್ನೋರು ಇರ್ತಾರೆ.
0: ನಾನು ಅಂತ ಸಂದರ್ಭದಲ್ಲಿ ಅವ್ರು ಕೊಡುದೇ ಇಲ್ಲ ಅಂತಂದ್ರೆ ನಾನೇ ಕೈಯಿಂದ ಹಾಕಿ ಇದ್ ಮಾಡ್ತಾರೆ, ನಾನು ಆತರ ಇದ್ ಮಾಡ್ಲಿಕ್ಕೆ ಹೋಗೋದಿಲ್ಲ.
1: ಟಿಕೆಟ್ ಕೊಡದೇ ಈಗ ನೀವು ಇಲ್ಲಿ ಬಂದು 1 ವರ್ಷ ಆಯ್ತು, ಹೇಗ ಅನ್ಸುತ್ತೆ ಈಗ ಬೆಂಗಳೂರಲ್ಲಿ ನೀವು ಸೇವೆ ಸಲ್ಲಿಸಿದ್ದಕ್ಕೂ ಇಲ್ಲಿಗೂ ಹೋಲಿಕೆ ಮಾಡಿದಾಗ?
0: ನನಗೆ ವಾತಾವರಣ ಒಂದು

0: ಇದೊಂದ ವ್ಯತ್ಯಾಸ ಅಂತ. ಯಾಕಂದ್ರೆ ಡ್ಯೂಟಿ ನನಗೆ ಎರಡು ಒಂದೇ, ಅಲ್ಲೂ ನಾನು ಅದೇ ತರ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮಾಡ್ತದಿಲ್ಲ. ಅಲ್ಲಿ ಒಂದಂದ್ರೆ ಶಿಫ್ಟ್ ಡ್ಯೂಟಿ ಇತ್ತು, ಆರಿಂದ ಒಂದು ಎರಡು ಗಂಟೆ ಅಂತ. ಇಲ್ಲಿ ಅಂತ ಅವಕಾಶ ಇಲ್ಲ, ಇಲ್ಲಿ ಅಲ್ಲಿ ನೈಟ್ ಆಗ್ತದೆ ಹೇಳ್ತಾರೆ. ಮಧ್ಯಾಹ್ನ ಡ್ಯೂಟಿ ಶುರು ಆದ್ರೆ ರಾತ್ರಿ ಒಂದು ಕಡೆ ಎಲ್ಲಾದ್ರು ಕಡೆ ಬಸ್ ಹಾಲ್ಟ್ ಮಾಡ್ತಾರೆ, ಬೆಳಿಗ್ಗೆ ಐದುವರೆಯಿಂದ ಶುರು ಆಗ್ತಿತ್ತು. ಇಲ್ಲಿ ಅದನ್ನ ಎ ಬಿ ಡ್ಯೂಟಿ ಅಂತ ಕರೀತಾರೆ, ಅದೇ ಸೇಮ್ ಅದೇ ತರ. ಅಂದ್ರೆ ಶಿಫ್ಟ್ ಒಂದಿಲ್ಲ ಮತ್ತೆಲ್ಲ.
1: ನೈಟ್ ಹಾಲ್ಟ್ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಮಲಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ರ ಅಥವಾ ನಿಮ್ ಮನೆಗೆ ಹೋಗಿ?
0: ನಮ್ಮ ಮನೆ ಹತ್ತಿರ ಡ್ಯೂಟಿನೇ ಕೊಡ್ತಾ ಇದ್ರು. ನಮ್ಮ ಮನೆಯಿಂದ ಒಂದು 10-20 ಹೆಜ್ಜೆ ದೂರ ಆಗುವಷ್ಟು ಅಷ್ಟು ಹತ್ರ ಕೊಡ್ತಾ ಇದ್ರು. ತೊಂದರೆ ಮಾಡ್ತಾ ಇರ್ಲಿಲ್ಲ.
1: ಅಂದ್ರೆ ಬೆಳಿಗ್ಗೆನೂ ನೀವೇ ಹೋಗ್ಬೇಕು?
0: ಬೆಳಿಗ್ಗೆ ನಾವೇ ಹೋಗ್ಬೇಕು. ಬೆಳಿಗ್ಗೆ ಅಲ್ಲಿ ನಮ್ಮ ಮನೆ ಹತ್ರನೇ ಅವರು ಚಾಲಕರು ಗಾಡಿ ತಂದು ನಿಲ್ಲಿಸ್ತಾ ಇದ್ರು, ಅಂತ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ.
1: ಮತ್ತೆ ಇಲ್ಲಿ ನಿಮ್ಮ ಡ್ಯೂಟಿ ಅವಧಿ ಹೇಗೆ?
0: ಡ್ಯೂಟಿ ಅವಧಿ ಮಧ್ಯಾಹ್ನ 2:30 to 9:30. ಟ್ರಾಫಿಕ್ ಇದ್ದು ಸ್ವಲ್ಪ ಲೇಟ್ ಆಗ್ತದೆ. ಬೆಳಿಗ್ಗೆ 5:30 to 12:30.
1: ಮತ್ತೆ ಈಗ ಬೇರೆ ಬೇರೆ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀರಿ, ಹೇಳಿ ಅದ್ರ ಬಗ್ಗೆ.
0: ನನಗೆ ಯಕ್ಷಗಾನದೊಂದು ಹುಚ್ಚು ಜಾಸ್ತಿ. ನಮ್ಮ ಮನೆಯಲ್ಲಿ ಎಲ್ಲ ಅಕ್ಕನಿಗೂ ಸಹ ಇದೆ, ನನಗೂ ಇದೆ. ನನಗೀಗ ಇಲ್ಲಿ ಬಂದ ಮೇಲೆ ಅದಕ್ಕೆ ಸೇರಿದ್ದೇನೆ ಯಕ್ಷಗಾನ ಇದಕ್ಕೆ ಕ್ಲಾಸಿಗೆ. ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದನ್ನೆಲ್ಲ ಇದು ಮಾಡ್ಬೇಕಂತ ತುಂಬಾ ಇಷ್ಟ. ಅವಾಗ ಅವಕಾಶಗಳಿರ್ಲಿಲ್ಲ, ಈಗಿನ ವಾತಾವರಣಗಳು ಹಾಗೆ ಇತ್ತು. ಹಾಗೆ ಇದು ಅಂದ್ರೆ ಹೆಣ್ಣು ಮಕ್ಕಳನ್ನು ಹೊರಗಡೆ ಸ್ವಲ್ಪ ಇದು ಮಾಡೋದೆಲ್ಲ ಕಡಿಮೆ ಆಗುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ ಇದೆಲ್ಲ ಅದರಲ್ಲಿ ತುಂಬಾ ಆಸಕ್ತಿ ಇತ್ತು, ಈಗಲೂ ಅದು ಇದೆ.
1: ಅಂದ್ರೆ ಈಗ ಯಕ್ಷಗಾನ ತರಗತಿಗಳಿಗೆ ಹೋಗ್ತಾ ಇದ್ದೇವೆ. ಮತ್ತೀಗ ನೀವು ಮಹಿಳಾ ಸಂಘದಲ್ಲೂ ಸಕ್ರಿಯವಾಗಿದ್ದೀರಲ್ಲ, ಏನು ಮಾಡ್ತೀರಿ ಅದರಲ್ಲಿ?
0: ಅದರಲ್ಲದೆ ಯಾರಿಗಾದ್ರೂ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಇದರಲ್ಲಿ ಇರೋರು ಯಾರು ತೊಂದರೆ ಇದ್ರೆ, ಆರೋಗ್ಯ ಸಮಸ್ಯೆ ಅಥವಾ ಓದ್ಲಿಕ್ಕೆ ಮಕ್ಕಳಿಗೆ ಓದ್ಲಿಕ್ಕೆ ಕಳಿಸ್ಲಿಕ್ಕೆ ತೊಂದರೆ ಇದೆ ಅಂತವ್ರಿಗೆಲ್ಲ ನಾವೆಲ್ಲ ಸೇರಿಕೊಂಡು ಸಹಾಯ ಮಾಡ್ತಾ ಇದ್ದೇವೆ.
1: ಮತ್ತೀಗ ಮಹಿಳಾ ಸಂಘಗಳು ಅಥವಾ ಇಂತಹ ಬೇರೆ ಬೇರೆ ಸಂಘಗಳನ್ನ ಸೇರಿ ಒಂದು ಸೇವೆ ಮಾಡೋದ್ರಿಂದ ಅಥವಾ ತಮ್ಮ ಪ್ರತಿಭೆಗಳನ್ನ ಹೊರಗೆ ಹಾಕ್ಲಿಕ್ಕೆ ಅದೊಂದು ತರ ವೇದಿಕೆಯಾಗಿನೂ ಆಗ್ತದೆ, ಇಂಥ ಸಂಘಗಳನ್ನ ಸೇರೋದ್ರ ಲಾಭ ಏನು ಅಂತ ಹೇಳಿ?
0: ಲಾಭ ಅಂದ್ರೆ ಈಗ ನಾವು ಯಾವ್ದ್ರಲ್ಲಿ ಇಲ್ಲ ಅಂದ್ರೆ ನಮ್ಮ ಕೆಲಸದಲ್ಲಿ ಮಾತ್ರ ತೊಡಗಿಕೊಂಡ್ರೆ ನಮಗೆ 10 ಜನಗಳ ಸಮಸ್ಯೆ ಅರ್ಥ ಆಗುದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ತರ ನನಗೊಂದು ತರ ಸಮಸ್ಯೆ ಇದೆ, ಇನ್ನೊಬ್ರಿಗೆ ಒಂದು ಇನ್ನೊಂದು ತರ ಸಮಸ್ಯೆ ಇತ್ತು. ಅಲ್ಲಿ ಹೋದಾಗ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಇವ್ರಿಗೆ ಇಂಥವ್ರಿಗೆ ಇಂಥ ಸಮಸ್ಯೆ ಇದೆ, ಇಂಥ ಇದೆ, ಅದೆಲ್ಲ ನಮಗೆ ವಿಷಯಗಳು ಬರ್ತವೆ. ಅಂತವ್ರಿಗೊಂದು ಹೆಲ್ಪ್ ಮಾಡ ನಮ್ಮ ಮನಸ್ಥಿತಿಗೆ ಬಿಟ್ಟದ್ದು, ನಾವು ಹೆಲ್ಪ್ ಮಾಡಬಹುದು ಸುಮ್ಮನೆ ಇರಬಹುದು ಅಂತ ಒಂದು ನಮಗೆ ಇದು ಸಿಗ್ತದೆ. ಮತ್ತೆ ಪ್ರತಿಭೆ ಅನ್ನೋದಂದ್ರೆ ಈಗ ನಾನು ಒಬ್ಳು ಕೂತ್ಕೊಂಡು ಮನೆಯಲ್ಲಿ ನೃತ್ಯ ಮಾಡಿದ್ರೆ ನೋಡೋರು ಆಗ್ತಾರೆ, ಅಥವಾ ಏನಾದ್ರು ಮಾಡಿದ್ರೆ ಯಾರು ಇರುದಿಲ್ಲ. ಅಂತ ಸಂಘಗಳಿಗೆಲ್ಲ ಸೇರಿದಾಗ ಒಂದು ಕಡೆ ಸ್ಪರ್ಧೆ ಇರ್ತದೆ, ಅಂತ ಕಡೆ ನಾವು ಹೋಗ್ತೇವೆ, ಅದರಲ್ಲಿ ಭಾಗವಹಿಸ್ತೇವೆ. ನಮಗೂ ಒಂಥರ ಮನಸ್ಸಿಗೆ ಒಂದು ಖುಷಿ ಅನಿಸ್ತದೆ. ಎಲ್ಲ ಈ ಜಂಜಾಟದಿಂದ ಸ್ವಲ್ಪ ನಮಗೆ ಮುಕ್ತಿ ಸಿಗ್ತಾ ಆಗ್ತದೆ.
1: ಮತ್ತೆ ನಮ್ಮ ಜೀವನವನ್ನ ನೋಡುವ ದೃಷ್ಟಿಯ ವ್ಯಾಪ್ತಿ ದೊಡ್ಡದಾಗ್ತದೆ. ಮತ್ತೆ ಈಗ ನಿಮ್ಗೆ ತುಂಬಾ ಪ್ರಶಸ್ತಿನೂ ಬಂದಿದೆ. ಈಗ ಕನ್ನಡ ಹೆಚ್ಚಾಗಿ ಬಳಸೋದಕ್ಕೆ ನಿಮ್ಮ ಇಲಾಖೆಯಿಂದಲೇ ನಿಮ್ಗೆ ಪ್ರಶಸ್ತಿ ಬಂದಿದೆ.
0: ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಮಹಿಳಾ ದಿನಾಚರಣೆ ಮಹಿಳಾ ಪ್ರಶಸ್ತಿ ಅಂತ ಉತ್ತಮ ಮಹಿಳಾ ಪ್ರಶಸ್ತಿ. ಮತ್ತೆ ಇಲ್ಲಿ ಪುತ್ತೂರಿಗೆ ನಾನು ನಿರ್ವಾಹಕಿಯಾಗಿ ಬಂದ ಮೇಲೆ ಲಯನ್ಸ್ ಕ್ಲಬ್ ನವರು ಸನ್ಮಾನ ಮಾಡಿದ್ರು. ಕರ್ಹಳ ಅಲ್ಲೋ ನನ್ಗೆ ಗೊತ್ತಿಲ್ಲ, ಅವ್ರು ಮಾಡಿದ್ದಾರೆ. ನನ್ನ ಕ್ಷೇತ್ರದ್ದು ಸಮಸ್ಯೆ ನನಗಿರ್ತದೆ, ಇನ್ನೊಂದು ಕ್ಷೇತ್ರದಲ್ಲಿ ಇಡೀ ಅವರವರಿಗೆ ಅವರದ್ದಾದ ಸಮಸ್ಯೆಗಳು ಇದ್ದೇ ಇರ್ತವೆ. ಎಲ್ಲಾರು ಸವಾಲುಗಳನ್ನು ಎದುರಿಸಿಯೇ ಕರ್ತವ್ಯ ಮಾಡಲೇಬೇಕಾಗ್ತದೆ.
1: ಈಗ ಒಂದು ಉತ್ತಮ ಬಸ್ ನಿರ್ವಾಹಕಿಂತ ನಿಮ್ಗೆ ಪ್ರಶಸ್ತಿ ಬಂದಿದೆ ಅಲ್ಲ, ಒಂದು ಉತ್ತಮ ನಿರ್ವಾಹಕಿಯಲ್ಲಿ ಇರಬೇಕಾದ ಗುಣ ಏನು ಅಂತ ಹೇಳ್ತೀರಿ?
0: ಮೊದಲನೇದಾಗಿ ನಮ್ಮ ಸಂಸ್ಥೆಯವರು ರೆವಿನ್ಯೂ ನೋಡ್ತಾರೆ, ಮತ್ತೊಂದು ಅವರ ಹಾಜರಿ ನೋಡ್ತಾರೆ, ಮತ್ತೆ ಆಕ್ಟಿವಿಷನ್ ಆಕ್ಟಿವಿಟಿ ಎಲ್ಲ ನನಗೆ ಆಕ್ಟಿವಿಟಿ ಎಲ್ಲ ಇದು ನೋಡಿ ಕೊಟ್ಟಿದ್ದೆ. ನಾನು ಎಲ್ಲಾದ್ರಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ, ಯಾವುದೇ ಇದಾದ್ರೂ ಸರಿ, ಹಾಗಾಗಿ ನನಗೆ ಅದಕ್ಕೆ ಅಂತ ಕೊಟ್ಟಿದ್ದಾರೆ.
1: ಈಗ ಎಲ್ಲ ಕ್ಷೇತ್ರದಲ್ಲೂ ಅದಕ್ಕೆ ಆದ ಒಂದು ಸವಾಲುಗಳು ಇರುತ್ತೆ, ತೊಂದರೆಗಳು ಇರುತ್ತೆ, ಖುಷಿ ಇರುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮ ಕ್ಷೇತ್ರದಲ್ಲಿನ ಈಗಿನ ನಿಮ್ಮ ಸವಾಲುಗಳು ಏನು?
0: ಸವಾಲುಗಳು ಬಸ್ ಅಲ್ಲಿ ನಾವು ಮಾಡೋದು ಸಾರ್ವಜನಿಕ ಸೇವೆ, ಹಾಗಾಗಿ ಒಬ್ಬೊಬ್ರು ಒಂದೊಂದರ ಒಬ್ಬೊಬ್ರು ನಮ್ಮ ನೋಡೋ ದೃಷ್ಟಿಯೇ ಬರುತ್ತೆ. ನನಗೆ ಅಲ್ಲಿ ನಮ್ಮನ್ನಂತ ಇದ್ರಲ್ಲಿ ಅಂದ್ರೆ BMTCಯಲ್ಲಿ ಸಿಟಿ ಅಲ್ಲ, ಹಾಗಾಗಿ ಅಷ್ಟೊಂದು ಯಾರು ಅದನ್ನ ಇದು ಮಾಡೋದಿಲ್ಲ. ನಮ್ಮ ಹತ್ರ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ, ಅವ್ರಿಗೆ ಆಗದಿದ್ದಾಗ ನಮಗೆ ಬೈತಾರೆ. ಅದ್ರಲ್ಲಿ ಇಲ್ಲಿ ಆಗಲ್ಲ, ಇಲ್ಲಿ ಕೊಂಚೆಲ್ಲ ಕಂಡಕ್ಟ್ ಉಳ್ಳೇ ರಥ, ಅದೊಂದು ಕೆಲವರಿಗೆ ಆಶ್ಚರ್ಯ. ಮತ್ತೆ ಕೆಲವರು ಚಿನ ಮಾರೆ ಕೊಂಜನಾಕಲು ಹಾಗೆ ಅಂತ ಎರಡೆರಡು ಕೆಲವು ರೀತಿಯಲ್ಲಿ ಅದಕ್ಕೆ ಇದು ಕೊಡ್ತಾರೆ. ಹಾಗಾಗಿ ಅದನ್ನೆಲ್ಲ ನಾವು ತಲೆಗೆ ಹಾಕಿಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು
1: ಮತ್ತೆ ನಿಮ್ಗೆ ಈಗ ಹೆಣ್ಣಾಗಿರೋದ್ರಿಂದ ಏನು ಸಮಸ್ಯೆ ನೀವು

0: ಜೊತೆಯಲ್ಲಿ ನಾನು ಯಾವಾಗ ಬಿಡ್ತಾ ಇದ್ರು ಮನೆಗೆ, ಹೊತ್ತಿನ ಸಮಸ್ಯೆಗೆ ನಾನಿಬ್ಬ ಹೋಗ್ತೇನೆ ಅಂತ ಹೇಳಿ ಅವನು ಬಂದೆ. ಬಂದು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ. ನಾನು ಯೂನಿಫಾರ್ಮ್ ಹಾಕಿದೆ, 10 ಗಂಟೆ ಆಗಿದೆ. ಆ ಸಂದರ್ಭ ಬಸ್ಸುಗಳು ಅಲ್ಲಿ ಬಸ್ಸುಗಳು ಸಿಗ್ತವೆ ಆ ಟೈಮ್ ಅಲ್ಲಿ. ಅಲ್ಲಿ ಎಲ್ಲರೂ ಸಿಕ್ಕಿದವರೆಲ್ಲ ಮಾತಾಡೋರು, ನಮಸ್ತೆ ಹೇಳೋರು, ಏನ್ ಮೇಡಮ್ ಲೇಟ್ ಅಂತ ಕೇಳ್ತಾರೆ. ಹೊತ್ತು ಹೋದೆ ಮನೆ, ಹೋದೆ, ಏನು ಪ್ರಾಬ್ಲಮ್ ಆಗಿಲ್ಲ.
1: ಇನ್ನೊಂದ್ಸಲ
0: ಯೂನಿಫಾರ್ಮ್ ಅಲ್ಲಿ ಇದ್ದೆ. ಇನ್ನೊಂದ್ಸಲ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದು ಹೊತ್ತದ್ದು. ನಾನು ಪ್ರಶಸ್ತಿ ತಗೊಂಡು ಮನೆಗೆ ಬರ್ಬೇಕಾದ್ರೆ ಲೇಟ್ ಆಯ್ತು. ಬಸ್ ಸ್ಟಾಪ್ ಅಲ್ಲಿ, ಅದೇ ಬಸ್ ಸ್ಟಾಪ್ ಅಲ್ಲಿ ಗಂಗೆನಹಳ್ಳಿ ಬಸ್ ಸ್ಟಾಪ್ ಅಲ್ಲಿದ್ದೆ. ನಾನು ಇದು ಸೀರೆ ಉಟ್ಟಿದ್ದೆ. ಆಗಿನ ಅನುಭವವೇ ಬೇರೆ. ಆಗ ನಮ್ಮನ್ನು ನೋಡುವ ರೀತಿ, ಅವರು ಬಂದು ನಿಲ್ಲಿಸಿ ಎಲ್ಲಿಗೆ ಅಂತ ಕೇಳೋದು, ಹಾಗೆಲ್ಲ ಒಂಥರ ಇದು ಮಾಡ್ತಾ ಇದ್ರು. ಆಗ ಅನ್ಕೊಂಡೆ ನನಗೆ ನಿಜವಾಗ್ಲು ಯೂನಿಫಾರ್ಮ್ ಎಷ್ಟು ಒಂದು ಇದು ಕೊಟ್ಟಿದೆ ಅಂತ, ಸುರಕ್ಷತೆ ಕೊಟ್ಟಿದೆ ಅಂದ್ರೆ. ನಾನು ಅದ್ರ ಬಗ್ಗೆ ಇದೇ ಪಡೋದಿಲ್ಲ, ಅಸಹ್ಯ ಪಡೋದೇ. ಯೂನಿಫಾರ್ಮ್ ಹಾಕಿಕೊಂಡು ಹೋಗ್ಲಿ, ನನಗೆ ಅಸಹ್ಯ ಅನ್ಸುದಿಲ್ಲ. ಕನ್ನಡ ಡ್ರೆಸ್ಸಿಗಿಂತ ನನಗೆ ಯೂನಿಫಾರ್ಮೇ ಒಳ್ಳೇದಂತ ಅನಿಸ್ತಾ ಇದೆ. ನಾನು ಎಷ್ಟೋ ಸಲ ಕೆಲವರು ಎಲ್ಲಿಯಾದ್ರು ಹೋಗ್ಬೇಕಲ್ಲ ಯೂನಿಫಾರ್ಮ್ ಅಲ್ಲಿ ಹೋಗ್ಬೇಕಾ ಅಂತ. ನಾನು ನಿಜವಾಗ್ಲೂ ನಂಗೆ ಖುಷಿ ಆಗ್ತದೆ ಯೂನಿಫಾರ್ಮ್ ಹಾಕಿಕೊಂಡು ಹೋಗ್ಲಿಕ್ಕೆ. ನಾನು ಮನೆಯಿಂದನೇ ಸಮೋಸ ಧರಿಸ್ಕೊಂಡೆ ಡ್ಯೂಟಿ ಹೋಗುದು. ತಿರ್ಗಿ ಬರುವಾಗ್ಲೂ ಅದೇ ಹಾಗೆ ಇರ್ತೇನೆ. ಕೆಲವರು ಏನ್ ಮಾಡ್ತಾರೆ, ಇದು ಚೂಡಿದಾರ್ ಹಾಕಿಕೊಂಡು ಮೇಲೆ ಶಾಲ್ ಹಾಕಿಕೊಂಡು ಹೋಗ್ತೇನೆ. ನಾನು ಕೋಟ್ ಹಾಕಿಕೊಂಡೇ ಹೋಗ್ತೇನೆ ಮನೆಯಿಂದ. ನನಗೇನು ಅನ್ಸುದಿಲ್ಲ, ನನಗೇನು ಖುಷಿ.
1: ಈಗ ಸಮವಸ್ತ್ರ ಅಂದ್ರೆ ನಿಮ್ಗೆ ಸೀರೆ ಹಾಕ್ಬಹುದು ಅಥವಾ ಬೇರೆ ರೀತಿಯ ಡ್ರೆಸ್.
0: ಸೀರೆ ಹಾಕ್ಬಹುದು, ಸೀರೆ ಮೇಲೆ ಕೋಟ್ ಹಾಕಿಕೊಳ್ತೇವೆ, ಮತ್ತೆ ಚೂಡಿದಾರ್ ಮೇಲೆ ಕೋಟ್ ಹಾಕಿಕೊಳ್ತೇವೆ, ಇಲ್ಲ ಪ್ಯಾಂಟ್ ಶರ್ಟ್ ಹಾಕೋದು. ನಮ್ಮ ಇದಕ್ಕೆ ನಮಗೆ ಒಪ್ಪು ಅಂತ ಇದನ್ನ ನಾವು ಇದ್ ಮಾಡ್ತೇವೆ.
1: ಈಗ ಬಸ್ ನಲ್ಲಿ ದಿನನಿತ್ಯ ನೀವು ಸಾವಿರಾರು ಜನನ ನೋಡ್ತೀರಿ, ಬೇರೆ ಬೇರೆ ರೀತಿಯ ಅನುಭವಗಳು ಆಗಿರುತ್ತೆ. ಅದ್ರಲ್ಲಿ ಕೆಲವೊಂದನ್ನ ನಮ್ ಜೊತೆ ಹಂಚ್ಕೊಳ್ಬಹುದಾ?
0: ಕಂಡಕ್ಟರ್ ಅಂದ್ರೆ ಕೆಲವರಿಗೆ ಕೆಲವರು ಒಳ್ಳೆ ಮರ್ಯಾದೆ ಕೊಡ್ತಾರೆ, ಕೆಲವ್ರಿಗೆ ಏನು ಅಂತಾರೆ, ಕೇವಲ ಅವ್ರು ಮಾತಾಡೋ ರೀತಿ ಒಂಥರ ಮಾತಾಡೋದು. ಇನ್ನು ಕೆಲವು ಗಂಡಸರು ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನಮ್ಮ ಊರಿನವರೊಂದು ಚುಡಿದಲ್ಲಿ ಮಾತಾಡಿದ ಕೂಡಲೇ ಊರಿನವರೊಂದು ಅಭಿಮಾನ. ಕೆಲವರು ಒಂದು ಸೀಟ್ನಲ್ಲಿ ಕೂತ್ಕೊಳ್ಳೋರಿಗೆ ನಾವು ಹಿಂದೆ ಮುಂದೆ ಓಡಾಡ್ಬೇಕಾದ್ರೆ ಜಾಗ ಇದ್ರು ಸಹ ಈ ಸೈಡ್ ಬಂದು ಕೂತ್ಕೊಳ್ತಾರೆ, ಟಚ್ ಆಗ್ತಾರಲ್ಲ ಹಾಗೆ. ಇನ್ನು ಕೆಲವರು ಹೋದಗಳು ಮರ್ಯಾದೆ ಕೊಟ್ಟು ಇದು ಮಾಡ್ತಾರೆ ಅಂತವ್ರೆಲ್ಲ ಇರ್ತಾರೆ. ಎಂತ ಮಾಡ್ಲಿಕ್ಕೆ, ಎಲ್ಲ ಅದೇ ಹೇಳಿದ್ರೆ ಎಲ್ಲಾ ಸವಾಲನ್ನು ಎದುರಿಸಿ ನಾವು ಡ್ಯೂಟಿ ಮಾಡ್ಲೇಬೇಕಾಗ್ತದೆ. ಅದು ಚಿಕ್ಕ ವಿಷಯ ಅಂತ ಹೇಳ್ಕೊಂಡು ನಾವು ಹತ್ತುಕೊಂಡು ಕೂತ್ಕೊಳ್ಳೋದಾಗ್ಲಿ ಅಥವಾ ಅದ್ರ ಬಗ್ಗೆ ಇದು ಮಾಡೋದಕ್ಕೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿದೆ ಎಲ್ಲಾ ಕ್ಷೇತ್ರದಲ್ಲೂ ಸಮಸ್ಯೆ ಇದ್ದೇ ಇದೆ. ನಮಗೆ ಇಲ್ಲಿ ಜಾಸ್ತಿ ಸ್ವಲ್ಪ ಪಬ್ಲಿಕ್ ಸರ್ವಿಸ್ ಅಲ್ಲೇ ಜಾಸ್ತಿ. ಇನ್ನು ಮಕ್ಕಳು ಅಷ್ಟೇ, ಮಕ್ಕಳು ನಾನು ಎಲ್ಲರ ಹತ್ರ ಆತ್ಮೀಯವಾಗಿ ಮಾತಾಡ್ತೇನೆ. ಕೆಲವರು ದುಂಬು ಕೊಲ್ಲ ಮಾರ ಅಂತ ಹೇಳಿದ್ರೆ ಮುಂದೆ ಹೋಗ ಅಂತ ಹೇಳಿ ಹೋಗೋದ್ರೆ ಏನ್ ಮಾಡ್ತೀರಿ ಹಾಗೆ ಉದ್ದಾರದಿಂದ ಮಾತಾಡೋರು ಚಿಕ್ಕ ಚಿಕ್ಕ ಮಕ್ಕಳು. ನೀವು ಹೇಳ್ತೀರಿ, ನಾವು ನನಗೆ ಆಶ್ಚರ್ಯ ಆಗ್ತದೆ. ನಾವು ಚಿಕ್ಕವರಿರ್ಬೇಕು, ಓದ್ತಾ ಇರ್ಬೇಕಾದ್ರೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದೇವೆ ಅಂದ್ರೆ ದೊಡ್ಡವರಿಗೆ ಅಷ್ಟು ಮರ್ಯಾದೆ. ಈಗಿನ ಮಕ್ಕಳಿಗೆ ಮರ್ಯಾದೆ ಅನ್ನೋದು ಗೊತ್ತೇ ಇಲ್ಲ, ಹಾಗೆ ಆಗಿದೆ. ಹೋಗಿದ್ರಿಂದ ಆಗ್ತದೆ, ಹೋಗುದಿಲ್ಲ. ಮತ್ತೆ ಹೀಗೆ ನಮ್ಮನ್ನು ದುರುಗಟ್ಟಿಕೊಂಡು ನೋಡುದು ಇದೆಲ್ಲ ಮಾಡೋರಿದ್ದಾರೆ. ಅದನ್ನೆಲ್ಲ ನಾವು ಇದ್ ಮಾಡಿಕೊಂಡ್ರೆ ನಾವು ಡ್ಯೂಟಿ ಮಾಡ್ಬೇಕಾಗ್ತದೆ.
1: ಮತ್ತೆ ಈ ಸ್ವಚ್ಛತೆಯನ್ನ ನಾವು ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಬೇಕು. ಈಗ ನಮ್ಮ ಮನೆಯನ್ನ ಮಾತ್ರ ಅಲ್ಲ, ನಮ್ಮ ಪರಿಸರವನ್ನ. ಈಗ ಬಸ್ ನಲ್ಲಿ ಕೆಲವು ಸಲ ಎಲ್ರು ಏನಾದ್ರೂ ತಿಂದು ಅಲ್ಲೇ
0: ಬಿಸಾಡೋದು ಹೇಳ್ತೇನೆ. ಯಾರೋ ತಿಂತಾ ಇದ್ರೆ ಅಥವಾ ಏನೋ ಇದ್ ಮಾಡ್ತಾ ಇದ್ರೆ ನಾನು ಹೇಳ್ತೇನೆ, ನೀವು ತಿಂದಿದ್ದೀರಲ್ಲ, ಒಂದು ಬ್ಯಾಗ್ ಅಲ್ಲಿ ಹಾಕಿಕೊಳ್ಳಿ, ಹೊರಗಡೆ ಸಹ ಬಿಸಾಡಬೇಡಿ, ಬಸ್ಸಿನೊಳಗೆ ಸಹ ಬಿಸಾಡಬೇಡಿ. ಯಾಕೆಂದ್ರೆ ನಾವು ಮನೆಯಲ್ಲಿ ತಿಂದು ಎಲ್ಲೆಲ್ಲಿ ಬಿಸಾಡುವುದಿಲ್ಲ, ನಮ್ಮ ಮನೆಯಲ್ಲಿ ಹಾಗೆ ಮಾಡ್ತೇವೆ. ಮತ್ತೆ ಈ ಕೆಲವರು ಬರ್ತಾರೆ ಪಾನ್ ಪರ ಇಟ್ಕೊಂಡು ಉಗುಳುದು, ಎಲ್ಲೆಡೆ ತಿಂದು ಉಗುಳುದು. ನಾನು ಅವ್ರಿಗೆ ತುಂಬಾ ಇದು ಮಾಡ್ತೇನೆ, ಸ್ಟ್ರಿಕ್ಟ್ ಆಗಿ ಹೇಳ್ತೇನೆ. ಉಗುಳುದಿದ್ರೆ ನಿಲ್ಲಿಸ್ತೇನೆ ಗಾಡಿ, ಎಲ್ಲ ಉಗುಳಿ ಮೇಲೆ ಹತ್ತಿ ಗಾಡಿ, ಇಲ್ಲ ಇಳ್ಕೊಳ್ಳಿ ಪರವಾಗಿಲ್ಲ. ಯಾಕಂದ್ರೆ ನಾನು ನೀವು ಒಬ್ರೇ ಅಲ್ಲ, ಈ ಒಂದು ಸಲ ಮಾತ್ರ ಟ್ರಾವೆಲ್ ಮಾಡೋದಲ್ಲ, ಸಾವಿರಾರು ಜನ ಓಡಾಡ್ತಾರೆ. ಗೊತ್ತಿರುದಿಲ್ಲ, ನೀವು ಉಗುಳಿ ಎಲ್ಲೇ ಕೈ ಇಡ್ತಾರೆ, ಗಲೀಜು. ಮಕ್ಕಳು ಬರ್ತಾರೆ, ಮಕ್ಕಳು ಇಟ್ಕೊಂಡು ಅದನ್ನ ಬಾಯಿಗೆ ಬಾಯಿಗೆ ಹಾಕ್ತಾರೆ, ಕೈ ಕೈ ಬೆರಳುಗಳನ್ನ, ಎಷ್ಟು ಇದಾಗ್ತದೆ ಅಂತ ನಾನು ಹೇಳ್ತೇನೆ.
1: ಆ ರೀತಿಯ ಒಂದು ಶಿಸ್ತು ನೀವು ಕೂಡ ಎಲ್ಲರಲ್ಲೂ ಬರ್ಲಿ ಅಂತ ನೋಡ್ಕೊಳ್ತೀರಿ.
0: ಮತ್ತೇನು ಮಾಡ್ಲಿಕ್ಕೆ, ಎಷ್ಟೋ ಜನ ಬರ್ತಾರೆ, ನೀವು ಹೇಳ್ತೀರಾ. ಕೆಲವರು ಬಂದು ಕೆಲವರಿಗೆ ವಾಂತಿ ಸಮಸ್ಯೆ ಇರ್ತದೆ ಬಸ್ಸಲ್ಲಿ, ವಾಂತಿ ಮಾಡಿ ಕವರಿಗೆ ವಾಂತಿ ಮಾಡಿ ಅಲ್ಲೇ ಇಟ್ಟು ಹೋಗ್ತಾರೆ.
1: ಅಯ್ಯೋ,
0: ಅಂತವ್ರು ಇದ್ದಾರೆ. ನಾವು ತೆಗೆಯುದಿಲ್ಲ ಅದನ್ನು, ನಮಗೆ ಕ್ಲೀನಿಂಗ್ ಅಂತ ಜನ ಕೊಟ್ಟಿದ್ದಾರೆ. ಅವರು ನಮ್ಮ ತರ ಮನುಷ್ಯರು, ಅವರಿಗೆ ಸ್ಟ್ರೆಸ್ ಆಗೋದಿಲ್ಲ. ಅವರು ನಮ್ಮ ಹಾಗೆ ನಮ್ಮ ಅದೇ ತರ ಕೈಯಲ್ಲಿ ತಿನ್ನುದಲ್ವ, ಅವರೆಷ್ಟು ಗಲೀಜಾಗಿ ಅದನ್ನೆಲ್ಲ ಇಟ್ಕೊಳ್ಬೇಕು ತೆಗಿಬೇಕು. ನಾನು ಅದಕ್ಕೆ ಕಾರಣ ತುಂಬಾ ಆ ವಿಷಯದಲ್ಲಿ ಮಾತ್ರ ತುಂಬಾ ಇಷ್ಟ ಆಗಿರ್ತೇನೆ. ಯಾವುದೇ ಕಾರಣಕ್ಕೂ ನೀವು ತಿಂದಿದ್ದನ್ನು ಒಳಗಡೆ ಹಾಕ್ಬಿಡಿ. ಬಸ್ಸಲ್ಲಿ ಕೆಲವೊಂದ್ಸಲ ನಮ್ ಜೊತೆ ಕೆಟ್ಟದಾಗಿ ಮಾತಾಡೋದು ಅಂತದೆಲ್ಲ ಅನುಭವಗಳ ಹಾಗೆ ಹುರಿದು ಬಂದು, ಅಂದ್ರೆ ಈಗ ಒಂದು ಹಂತದಿಂದ ಇನ್ನೊಂದಕ್ಕೆ ಟಿಕೆಟ್ ತಗೊಂಡಿರ್ತಾರೆ, ಕುಡ್ದಿರ್ತಾರಲ್ಲ, ಗೊತ್ತಿಲ್ಲ, ಮುಂದೆ ಬರ್ತಾರೆ. ಆಗ ನಾವು ನೀವು ಇಡಿಬೇಕಲ್ಲ, ಇಳೀರಿ ಅಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಕೆಟ್ಟದಾಗಿ ಮಾತಾಡಿದ್ದು ಆತರ
1: ಮಾಡೋ ಸಂದರ್ಭದಲ್ಲಿ ಚಾಲಕರು ನಿಮ್ಮ ಸಹಾಯ
0: ಬರ್ತಾರೆ, ಬಂದಿದ್ದಾರೆ, ಖಂಡಿತವಾಗಿ ಬಂದಿದ್ದಾರೆ. ಆಮೇಲೆ ಹೆಣ್ಮಕ್ಳ ಸೀಟಲ್ಲಿ ಗಂಡು ಮಕ್ಕಳು ಕುತ್ಕೊಂಡಿದ್ದೇಳಿ ಏನಾಗ್ತದೆ ಅಂತಂದ್ರೆ, ನನಗೆ ಈಗ ಬಸ್ಸಲ್ಲಿ ಬರುವವರು ಪರಿಚಯ ಇರ್ತಾರೆ, ಅವರೊಟ್ಟಿಗೆ ಬರುವ ನಮಗೆ ಒಂದೊಂದು ಸಂದರ್ಭ ಗೊತ್ತಿದೆ.

0: ಅಂತದವರ ಏನ್ ತಗೋತೀವಿ, ನಾಲ್ಕು ಸಲ ನಾವು ಎಂತ ಮಾಡ್ಬೇಕಾಗ್ತದೆ, ಬೇರೆ ಹೆಣ್ಮಕ್ಳು ಬಂದಾಗ ನಾವು ಅವ್ರನ್ನ ಎಬ್ಬಿಸಿ ಕೂತ್ಕೊಳ್ಸ್ಬೇಕಾಗುತ್ತೆ. ಅಂತ ಸಂದರ್ಭ ಎದ್ದೇಳಿ ಹೆಣ್ಮಕ್ಳ ಸೀಟ್ ಬಿಟ್ಟು ಕೊಡಿ ಅಂತ ಹೇಳಿದಾಗ ನಿನಗೇನು, ಅವ್ರು ಹೇಳಲಿಲ್ಲ ಅಂತಾರೆ, ನಮ್ಮ ಹತ್ರ ಉದ್ದಡದಿಂದ ಮಾತಾಡೋರು ಇದ್ದಾರೆ, ಮತ್ತೆ ಕೆಟ್ಟದಾಗಿ ಮಾತಾಡೋ ಅಂತ ಸಂದರ್ಭ ಎಲ್ಲ ಬೇಜಾರು ಆಗ್ತದೆ. ಅಂತ ಒಂದು ಘಟನೆ ಆದಾಗ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದಾಗ ನಮ್ಮ ಚಾಲಕರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ಒಬ್ರು ಹೀಗೆ ಮಾಡಿದ್ರೆ ಇನ್ನೊಬ್ರು ಉಪಕಾರ ಮಾಡ್ತಾರೆ ಹಾಗೆ. ಅಂತ ಸಂದರ್ಭ ಎಲ್ಲ ಕೆಲವೊಂದು ಟೈಮ್ ಬೇಜಾರಾಗ್ತದೆ, ಅಯ್ಯೋ ಎಂತ ಈ ಕೆಲ್ಸಕ್ಕೆ ಬಂದು ಅಲ್ಲ ಅನುಭವ ಆಗ್ತದೆ. ಮತ್ತೆ ಕೆಲವರು ದೃಷ್ಟಿ ಕೆಲವರು ನೋಡುದು ಇದು ಕೆಲವರು ತೊಂದರೆ ಸುಮ್ಮನೆ ತೊಂದರೆ ಕೊಡೋದು, ಬಸ್ ಅಡಿಸರ ಯಾವಾಗ ಏನು ಕೆಲ್ಸಗಾರಿ ಇಲ್ಲ ಇದ್ರು ನಮಗೆ ಬಸ್ಸಿಗೆ ಬರುದು, ನಮ್ಮ ಹತ್ರ ಇದ್ ಮಾಡುದು, ಫೋನ್ ನಂಬರ್ ಕೇಳುದು ಅಂತ ಎಲ್ಲ ಅನುಭವ ಆಗಿದೆ. ಮಾಡಿದವರು ಇದ್ದಾರೆ, ಅವರಿಗೆಲ್ಲ ಹೇಳುದೆಲ್ಲ ಹೇಳಿ ನಡೆಸಿದ್ದೇವೆ. ಮತ್ತೆ ಕೊನೆಗೆ ಅವ್ರು ಬಗ್ಗುದಿಲ್ಲ ಅಂತ ಹೇಳಿದಾಗ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದ್ದು ಉಂಟು. ಸುಮ್ಮನೆ ಸುಮ್ಮನೆ ಅಂತ ಹೇಳಿದ್ರೆ ಅವರ ಭಾವನೆಗಳೇನಿದೆಯೋ ನನಗೆ ಗೊತ್ತಿಲ್ಲ, ಅವರವರ ಭಾವನೆ ನನಗೆ ತೋರಿಸಿ, ನನಗೆ ಅದರಲ್ಲಿ ಯಾವ್ದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ. ಆಗ ಬಂದಾಗ ಹೇಳಿ ಹೇಳಿ ಕೊನೆಗೆ ಅವ್ರಿಗೆ ಹೇಳಿದೆ, ಇಲ್ಲ ನಾವು ಅಂತ ಇದಕ್ಕೆ ಯಾವ್ದಕ್ಕೂ ಇದ್ ಮಾಡುವಂತ ಅವರಲ್ಲ, ನೀವು ಇದೇ ತರ ತೊಂದರೆ ಕೊಟ್ರೆ ಕಂಪ್ಲೇಂಟ್ ಕೊಡ್ತೇವೆ ಅಂತಾನು ಹೇಳಿದ್ದೇವೆ. ಹಾಗೆ ಆಗಿದೆ, ಅನುಭವಗಳು ತುಂಬಾ ಆಗ್ತವೆ ಮೇಡಮ್.
1: ಎಲ್ಲ ಅನುಭವಗಳಿಂದ ನಾವು ಕಲಿಯಬೇಕಾದದ್ದು ತುಂಬಾ ಇದೆ.
0: ಕೆಲವರಾದ್ರೆ ಬಂದು ಅವರ ಬಗ್ಗೆ ಅವರ ಪ್ರೊಫೆಷನ್ ಬಗ್ಗೆ ಮಾತಾಡೋದು, ನಾವು ಅವ್ರ ಜೊತೆ ಮಾತಾಡೋದು, ಆವಾಗ ನಮಗೆ ಆಗ್ತದೆ ಎಷ್ಟು ಒಳ್ಳೆ ಇದೆ ಅಂತ. ಅಲ್ಲಿ ಅವರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳ್ಬೋದು ನಾನು ಇಂತ ಪ್ರೊಫೆಷನ್ ನನಗಿಂತ ಇದ್ದೀನಿ ಅಂತ. ಒಬ್ಬೊಬ್ಬರದ್ದು ಒಂದೊಂದು ಕಷ್ಟಗಳು ಇದ್ದೇ ಇರ್ತವೆ.
1: ಮತ್ತೆ ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ?
0: ಮುಂದೆ ಡ್ಯೂಟಿ ಇದೆ ಮಾಡುದು, ಏನು ಅದ್ರ ಬಗ್ಗೆ
1: ಬದಲಾವಣೆ
0: ಏನಿಲ್ಲ. ನನಗೆ ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ, ಯಾರಿಗಾದ್ರೂ ಹೆಲ್ಪ್ ಮಾಡುವಂತದ್ದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅಂತವ್ರು ಯಾರಾದ್ರೂ ಇದ್ರೆ ನಾನು ನಮ್ಮ ಸಂಘದಲ್ಲಿ ಈಗ ನಾನು ಸ್ಫೂರ್ತಿ ಯುವತಿ ಮಂಡಲ ಅಂತ ಇದೆ, ಅದ್ರಲ್ಲಿ ಅದು ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತ ಸಂಸ್ಥೆ, ಅಲ್ಲಿ ಇದಾಗಿದ್ದೇನೆ, ಅಲ್ಲೂ ಹೇಳಿದ್ದೇನೆ ಯಾರಿಗಾದ್ರೂ ನನ್ನ ಕೈಯಿಂದ ಸಹ ಇದನ್ನು ನಾನು ಮಾಡ್ತೇನೆ, ಮಕ್ಕಳಿಗೆ ಓದ್ಲಿಕ್ಕಾಗ್ಲಿ ಅದು ಯಾರಿಗಾದ್ರೂ ಇದಾದ್ರಿ ಮಾಡ್ತೇನೆ ಅಂತ ಹೇಳಿ. ನಂಗೆ ಅದು ತುಂಬಾ ಮೊದ್ಲಿಂದಾನು ತುಂಬಾ ಇಷ್ಟ. ಈಗ ಇಲ್ಲಿ ಬಂದ ಮೇಲೆ ಅಥವಾ ಅಲ್ಲಿ ಬೆಂಗಳೂರಲ್ಲಿ ಸಹ ಹಾಗೆ ಒಬ್ರು ನಮ್ ಜೊತೆ ಇದ್ರು, ಅವರು ಒಂದ್ ಸಂಘದಲ್ಲಿ ಇದ್ರು, ಆ ಸಂಘದ ವತಿಯಿಂದ ಹೆಣ್ಣು ಮಕ್ಕಳಿಗೆ ಹುಷಾರಿಲ್ಲದವರಿಗೆ ಗುಡ್ಡಿನ ವ್ಯವಸ್ಥೆ ಮತ್ತೆ ಮಕ್ಕಳಿಗೆ ಓದ್ಲಿಕ್ಕೆ ಬುಕ್ಸ್ ಬ್ಯಾಗ್ ಅಂತ ಎಲ್ಲ ಕೊಟ್ಟಿದ್ದೇನೆ. ಇನ್ನು ಹಾಗೆ ನಾನು
1: ಬಹಳ ಖುಷಿ ಆಯ್ತು ವಿಜಯ್ ಅವರೇ ನಿಮ್ ಜೊತೆ ಮಾತಾಡಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಬೇಕಾಗುವ ಶಿಸ್ತು, ಪ್ರಾಮಾಣಿಕತೆ ಮತ್ತೆ ಒಂದು ಕಠಿಣ ಪರಿಶ್ರಮ, ಧೈರ್ಯ ಇವೆಲ್ಲವೂ ನಿಮ್ಮಲ್ಲಿದೆ. ಹೀಗೆ ನಿಮ್ಮ ಜೀವನ ಯಶಸ್ವಿಯಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.

ಇವತ್ತಿನ ಕಾರ್ಯಕ್ರಮವನ್ನು ಪುತ್ತೂರಿನ ಪ್ರಖ್ಯಾತಿ ತಂಡದ ಸದಸ್ಯರು ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಯನ್ನು ಸ್ಮರಿಸುತ್ತಾ ಗಣೇಶ ಸ್ತುತಿ. ಹೆಚ್ಚು ಪ್ರಚಾರವಿಲ್ಲದ ಒಂದು ವಿಶೇಷವಾದ ಪ್ರಾಚೀನ ಗಣಪತಿ ಸ್ತುತಿಯನ್ನು ಸ್ತುತಿಸಲಿದ್ದಾರೆ ಕಸ್ತೂರಿ ಎಂ ಭಟ್ ಉಜಿರೆ, ಜಯಲಕ್ಷ್ಮಿ ಕೆ ಭಟ್ ಅಂಬಿಕಲ್ಲು ಪುತ್ತೂರು.

0: ಬಾಯಿಂದ ಬಾಯಿಗೆ ಹರಿದು ಬಂದ ಜ್ಞಾನ ಸಾಗರವೇ ಜನಪದ ಸಾಹಿತ್ಯ. ಈಗ ಒಂದು ಮನೋಜ್ಞವಾದ ಜನಪದ ಗೀತೆ ಕೇಳಿ.
1: ನಮ್ಮನೆ ಮಾತಪ್ಪಂಗೆ ಆನೆ ಮನೆಯ ಹಸಿಕೊಂಡವರೇ ಮಾದೇವ ಸೇನು ಮನೆಯ.

ಗೋವಿಂದೋ ಹರಿ ಗೋವಿಂದೋ. ಇದು ಗೋವಿಂದನನ್ನು ಸ್ತುತಿಸುವ ಬಹಳ ಸುಂದರವಾದ ಕೀರ್ತನೆ. ಕೀರ್ತನೆ ಅಷ್ಟೇ ಅಲ್ಲ, ಇದರಲ್ಲಿ ಅಮೂಲ್ಯವಾದ ಭಾರತೀಯ ತತ್ವಶಾಸ್ತ್ರದ ಸಾರವೇ ಅಡಗಿದೆ.

ನಿವಸದಿತಾರಲಿ ತೊಡೆ ಸ್ವಲನಂದದಿ ಅರೆವಳು ಒಂದು ದಿವಸದಿತಾರದಿ ತೊಡೆ ಸ್ವಲನಂದದಿ ಅರೆವಳು.

ತಾನೇ ಪ್ರಸಾದವನು ಅಂಬಿಕೇ ದೇವಿ. ಅಂಬಿಕೆ ಅಂದರೆ ಪಾರ್ವತಿಯನ್ನು ಪ್ರಾರ್ಥಿಸಿ ಪ್ರಸಾದವನ್ನು ಬೇಡುವ ಈ ಕೀರ್ತನೆಯೂ ಸಹ ಬಹಳ ಪ್ರಾಚೀನ, ಸಮಾಜದಲ್ಲಿ ಹೆಚ್ಚು ಪ್ರಚಾರವಿಲ್ಲದಿದ್ದರೂ ಅರ್ಥಪೂರ್ಣವಾದುದು.

ತಲೆ ಪ್ರಸಾದವ ನಿರೆ ನಿಮ್ಮಯ ಶಿರದಿ ತೋರುತ್ತಲಿರುವ ಮಂದಾರ ಪುಷ್ಪವ.

ಇವತ್ತಿನ ವನಿತಾವಾಣಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಪುತ್ತೂರಿನ ಪ್ರಖ್ಯಾತಿ ತಂಡದ ಸದಸ್ಯೆಯರು. ಭಾಗವಹಿಸಿದವರು ಕಸ್ತೂರಿ ಎಂ ಭಟ್ ಉಜಿರೆ, ಜಯಲಕ್ಷ್ಮಿ ಕೆ ಭಟ್ ಅಂಬೇಕಲ್ಲು ಪುತ್ತೂರು, ಹರ್ಷಿಣಿ ಕೆ ಕಾಣಿಯೂರು, ಅಕ್ಷತಾ ಎಚ್ ಸಿ ಪೆರ್ಲಂಪಾಡಿ, ದೀಪ್ತಿ ಎಂ ಬಲ್ನಾಡು, ವಿನುತಾ ನಾಯ್ಕ್ ಮೊಟ್ಟೆತರ್ಕ, ರಕ್ಷಿತಾ ಟಿಸಿ ಪುತ್ತೂರು, ನಿಶ್ಮಿತಾ ಕೆ ಮುಂಡೂರು, ನಿರೂಪಣೆ ಶ್ರೀಮತಿ ಮಮತಾ ಆನಂದ್ ಪುತ್ತೂರು, ಹಾಗೂ ವಾದ್ಯ ಸಹಕಾರ ತಬಲಾದಲ್ಲಿ ಸಹಕರಿಸಿದವರು ಸಾಯಿರಾಮ್ ಕುಮ್ಮೆಟ್ಟು ಪುತ್ತೂರು, ಕೀಬೋರ್ಡ್ನಲ್ಲಿ ಲಿಂಗಪ್ಪಗೌಡ ಪುತ್ತೂರು. ಎಲ್ಲರಿಗೂ ನಮಸ್ಕಾರ.

0: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಭದ್ರಾವತಿ ಆತ್ಮೀಯ ಗತಿಯರಿಗೆಲ್ಲ ನಮಸ್ಕಾರ. ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಭಾಷಣ ಇದೆ. ಮಾತನಾಡುವವರು ಮುಕ್ತಾ ಪ್ರಸಾದ್. ವಿಮೋಚಕೆಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ, ಈ ಪುಸ್ತಕ ನನಗೆ ತುಂಬಾ ಅಚ್ಚುಮೆಚ್ಚಾಯಿತು. ಇದು ಇಂಗ್ಲಿಷ್ ಮೂಲದಲ್ಲಿದ್ದು ಕನ್ನಡಕ್ಕೆ ಬಿ ಶ್ರೀಪಾದ ಭಟ್ ಅವರು ಪರಿಚಯಿಸಿದ್ದಾರೆ. ಇದೇ ಪುಸ್ತಕ ಯಾಕೆ ಇಷ್ಟ ಆಯ್ತು ಅಂದ್ರೆ, ಪುಟಾವಣಿ ಮಕ್ಕಳ ಒಂದು ಛದ್ಮವೇಷದ ಸ್ಪರ್ಧೆ, ಅದಕ್ಕೆ ನನ್ನನ್ನು ತೀರ್ಪುಗಾರರಾಗಿ ಕರೆದಂತಹ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ಕೊಟ್ಟಂತಹ ಪುಸ್ತಕ ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ. ಈ ಪುಸ್ತಕ ಕೊಟ್ಟ ಕವಯಿತ್ರಿ ದೀಪ್ತಿ ಹರ್ಷ ಅವರನ್ನ ಜ್ಞಾಪಿಸಿಕೊಳ್ಳಲೇಬೇಕು. ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ ಎಂಥವರ ಮನಸ್ಸನ್ನೂ ಮುಟ್ಟುವಂಥದ್ದು. ಮಹಿಳೆಯರು ಮತ್ತು ದಲಿತರನ್ನು ಸುಶಿಕ್ಷಿತರನ್ನಾಗಿಸಲು ಹೊರಟು ಅದಕ್ಕಾಗಿ ಸನಾತನಿಗಳಿಂದ ತೀವ್ರ ಪ್ರತಿರೋಧ ಎದುರಿಸಿ ರಸ್ತೆಯಲ್ಲಿ ಸಗಣಿ ನೀರು ಎರಚಿಕೊಂಡು ಕಲ್ಲೇಟು ತಿಂದು ಈ ಎಲ್ಲ ಹಿಂಸೆ ಅವಮಾನ ಅಡ್ಡಿ ಆತಂಕಗಳಿಗೆ ಎದೆಗುಂದದೆ ತಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ದಲಿತರು ಮತ್ತು ಸ್ತ್ರೀಯರ ಸ್ವಾಭಿಮಾನದ ಬದುಕಿಗೆ ಕಾರಣಕರ್ತೆಯಾದವರು ಸಾವಿತ್ರಿಬಾಯಿ ಫುಲೆ. ಇಂದಿಗೂ ತಾರತಮ್ಯ ಮೌಢ್ಯಗಳು ತುಂಬಿ ತುಳುಕುತ್ತಿರುವ ನಮ್ಮ ಸಮಾಜದಲ್ಲಿ ಎರಡು ಶತಮಾನಗಳ ಹಿಂದೆಯೇ ಸೇವಾ ಮನೋಭಾವ ಮತ್ತು ಬದ್ಧತೆಯಿಂದ ಹೆಣ್ಣು ಮಕ್ಕಳು ಮತ್ತು ದಲಿತರ ವಿಮೋಚನೆಗಳಿಗೆ ಹಗಲಿರುಳು ದುಡಿದ ಸಾವಿತ್ರಿಬಾಯಿ ಫುಲೆ ಅಂತವರ ಸಾಮಾಜಿಕ ಕಳಕಳಿ, ಮನೋಸ್ಥೈರ್ಯ, ಹೋರಾಟದ ಛಲ ನಮಗೆಲ್ಲ ಆದರ್ಶವಾಗಬೇಕಿದೆ. ಅಂಥವರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅವರ ಹೋರಾಟಗಳನ್ನು ಮುಂದಿನ ಪೀಳಿಗೆಗೆ ಕಾಣಿಸುವಲ್ಲಿ ವಿಮೋಚಕೆಯ ಕನಸುಗಳು ಕೃತಿ ಸಫಲವಾಗಿದೆ. ಜೀವಮಾನವಿಡೀ ಯಾವ ಹೆಜಮನಿಯ ವಿರುದ್ಧ ಸಾವಿತ್ರಿಬಾಯಿ ತಾತ್ವಿಕವಾಗಿ ಸೆಣಸಿದರೋ ಅವರ ಬಯೋಗ್ರಫಿ ಕೂಡ ಈ ಸೆಣಸಾಟವನ್ನು ಮುಂದುವರೆಸಿದೆ. ಅವರ ಬದುಕಿನ ಸಣ್ಣ ಪುಟ್ಟ ವಿವರಗಳು, ಸ್ಥಾಪಿತ ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಸಂಘಟನೆಗಳನ್ನು ಮರು ನಿರ್ವಚನಕ್ಕೊಳಪಡಿಸಲು ಒತ್ತಾಯಿಸುತ್ತವೆ.

ಮತ್ತು ಭಾರತೀಯ ಮಹಿಳಾ ಹೋರಾಟದ ಮೊದಲ ಗುರುತುಗಳು ಸಾವಿತ್ರಿಬಾಯಿ ಫುಲೆ. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜೀವನ ಚರಿತ್ರೆಯನ್ನು 2007 ಡಾಕ್ಟರ್ ಪಿಜಿ ದೊಡ್ಮನಿ ಕನ್ನಡಕ್ಕೆ ತಂದಿದ್ದಾರೆ. ಹೆಣ್ಣಿನ ಸಾಂಪ್ರದಾಯಿಕ ಚೆಹರೆಯನ್ನು ಆ ಕುರುಹಿನೊಳಗಿದ್ದೇ ನಿರಸನಗೊಳಿಸಿದವರು ಸಾವಿತ್ರಿಬಾಯಿ ಫುಲೆ. ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ ಮುಕ್ತಳಾಗುತ್ತಾಳೆ ಮತ್ತು ತನ್ನ ಸಮಾಜವನ್ನು ಬಿಡುಗಡೆಗೊಳಿಸುತ್ತಾಳೆ ಎಂಬ ಆಶಾವಾದ ಅವರದಾಗಿತ್ತು. ಆಧುನಿಕತೆಯ ಪರಿಕಲ್ಪನೆ ಬಾಹ್ಯದ ತೋರುಬಿಂಬವಾಗಿ ಅಂತರಂಗದಲ್ಲಿ ಮನುಷ್ಯ ಸನಾತನೆಯ ಹುಳುಹತ್ತಿ ಟೊಳ್ಳಾಗುತ್ತಿರುವ ಕಾಲವಿದು. ಬಂಡವಾಳವಾದಿ ಮೌಲ್ಯಗಳೆದುರು ಶಿಕ್ಷಣದ ಮೌಲ್ಯಗಳು ನಿತ್ರಾಣಗೊಳ್ಳುತ್ತಿವೆ. ಮರ್ಯಾದ ಹತ್ಯೆಗಳು ಸಮಾಜದ ಸ್ವಭಾವವಾಗಿ ಕಾಣುತ್ತಿವೆ. ನಮ್ಮ ಕಾಲದ ರಂಗ ಸಜ್ಜಿಕೆಯಲ್ಲಿ ಸಾವಿತ್ರಿಬಾಯಿಯವರ ಬದುಕನ್ನು ಇಟ್ಟರೆ ಆ ವಿನ್ಯಾಸ ಬೇರೆಯಾಗಿ ತೋರುತ್ತಿದೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯಾದವರ ಪುನರ್ವಸತಿ, ಶಿಶುಪಾಲನಾ ಗೃಹಗಳು ಖುದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಶಿಶುವೊಂದನ್ನು ದತ್ತುಮಗನಾಗಿ ಸ್ವೀಕರಿಸಿದ್ದು, ಸತ್ಯ ಶೋಧನಾ ಸಮಿತಿಯ ಕಾರ್ಯಕರ್ತೆಯ ಜಾಗೆಯಿಂದ ಅಧ್ಯಕ್ಷತೆ ವಹಿಸಿಕೊಳ್ಳುವವರೆಗಿನ ಶ್ರಮ, ಪತಿಯ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿದ್ದು, ಹೀಗೆ ಒಂದೊಂದು ಘಟನೆಗಳಿಗೂ ಖಚಿತವಾದ ತಾತ್ವಿಕತೆ ಇತ್ತು. ಪ್ರಗತಿಪರ ಚಿಂತನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಚಲಾವಣೆಯ ಮುಕಾಬಿಲೆಗಳಾಗಿ ಬದಲಾಗುತ್ತಿರುವ ಭಯದ ಕಾಲದಲ್ಲಿ ಈ ರೋಗದ ಇಲಾಜಿಗೆ ಸಾವಿತ್ರಿಬಾಯಿಯ ಬದುಕಿನ ಕಥನ ಸಹಾಯವಾದಿತು. ಭಾರತೀಯ ಸ್ತ್ರೀವಾದಿ ಚಿಂತನೆ ಮತ್ತು ಚಳವಳಿ ತನ್ನನ್ನು ಮರುನಿರ್ವಚನಗೊಳಿಸಿಕೊಳ್ಳುವ ಅಗತ್ಯವನ್ನು ಈ ಜೀವನ ಕಥನವು ಒತ್ತಾಯಿಸುತ್ತದೆ. ಸಾವಿತ್ರಿಬಾಯಿಯವರ ಚಿಂತನೆಯಲ್ಲಿ, ಬದುಕಿನಲ್ಲಿ, ದುಡಿಮೆಯಲ್ಲಿ ಸ್ತ್ರೀವಾದದ ಸ್ಪಷ್ಟತೆಗಳಿದ್ದವು. ಮರಾಠಿಯಲ್ಲಿ ಧನಂಜಯ ಕೀರಾ ಅವರು ಬರೆದ ಜ್ಯೋತಿಬಾ ಫುಲೆ ಅಂದರೆ ಇವರ ಪತಿಯ ಜೀವನ ಚರಿತ್ರೆಯನ್ನು 2011 ಡಾಕ್ಟರ್ ಪಿಜಿ ದೊಡಮನಿ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಾವಿತ್ರಿಬಾಯಿ ಜೋಡಿಸಲ್ಪಟ್ಟ ಪ್ರತ್ಯಯದಂತೆ ಕಾಣುತ್ತಾರೆ ಎಂದಿದ್ದಾರೆ. ಸಾವಿತ್ರಿಬಾಯಿ ಹಾಗೂ ಫುಲೆ ದಂಪತಿಗಳ ಸಾಕ್ಷಿ ಪ್ರಜ್ಞೆ ಮಾರ್ಗದರ್ಶಿ ಸುಗುಣಬಾಯಿ. ಫುಲೆ ಸಣ್ಣವರಾಗಿದ್ದಾಗ ತಾಯಿ ಚಿನ್ನಬಾಯಿ ತೀರಿಕೊಂಡರು. ಅವರ ತಂದೆ ಮರು ಮದುವೆ ಆಗದೆ ಅವರ ಸಂಬಂಧಿ ಸುಗುಣಾಬಾಯಿಯವರನ್ನ ಫುಲೆಯನ್ನು ನೋಡಿಕೊಳ್ಳಲು ಕೇಳಿಕೊಂಡರು. ಬಾಲ ವಿಧವೆಯಾಗಿದ್ದ ಸುಗುಣಾಬಾಯಿ ಅಂದಿನಿಂದ ಫುಲೆಯವರಿಗೆ ತಾಯಿ ಹಾಗೂ ಮಾರ್ಗದರ್ಶಿಯಾದರು. ಸಾವಿತ್ರಿಬಾಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಅಂದರೆ ಜನನದಿಂದ ಮರಣದವರೆಗೆ ಅವಲೋಕಿಸಿ ಮತ್ತೆ ಅವರ ಸಾಧನೆಗಳನ್ನ ನೋಡೋಣ. 1831 ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದರು. 1840 ಜ್ಯೋತಿಬಾ ಫುಲೆಯವರೊಂದಿಗೆ 9ನೇ ವಯಸ್ಸಿನಲ್ಲಿ ಮದುವೆಯಾದರು. ಮನೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅಹಮದ್ ನಗರದಲ್ಲಿ ಗೆಳತಿ ಫಾತಿಮಾ ಶೇಖ್ ರೊಂದಿಗೆ ಶಿಕ್ಷಕಿಯ ತರಬೇತಿಯನ್ನು ಪಡೆಯುತ್ತಾರೆ. 1848 ಜ್ಯೋತಿಬಾರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಪುಣೆ, ಅಹಮದ್ ನಗರ, ಸತಾರದಲ್ಲಿ ಮತ್ತಷ್ಟು ಶಾಲೆಗಳ ಸ್ಥಾಪನೆಗಳನ್ನು ಮಾಡುತ್ತಾರೆ. ದಲಿತರಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದಕ್ಕಾಗಿ ಫುಲೆ ದಂಪತಿಗಳಿಗೆ ಅವರ ಮನೆಯಿಂದ ಬಹಿಷ್ಕಾರ ಕೂಡ ಆಗುತ್ತೆ. ಆದರೂ ಮತ್ತೆರಡು ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1852 ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನವಾಗುತ್ತೆ. ಸಾವಿತ್ರಿಬಾಯಿಯವರ ಕವನ ಸಂಕಲನ ಕಾವ್ಯ ಫುಲೆ ಅಂದರೆ ಕವಿತೆ ಅರಳಿದೆ 1854 ಪ್ರಕಟವಾಗುತ್ತೆ. 1855 ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆಯ ಸ್ಥಾಪನೆ ಮಾಡುತ್ತಾರೆ. ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಮತ್ತು ಅವರ ತಾಯಂದಿರಿಗಾಗಿ ನಿರಾಶ್ರಿತ ಕೇಂದ್ರ ಸ್ಥಾಪನೆಯನ್ನು ಮಾಡುತ್ತಾರೆ. ದಲಿತರಿಗಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಡುತ್ತಾರೆ. ವಿಧವೆಯರ ಕೇಶ ಮುಂಡನ ವಿರೋಧಿಸಿ ಕ್ಷೌರಿಕರ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪನೆಯಲ್ಲಿ ಜ್ಯೋತಿಬಾರೊಂದಿಗೆ ಕೈಜೋಡಿಸಿದವರು ಸಾವಿತ್ರಿಬಾಯಿ ಫುಲೆ. 1874 ವಿಧವೆಯ ಮಗ ಯಶವಂತನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮುಂದೆ ಅವನು ಡಾಕ್ಟರ್ ಆಗುತ್ತಾನೆ. ಸತ್ಯ ಶೋಧಕ ಸಮಾಜದ ಕಾರ್ಯಕರ್ತರ ನೇತೃತ್ವ ವಹಿಸಿ ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶಗಳಲ್ಲಿ 2 ಸೇವೆಯನ್ನು ಸಲ್ಲಿಸುತ್ತಾರೆ. 28/11/1890 ಪತಿ ಜ್ಯೋತಿಬಾ ಫುಲೆಯವರ ನಿಧನವಾಗುತ್ತೆ. ಅವರ ಅಂತ್ಯ ಸಂಸ್ಕಾರವನ್ನ ಇವರೇ ಮುಂದಾಗಿ ನೆರವೇರಿಸುತ್ತಾರೆ. 1991 ಭವನ್ ಕಾಶಿ ಸುಬೋಧ್ ರತ್ನಾಕರನು ಅವರು ಸಾವಿತ್ರಿಬಾಯಿಯವರ ಲೇಖನಗಳ ಸಂಗ್ರಹವನ್ನ ಬಿಡುಗಡೆ ಮಾಡುತ್ತಾರೆ. ಅವರ 4 ಕವಿತೆಗಳು ಬನ್ನಿ ಶಿಕ್ಷಣವನ್ನು ಪಡೆದುಕೊಳ್ಳಿ, ಕಲಿಕೆ ಮತ್ತು ಕ್ರಿಯಾಶೀಲತೆ.

0: ಎಚ್ಚರಗೊಂಡು ಇಂಗ್ಲಿಷ್ ತಾಯಿ ಒಂದು, ಇಂಗ್ಲಿಷ್ ತಾಯಿ ಎರಡು. 1893ರಲ್ಲಿ ಸತ್ಯ ಶೋಧಕ ಸಮಾಜದ ಅಧ್ಯಕ್ಷೆಯಾಗಿ ಆಯ್ಕೆಯಾಗುತ್ತಾರೆ. ಮತ್ತೊಂದು ಕ್ಷಾಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. 1897ರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿದ್ದಾಗ ಕಾಯಿಲೆ ಸೋಂಕು ತಗಲಿ ನಿಧನರಾಗುತ್ತಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿದ್ದಾಗ ಅವರ ಶಾಲೆಯಲ್ಲಿ ಓದಿದ ಒಂದು ವಿದ್ಯಾರ್ಥಿಯೊಬ್ಬಳು ಬರೆದ ಪ್ರಬಂಧ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಪ್ರಬಂಧ ಓದಿದಾಗ ಸಾವಿತ್ರಿಬಾಯಿಯವರ ಪ್ರಭಾವ ಮತ್ತು ಶಿಕ್ಷಣ ಈ ವಿದ್ಯಾರ್ಥಿನಿಯನ್ನು ರೂಪಿಸಿದ್ದು ಗೊತ್ತಾಗುತ್ತದೆ. ಪ್ರಬಂಧದ ಮುಖ್ಯಾಂಶ ಹೀಗಿದೆ. ಹಿಂದಿನ ಕಾಲದಲ್ಲಿ ನಮ್ಮನ್ನು ಕಟ್ಟಡಗಳ ಅಡಿಯಲ್ಲಿ ಜೀವಂತವಾಗಿ ಹೂಳುತ್ತಿದ್ದರು. ನಮಗೆ ಓದಲು ಬರೆಯಲು ಅವಕಾಶವಿರಲಿಲ್ಲ. ಆದರೆ ದೇವರ ದಯೆಯಿಂದ ಬ್ರಿಟಿಷರ ಆಡಳಿತ ಫಲವಾಗಿ ನಮಗೆ ವಿದ್ಯಾಭ್ಯಾಸ ದೊರಕುತ್ತಿದೆ. ನಮ್ಮನ್ನು ಯಾರೂ ಶೋಷಿಸುತ್ತಿಲ್ಲ, ನಮ್ಮನ್ನು ಯಾರೂ ನೇಣುಗಂಭಕ್ಕೆ ಏರಿಸುವುದಿಲ್ಲ. ನಮ್ಮ ಪೀಳಿಗೆಯನ್ನು ಬದುಕಬಹುದು. ನಾವು ಇನ್ನು ಮೈತುಂಬಾ ಬಟ್ಟೆ ಧರಿಸಬಹುದು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಯಂತೆ ಜೀವಿಸಲು ಅಧಿಕಾರ ದೊರೆಯಲಿದೆ. ಯಾವುದೇ ಕಟ್ಟುಪಾಡು ಇರುವುದಿಲ್ಲ. ಇದು ಈ ಪ್ರಬಂಧದ ಸಾರಾಂಶ. ಅದಕ್ಕೆ ಸಾವಿತ್ರಿಬಾಯಿಯವರನ್ನು ಕ್ರಾಂತಿ ಜ್ಯೋತಿ ಎಂದು ಕರೆಯುತ್ತಾರೆ. ಇಂಡಿಯಾದ ಮಹಿಳೆಯರು ಅಕ್ಷರಸ್ಥರಾಗಿ ಅವರ ಜನ್ಮಸಿದ್ಧವಾದ ಮಾನವ ಹಕ್ಕುಗಳನ್ನು ಪಡೆದುಕೊಳ್ಳುವಂತಾಗಬೇಕೆಂಬ ಫುಲೆಯವರ ಅಂದರೆ ಅವರ ಪತಿಯ ಕನಸನ್ನು ನನಸಾಗಿಸಲು ಜೊತೆ ನೀಡಿದವರು ಸಾವಿತ್ರಿಬಾಯಿ ಫುಲೆ. ಎಷ್ಟೇ ವಿರೋಧಗಳು ಬಂದರೂ ತಮ್ಮ ಗುರಿ ಮತ್ತು ಸಾಧನೆಯನ್ನು ಬಿಡದೆ ಮುಂದುವರಿಯುತ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳು ಸನಾತನವಾದದ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಕಾರಣರಾಗುತ್ತಾರೆ. ಮತ್ತು ಇಂದು ನಮ್ಮಂತಹ ಎಷ್ಟೋ ಲಕ್ಷ ಕೋಟಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಹಕ್ಕನ್ನು ಆಯೋಜಿತವಾಗಿ ಪಡೆದು ಬಂದಿದ್ದರಲ್ಲಿ ಸಾವಿತ್ರಿಬಾಯಿ ಫುಲೆ ತರದವರ ಶ್ರಮ ಮತ್ತು ಚಿಂತನೆ ಬಹುದೊಡ್ಡ ಪಾತ್ರವಹಿಸುತ್ತದೆ. ಅವರು ತೆರೆದಿಟ್ಟ ಶಿಕ್ಷಣ ಎಂಬ ಕಿಟಕಿ ಬಾಗಿಲುಗಳಿಂದ ಒಳಬಂದ ಹೊಸ ಅರಿವಿನ ಸ್ಪರ್ಶ ನಮ್ಮ ವ್ಯಕ್ತಿತ್ವವನ್ನು ಸ್ವತಂತ್ರವಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಅಪೂರ್ವ ಹೆಣ್ಣು ಮಗಳು ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕುರಿತು ಕನ್ನಡಿಗರಿಗೆ ಅತಿ ಕಡಿಮೆ ಮಾಹಿತಿ ಇದ್ದುದರಿಂದ ಈ ಪುಸ್ತಕವನ್ನು ನಾನು ಮೆಚ್ಚಿನ ಪುಸ್ತಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಫುಲೆ ದಂಪತಿಗಳು ಮಾಡಿದ ಕೆಲಸ ಅದೆಷ್ಟು ಅಗಾಧವಾಗಿತ್ತೆಂದರೆ ಸ್ವತಃ ಮಹಾತ್ಮ ಎಂದು ಕರೆಸಿಕೊಂಡಿದ್ದ ಗಾಂಧೀಜಿಯೇ ಜ್ಯೋತಿಬಾ ಫುಲೆ ನಿಜವಾದ ಮಹಾತ್ಮ ಎಂದು ಕರೆದಿದ್ದರು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಗಾಂಧಿಯವರೇ ವರ್ಣಾಶ್ರಮ ವಿರೋಧಿ ಹೋರಾಟದ ಜ್ಯೋತಿಬಾ ಫುಲೆಯೇ ನಿಜವಾದ ಮಹಾತ್ಮ ಎಂದು ಕರೆದದ್ದು ನಿಜಕ್ಕೂ ಚಾರಿತ್ರಿಕವಾದುದು. ಇದು ಜ್ಯೋತಿಬಾ ಫುಲೆಯವರ ಕಾರ್ಯವಿಧಾನಕ್ಕೆ ಸಿಕ್ಕಿದ ಪ್ರಶಂಸೆ ಮಾತ್ರವಲ್ಲ, ಬದಲಾದ ಗಾಂಧಿ ದೃಷ್ಟಿಕೋನದ ಸ್ಪಷ್ಟ ಸೂಚಿಯೂ ಹೌದು. ಸಾವಿತ್ರಿಬಾಯಿಯವರ ಸಹಯೋಗದೊಂದಿಗೆ ಜ್ಯೋತಿಬಾ ಅವರು ರಚಿಸಿದ ಮದುವೆಯ ಹಾಡು ಅಂದ್ರೆ ಈ ಮಂಗಲಾಷ್ಟಕದ ವಿವರ ಹೀಗಿದೆ. ಮದುಮಗ, ದೇವರ ಕಾನೂನಿನಂತೆ ನಿಮ್ಮ ಮನೆಯ ವಿಧಿ ವಿಧಾನಗಳನ್ನು ಅನುಸರಿಸು. ಸತ್ಯ ಎಲ್ಲದಕ್ಕಿಂತಲೂ ದೊಡ್ಡದು, ಅದನ್ನು ಗೌರವಿಸು. ಅನಕ್ಷರಸ್ಥರಿಗೆ ಪಾಠ ಕಲಿಸು, ಬೋಧಿಸು, ಅವರಿಗೆ ಜ್ಞಾನವನ್ನು ಕೊಡು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಾನು ವಚನ ನೀಡುತ್ತೇನೆ. ಮದುಮಗಳು, ನಿನ್ನ ಮಾತು ವರ್ತನೆ ನಮಗೆ ಹಿಡಿಸಿದೆ. ಮಹಿಳೆಯರಾದ ನಾವು ಶೋಷಿತರು, ನನ್ನನ್ನು ಹೇಗೆ ಜೊತೆಯಾಗಿ ಕರೆದೊಯ್ಯುವೆ? ನಮಗೆ ಸ್ವಾತಂತ್ರ್ಯದ ಅನುಭವ ದೊರಕಿದೆ. ನಾವು ಆತ್ಮಗೌರವದಿಂದ ಬದುಕಲು ಇಚ್ಛಿಸುತ್ತೇವೆ. ಇದಕ್ಕಾಗಿ ಮಹಿಳೆಯರಿಗೆ ನೀವು ಹಕ್ಕನ್ನು ನೀಡುತ್ತೀರಾ? ವಚನ ಕೊಡಿ. ಮಧುಮಗ, ನಾನು ಮಹಿಳೆಯರ ಹಕ್ಕಿಗಾಗಿ ಯಾವುದೇ ಬೆಲೆ ತೆತ್ತಾದರೂ ಹೋರಾಡುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಕರ್ತವ್ಯದ ಭಾಗವಾಗಿ ಇದನ್ನು ಮಾಡುತ್ತೇನೆ. ಮಧುಮಗಳು, ನಿಮ್ಮ ಮಾತುಗಳ ಮೇಲೆ ಭರವಸೆಯನ್ನು ಇಟ್ಟು ನಾನು ನಿಮ್ಮನ್ನು ಪತಿಯೆಂದು ಸ್ವೀಕರಿಸುತ್ತೇನೆ. ನಾವಿಬ್ಬರು ಒಟ್ಟಾಗಿ ಮಹಿಳೆಯರ ಹಕ್ಕಿಗಾಗಿ, ಸಬಲೀಕರಣಕ್ಕಾಗಿ ಹೋರಾಡೋಣ. ಸುಲಗ್ನ ಸಾವಧಾನ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಚಿಂತಕಿಯಾಗಿ, ಹೆಂಡತಿಯಾಗಿ, ಸಾಮಾಜಿಕ ಕ್ರಾಂತಿಕಾರಿಯಾಗಿ, ಸತ್ಯ ಶೋಧಕ ನಮ್ಮೆಲ್ಲರ ಚೇತನ ಸಾವಿತ್ರಿಬಾಯಿ ಫುಲೆ. ಇಂಥವರ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲೇಬೇಕಲ್ಲವೇ? ಧನ್ಯವಾದಗಳು.
1: ಇದುವರೆಗೆ ಮುಕ್ತಾ ಪ್ರಸಾದ್ ಅವರು ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಮಾತನಾಡಿದರು. ಆತ್ಮೀಯ ಹೇಳ್ತೀರಿ?

ಶಿವಮೊಗ್ಗ ನಗರದ ಪ್ರಗತಿ ಮಹಿಳಾ ಸಂಘ ಬಾನುಲಿಯಲ್ಲಿ ಭಾವತೀರಯಾನ ಕೈಗೊಂಡಿದೆ. ಹೌದು, ಮನುಷ್ಯ ಭಾವನಾ ಜೀವಿ. ಮನದ ಮೂಲೆಯಲ್ಲಿ ಮಡುಗಟ್ಟಿರುವ ಅಸಂಖ್ಯಾತ ಭಾವಗಳು ಶಾಬ್ದಿಕ ರೂಪ ಪಡೆದು ಆಲಾಪದ ಅಲೆಯ ಮೇಲೆ ಹರಿದು ಕೇಳುಗರ ಕರ್ಣೇಂದ್ರಿಯಗಳಿಗೆ ಮುದ ನೀಡುವ ಸಂಗೀತದ ಒಂದು ಸಾಕಾರ ಸ್ವರೂಪ. ಭಕ್ತಿ, ಜನಪದ, ಭಾವ, ದೇಶಭಕ್ತಿ, ಲಾವಣಿ ಇತ್ಯಾದಿ ಗೀತೆಗಳು ಲಘು ಸಂಗೀತದ ಧಾಟಿಯಲ್ಲಿ ಮೂಡಿಬಂದು ಆಲಿಪರ ಅಂತರಾಳಕ್ಕೆ ಇಳಿದು ಐಹಿಕ ಜಂಜಡಗಳನ್ನು ಮರೆಸುವ ದಿವ್ಯೌಷಧ. ಇಂತಹ ಭಾವನೆಗಳನ್ನು ಹೊತ್ತು ಪ್ರಗತಿ ಮಹಿಳಾ ಸಂಘ ಭಾವತೀರಯಾನ ಕೈಗೊಂಡಿದೆ. ಅದನ್ನು ನಮ್ಮ ಹೆಮ್ಮೆಯ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಹೀಗೆ ಕೈ ಬೀಸಿ ಕರೆದಿದ್ದಾರೆ.

ಆಹಾ, ಭಾವನೆಗಳನ್ನೇನೋ ಕೈ ಬೀಸಿ ಕರೆದಾಯ್ತು. ಆದರೆ ಮನದಲ್ಲಿ ಉದಿಸಿದ ಭಾವನೆಗಳಾದರೂ ಯಾವುವು? ಒಮ್ಮೊಮ್ಮೆ ಭಕ್ತಿ ಉದ್ದೀಪಿಸಿದರೆ ಮತ್ತೊಮ್ಮೆ ಗ್ರಾಮೀಣ ಸೊಗಡಿಗೆ ನಮ್ಮನ್ನು ಹೊತ್ತೊಯ್ಯುತ್ತದೆ. ಮನಸ್ಸಿನ ಭಾವನೆಗಳ ಉಗಮಕ್ಕೆ ಕಾರಣನಾಗಿರುವ ಆ ಕಾಣದ ಭಗವಂತನನ್ನ ನಾವು ಮೊದಲು ನೆನೆಯಬೇಕು. ಅದಕ್ಕಾಗಿ ನಮ್ಮ ಜನಪದರು ದಿನವೂ ಹಾಡುತ್ತಿದ್ದುದು.

0: ಮಗಿನ ಶಿವ ಗಂಗೆ ಬೇಲಾವನ.
1: ನಮ್ಮ ಜೀವನ ಆರಂಭವಾಗುವುದೇ ದೈವಿಕ ಸ್ಮರಣೆಯಿಂದ. ದೇವರು ಎಂಬ ಆ ಶಕ್ತಿಯನ್ನು ನಾವು ಮೊದಲು ಮನಸಾ ನೆನೆದು ಮುಂದಿನ ಕಾರ್ಯಕ್ಕೆ ಅಡಿಯಿಡುತ್ತೇವೆ. ದಿನಾರಂಭದಲ್ಲಿ ಭಗವಂತನನ್ನು ಕ್ಷಣಕಾಲ ನೆನೆದ ನಮ್ಮ ಮನ ಮತ್ತೆ ಹಲವು ವಿಭಿನ್ನ ಭಾವನೆಗಳ ಸುಳಿಯಲ್ಲಿ ಮಿಂದೇಳುತ್ತದೆ. ಅದು ಇಂತಹ ನೆನಪು ಎಂಬುದಿಲ್ಲ. ಎಂದೋ ಮೂಡಿದ ಮೊದಲ ನೆನಪುಗಳು ಸಾಕಾರಗೊಳ್ಳದೆ ನಮ್ಮನ್ನು ನೈರಾಶ್ಯದ ಮಡುವಿಗೆ ನೂಕಿದ ಭಾವನೆಗಳು. ನಾವು ಅದನ್ನು ಮರೆತು ಎನಿತು ಕಾಲವಾದರೂ ಅವು ಮತ್ತೆ ಮತ್ತೆ ನಮ್ಮ ಸ್ಮೃತಿ ಪಟಲದ ಮೇಲೆ ಬೇಡವೆಂದರೂ ಬಂದು ತಿಳಿಯಾದ ನಮ್ಮ ಎದೆಗೊಳವನ್ನು ರಾಡಿಗೊಳಿಸುತ್ತವೆಯಲ್ಲ. ಕವಿ KS ನಿಸಾರ್ ಅಹಮದ್ ರವರು ಹೀಗೆ ಹೇಳಿರುವುದು ಭಾವಗೀತೆಯ ಗತ್ತು ಗೈರತ್ತಿಗೆ ಸಾಕ್ಷೀಭೂತವಲ್ಲವೇ?

0: ಹೌದು, ಈ ಮನಸ್ಸೇ ಹಾಗೆ. ಅದರಲ್ಲಿ ಉದಿಸುವ ಭಾವನೆಗಳಿಗೆ ಆದಿ ಅಂತ್ಯ ಎಂಬುದಿರುವುದಿಲ್ಲ. ನಮ್ಮ ಕಲ್ಪನೆಯ ಲೋಕದಲ್ಲಿ ನಾವು ಕಂಡದ್ದಕ್ಕೆಲ್ಲ ಹಂಬಲಿಸುವ ಮನಸ್ಸು, ಅದೇನೋ ತುಡಿತ. ಮನಸ್ಸಿನ ಆಮೋದ ಪ್ರಮೋದಗಳೆಲ್ಲ ಒತ್ತಟ್ಟಿಗೆ ಕೈಗೂಡಲಿ ಎಂಬ ಆಶಯ. ಕೆಲವೊಮ್ಮೆ ನಮಗೆ ವೈರಾಗ್ಯ ಮೂಡಿ ಎಲ್ಲವೂ ದೇವೇಶ್ಚೆ ಎಂದು ಅವನಲ್ಲಿ ಶರಣು ಹೋಗುತ್ತದೆ. ಅಲ್ಲಿ ಭಕ್ತಿಯ ಭಾವ ಉದಯಿಸಿ ಆ ವಿಠಲನನ್ನು ಕಂಡು ಧನ್ಯತಾಭಾವ ನಮಗೆ ಆವರಿಸುತ್ತದೆ. ಆ ಲಾವಣ್ಯ ಮೂರ್ತಿಯ ಕಂಡು ಧನ್ಯರಾದ ಜಗನ್ನಾಥದಾಸರು ಹೀಗೆ ತನ್ಮಯರಾಗಿ ಹಾಡಿದ್ದಾರೆ.
1: ಧನ್ಯರಾದೆ ವಿಠಲನ ಕಂಡು, ಧನ್ಯರಾದೆ ವಿಠಲನ ಕಂಡು, ಧನ್ಯರಾದೆ

ಆಹಾ, ವಿಠಲನ ದಿವ್ಯ ಮೂರ್ತಿಯನ್ನು ಕಣ್ಣಲ್ಲಿ ತುಂಬಿಕೊಂಡ ಮನ ಗರಿಗೆದರಿ ಬಾನಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ವಿಹಂಗದಂತೆ ನಲಿದಾಡುತ್ತದೆ. ಆ ಸಮಯದಲ್ಲಿ ಹಾಡು ಬರದಿದ್ದರೂ ಮನಸ್ಸು ಸಂತಸದಿಂದ ತಂದಾನೋ ತಾನಾನೋ ಎಂದು ಉಲಿಯುತ್ತಿರುತ್ತದೆ. ಹೀಗೆ ನಮ್ಮ ಜನಪದರು ಮನದಲ್ಲಿ ಮೂಡಿದ ಭಾವಕ್ಕೆ ಶಾಬ್ದಿಕ ರೂಪ ನೀಡಿ ಆಡು ಭಾಷೆಯಲ್ಲೇ ಗೀತೆ ಹಾಡಿದರು. ಇವರ ಹಾಡಿನಲ್ಲಿ ಮುದ ನೀಡುವ ರೂಪವೂ ಇದೆ. ಆಕ್ರೋಶದ

ಮಾವಿನ ಮರವ ಕಡಿದಲ್ಲೇ ಮಾವನ ಕಾಲಲ್ವದ್ಯಲ್ಲೇ ಮಾವಿನ ಮರವ ಕಡಿದಲ್ಲೇ ಮಾವನ ಕಾಲಲ್ವದ್ಯಲ್ಲೇ ಮಾವನ ಕಾಲಲ್ವದ್ದಿದ್ದಕ್ಕೆ ಮಡಿ

ಇಷ್ಟು ಖುಷಿಯಾಗಿರುವ ಮನಸ್ಸು ಸದಾ ಹಾಗೆ ಇರುತ್ತದೆಯೇ? ಮನದಲ್ಲಿ ಉದಿಸುವ ಭಾವನೆಗಳು ಹಾಗಿರಲು ಬಿಡುವುದಿಲ್ಲ. ಕೆಲವೊಮ್ಮೆ ನಿರಾಶೆಯ ಮಡುವಿಗೆ ನೂಕಿ ಕಾಣುವ ಮಡಿಲಿಗಿಂತ ಕಾಣದ ಕಡಲನ್ನೇ ಅರಸಲು ಹೋಗುತ್ತದೆ. ಆದರೆ ಮಡಿಲಿನಲ್ಲಿ ಕಡಲಿಗಿಂತ ವಿಶಾಲವಾದ ಸ್ಥಳವಿದೆ ಎಂಬುದನ್ನೇ ಮರೆತ ಮನಸ್ಸು ಹೀಗೆ ಹಾಡುತ್ತದೆ ಎಂಬುದನ್ನು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಕಾಣದ ಕಡಲೆಗಾಗಿ ಹೀಗೆ ಹಂಬಲಿಸಿದ್ದಾರೆ.

0: ಹಂಬಲಿಸಿದೆ.
1: ಈ ಭಾವನೆಗಳೇ ಹಾಗೆ, ಅವುಗಳಿಗೆ ಇಹಾಪರ ಎಂಬುದಿಲ್ಲ, ಅದು ಎಲ್ಲವನ್ನೂ ಒಳಗೊಂಡಿರುತ್ತದೆ. ಎಷ್ಟು ಭಾವನೆಗಳು ಉದಿಸಿದರೂ ಅದೊಂದು ಅಕ್ಷಯ ಪಾತ್ರೆ. ಮೊಗೆದಷ್ಟು ಹದವಾದ ಹಿತವಾದ ಭಾವನೆಗಳು ಒರತೆಯಂತೆ ಜಿನುಗುತ್ತಲೇ ಇರುತ್ತವೆ. ಒಮ್ಮೊಮ್ಮೆ ಮರೆಯಾದ ಅಮ್ಮನ ನೆನಪನ್ನು ತಂದು ಕಣ್ಣಂಚಿನಲ್ಲಿ ನೀರಾಡಿಸುತ್ತದೆ. ಅಮ್ಮನ ಪ್ರೀತಿ, ಆಕೆ ನೀಡಿದ ಮಾರ್ಗದರ್ಶನ, ಎಲ್ಲವನ್ನೂ ಭಾವನೆಗಳು ಹೊತ್ತು ತರುತ್ತದೆ. ಬೇಸರದ ಮೊಬ್ಬು ಮನಕ್ಕೆ ಕವಿಯದಂತೆ ಕಾಪಾಡಿದ ಅಮ್ಮ, ಅಂದು ನಮ್ಮ ಬಾಳಲ್ಲಿ ಹಚ್ಚಿದ ಪ್ರೀತಿಯ ಹಣತೆ ಇನ್ನೂ ನಮ್ಮಲ್ಲಿ ಉರಿದಿದೆ ಎಂದು ಡಾಕ್ಟರ್ ಕಮಲಾರವರು ತಮ್ಮ ಕವನದಲ್ಲಿ ಹೀಗೆ ಭಾವನೆಗಳನ್ನು ಸ್ಫುರಿಸಿದ್ದಾರೆ.

ಎಲ್ಲ ಕಡೆಯೂ ತಾನಿರಲಾಗದು ಎಂದು ದೇವರು ತಾಯಿಯನ್ನು ಸೃಷ್ಟಿಸಿದ. ಆ ತಾಯಿ ದೇವರು ನಮ್ಮ ಬಾಳಿಗೆ ಹಚ್ಚಿದ ದೀವಿಗೆ ಇಂದಿಗೂ ಎಂದಿಗೂ ನಮ್ಮ ಮನದಲ್ಲಿ ಮನೆಯಲ್ಲಿ ಉರಿಯುತ್ತಲೇ ಇರುತ್ತದೆ. ತಾಯಿ ಆದಿಶಕ್ತಿ ಸ್ವರೂಪ. ಆದಿಶಂಕರಾಚಾರ್ಯರು ತಮ್ಮ ಎಳವೆಯಲ್ಲೇ ಸಾಕ್ಷಾತ್ ಜಗನ್ಮಾತೆಯ ದರ್ಶನ ಪಡೆದರು. ಅಂತೆಯೇ ನಮ್ಮ ಕವಿರತ್ನ ಕಾಳಿದಾಸರು ಕೂಡ ಕಾಳಿಯ ವರಪ್ರಸಾದದಿಂದಲೇ ಜಗದ್ವಿಖ್ಯಾತರಾದರು. ಶಂಕರರು ತಾಯಿಯನ್ನು ಕುರಿತು ಹಾಡಿದ ಈ ಗೀತೆ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಭಾವ ಉದ್ದೀಪಿಸುವ ಮೂಲಕ ನಮ್ಮ ಹೃನ್ಮನವನ್ನು ನವಿರಾಗಿಸುತ್ತದೆ, ಪರಿಶುದ್ಧವಾಗಿಸುತ್ತದೆ. ಕೊಲ್ಲಾಪುರ ನಿವಾಸಿಯಾದ ಜಗದಂಬಿಕೆಯನ್ನು ಸ್ಮರಿಸುತ್ತಾ ಹೀಗೆ ಹಾಡೋಣವೇ.

ಹೌದು, ಈ ಮನಸ್ಸಿನಲ್ಲಿ ಅರಳುವ ಭಾವನೆಗಳಿಗೆ ಎಲ್ಲೇ ಇರುವುದಿಲ್ಲ. ಮನಸ್ಸಿನ ಸೀಮಾ ರೇಖೆಯ ಮೇರೆ ಮೀರಿ ಅವು ವಿಹರಿಸುತ್ತವೆ. ಅವುಗಳ ಕಲ್ಪನೆಯೇ ವಿಚಿತ್ರ, ಅನೂಹ್ಯ. ಆಕಾಶದ ಬಿದಿಗೆಯ ಚಂದ್ರಮ್ಮ ತನ್ನ ಮನೆಯ ಕೈ ತೋಟದಲ್ಲಿ ಬರುತ್ತಾನಂತೆ. ಅದನ್ನು ಮಕ್ಕಳಿಗೆ ತೋರಿಸುತ್ತಾ ತಾಯಿ ತನ್ನ ಮಗುವಿಗೆ ತುತ್ತುಳಿಸುತ್ತಾಳೆ. ಭಾವನೆಗಳು ಜನಪದರಲ್ಲೂ ಎಷ್ಟು ಪರಿಣಾಮ ಬೀರಿದ್ದವು ಎಂದ್ರೆ, ಅವರು ಆಡುವ ಮಾತಿನಲ್ಲೇ ಭಾವನೆಗಳನ್ನು ಸ್ಫುರಿಸುತ್ತಿದ್ದರು. ಜನಪದದ ತಾಯಿ

ಭಾವಗಳ ಸುವಿಶಾಲ ಅಲದಡಿ ಪಸರಿಸಿ ಆ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು ಎಂದು ಕವಿಯೊಬ್ಬ ಹಾಡಿರುವುದು ಇದಕ್ಕಾಗಿ ಇರಬೇಕು. ಈ ಭಾವಗಳು ಮನುಷ್ಯನಲ್ಲಿ ಭಕ್ತಿ ಸಿಂಚನ ಮಾಡಿದಂತೆ ದೇಶದ ಬಗ್ಗೆಯೂ ತುಡಿಯುವ ಭಾವ ಕೂಡ ಅಲ್ಲಲ್ಲಿ ಆಗಾಗ ಇಣುಕುತ್ತದೆ. ವಿಶ್ವ ಜನನಿಯಾದ ಭಾರತ ಮಾತೆ ಸರ್ವ ಹೃದಯ ಸಂಸ್ಕಾರಿ, ಈಕೆ ಕರುಣಾಡ ಸರಸ್ವತಿ, ರಾಜವಂಶಗಳಿಗೆ ಆಶ್ರಯ ನೀಡಿದಾಕೆ, ಸರ್ವ ಧರ್ಮದ ಸಾರವನ್ನು ತನ್ನ ಒಡಲಿನಲ್ಲಿ ಇರಿಸಿಕೊಂಡಾಕೆ, ಡಾಕ್ಟರ್ ಕಣವಿಯವರ ಕರದಿಂದ ಪದಪುಂಜದಲ್ಲಿ ಇಣುಕಿದ ದೇಶಭಕ್ತಿಯ ಭಾವವು ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ವಿದ್ಯಾಚೇತನಳಾದ ಭಾರತ ಮಾತೆಯನ್ನು ಹೀಗೆ ಸ್ಮರಿಸೋಣವೇ.

ಈ ಜೀವನವೇ ನಶ್ವರ ಎಂಬ ಏಕ ಸಿದ್ಧಾಂತಕ್ಕೆ ಬಂದು ಮನಸ್ಸು ವಿಷಣ್ಣವಾಗುತ್ತದೆ. ವಿಷಾದ, ಹತಾಶೆ, ನೈರಾಶ್ಯ, ಬಳಲಿಕೆ ಎಲ್ಲವೂ ಒತ್ತಟ್ಟಿಗೆ ಮೇಳೈಸಿ ಮನಸ್ಸು ಮತ್ತು ದೇಹ ವಿಶ್ರಾಂತಿ ಬಯಸುತ್ತದೆ. ಆಂಗ್ಲ ಭಾಷೆಯಲ್ಲಿ ಹೇಳುವಂತೆ, ಸ್ಲೀಪಿಂಗ್ ಈಸ್ ಟೆಂಪರರಿ ಡೆತ್, ಬಟ್ ಡೆತ್ ಈಸ್ ಪರ್ಮನೆಂಟ್ ಸ್ಲೀಪ್ ಎಂಬಂತೆ ಮನಸ್ಸು ಆ ದಿನದ ತಾತ್ಕಾಲಿಕ ಸಾವಿನೆಡೆಗೆ ಅರ್ಥಾತ್ ನಿದ್ರೆಯೆಡೆಗೆ ವಾಲುತ್ತದೆ. ಮಲಗುವ ವೇಳೆಯಾಯಿತು ಎಂದು ನಾವು ಒಬ್ಬರೇ ಸುಮ್ಮನೆ ಮಲಗುವುದಿಲ್ಲ. ನಮ್ಮ ಏಳಿಗೆಗೆ ಕಾರಣೀಭೂತನಾದ ದೇವರನ್ನು ಮಲಗಿಸಿ ಲಾಲಿ ಹಾಡಿ ನಂತರ ತಾವು ನಿದ್ರೆಗೆ ಶರಣಾಗುತ್ತೇವೆ. ದೇವರನ್ನು ಮಲಗಿಸುವ ಈ ಪರಿ ಕೇಳಲು ಚಂದ, ಕರುಣಾನಂದ. ಪ್ರಸನ್ನ ವೆಂಕಟದಾಸರ ಈ ಪದ ನಿತ್ಯವೂ ಆಸ್ತಿಕರ ಮನೆಯಲ್ಲಿ ರಿಂಗಣಿಸುವ ದೇವಲಾಲಿ. ಈ ಲಾಲಿ ಹಾಡಿದಂತೆ ನಮ್ಮ ಈ ದಿನದ ಭಾವತೀರ ಯಾನಕ್ಕೆ ಪೂರ್ಣ ವಿರಾಮ ಹಾಕುತ್ತದೆ. ಬನ್ನಿ ಹಾಗೆ ಹಾಡು ಕುಣಗುತ್ತಾ ನಿದಿರಾದೇವಿಗೆ ತೆಕ್ಕೆಗೆ

ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ಈಗ ಕೇಳಿ

0: ಬಾಳ ಎಸ್ ಸುಬ್ರಹ್ಮಣ್ಯ.
1: ಜಗತ್ತಿನಲ್ಲಿ ಸೌಂದರ್ಯದ ಮೂಲವೇ ಅಶಾಂತಿಗೆ ಬೀಜ. ಅಂದರೆ ಭೂಮಿಗೆ, ಅನಂತರದ್ದು ಪ್ರಕೃತಿಯ ಅಂಗವಾದ ಹೆಣ್ಣಿಗೆ. ಈ ಭೂಮಿಯನ್ನು, ಈ ಹೆಣ್ಣನ್ನು ವಶಪಡಿಸಿಕೊಳ್ಳಲು ರಾಜ ಮಹಾರಾಜರು, ಶ್ರೀಮಂತರು, ಸನ್ಯಾಸಿಗಳು, ಜ್ಞಾನಿಗಳಾದಿಯಾಗಿ ಎಲ್ಲರೂ ಹೋರಾಟ, ಯುದ್ಧಗಳನ್ನು ನಡೆಸಿದ್ದಕ್ಕೆ ಇತಿಹಾಸದ ಘಟನೆಗಳು ಸಾಕ್ಷಿ ನುಡಿಯುತ್ತಿವೆ. ಸೌಂದರ್ಯ ತನ್ನಷ್ಟಕ್ಕೆ ತಾನು ಸುಂದರವಾಗಿರುತ್ತದೆ, ಸಹಜವಾಗಿರುತ್ತದೆ, ನೆಮ್ಮದಿಯಿಂದಿರುತ್ತದೆ. ಆದರೆ ಇದರ ನಡುವೆ ಮನುಷ್ಯ ಸಮೂಹ ಬದುಕುತ್ತಿರುವುದರಿಂದ ಅವರು ಎಲ್ಲ ಅನರ್ಥಗಳಿಗೆ ಕಾರಣರಾಗುತ್ತಾರೆ. ಚಂದನ ಬಾಲೆ ಇಂತಹ ಅನರ್ಥಗಳಿಗೆ ಒಳಗಾದವಳು. ಅದಕ್ಕೆ ಕಾರಣ ಅವಳ ಸೌಂದರ್ಯ. ಅವಳೆಂಥವಳೆಂದರೆ

ಹೀಗಿದ್ದ ಚಂದನ ಬಾಲೆಯ ಸೌಂದರ್ಯ ಉಪಭೋಗಕ್ಕೂ ಮಾರಾಟಕ್ಕೂ ನಾನಾ ರೀತಿಯ ಹಿಂಸೆಗಳಿಗೂ ಒಳಗಾಗುತ್ತದೆ. ಪ್ರಕೃತಿಯ ಅಂಗೋಪಾಂಗಗಳ ಸೌಂದರ್ಯ ಇರುವುದು ಆಸ್ವಾದನೆಗೆ ಮಾತ್ರ, ಮಾನಸಿಕ ಶಾಂತಿಯ ತನ್ಮೂಲಕ ಉದ್ಬೋಧಗೊಳ್ಳುವ ಸಂತೋಷಕ್ಕೆ ಮಾತ್ರ. ಆದರೆ ಅಲ್ಲಿ ಮನುಷ್ಯ ಹಿಂಸೆಯನ್ನು ತಂದೊಡ್ಡಿ ಬಿಡುತ್ತಾನೆ. ಈ ಹಿಂಸೆಗೆ ಮೂಲ ಕೆಳದರ್ಜೆಯ ಆಸೆ ಮತ್ತು ಮಹತ್ವಾಕಾಂಕ್ಷೆ. ಇದನ್ನರಿತ ಜೈನ ಧರ್ಮ ಅಹಿಂಸೆಯೇ ಪರಮಧರ್ಮ ಎಂದು ಸಾರಿತು. ಇಷ್ಟಾದರೂ ಚಂದನ ಬಾಳಿಯ ರೂಪವನ್ನು ಕಂಡು ಸಂತೋಷಿಸುವ ಬದಲು

ಚಂದನ ಬಾಲೆಯ ಸೌಂದರ್ಯದ ಅಪಹರಣವಾಯಿತು. ಅಪಹರಣ ಆಗುತ್ತಿದ್ದಂತೆಯೇ ಅವಳ ಸ್ವಾತಂತ್ರ್ಯವೂ ಹರಣವಾಯಿತು. ಅವಳು ಪಂಜರಕ್ಕೆ ಸಿಕ್ಕಿದ ಅಸಹಾಯಕ ಹಕ್ಕಿಯಾದ

0: ಬಾಲೆ, ನೀನು ಈ ಉದ್ಯಾನವನದ ಪ್ರಕೃತಿಯಂತೆ ಅತ್ಯಂತ ಸುಂದರಳಾಗಿದ್ದಿ.
1: ನೀನು ಯಾರೆಂಬುದು ಹೇಗೆ ನನಗೆ ತಿಳಿಯುವುದಿಲ್ಲವೋ ಹಾಗೆಯೇ ನನ್ನ ಸೌಂದರ್ಯದ ವಿಷಯವೂ ನನಗೆ ತಿಳಿಯುತ್ತಿಲ್ಲ.
0: ಈ ಪ್ರಕೃತಿ ತನ್ನಷ್ಟಕ್ಕೆ ತಾನು ಸುಂದರವಾಗಿರುತ್ತದೆ, ಅದರ ಪರಿವೆಯೇ ಅದಕ್ಕಿಲ್ಲ ಎನ್ನುವಂತೆ ಸುಂದರಿಗೆ ಅವಳ ಸೌಂದರ್ಯದ ಅರಿವೇ ಇರುವುದಿಲ್ಲ. ಸೌಂದರ್ಯದ ಬಗ್ಗೆ ಚಿಂತೆ ಇರುವುದೇ ಇದ್ದರೂ ಅದಿಲ್ಲದಿರುವವರಿಗೆ ಮಾತ್ರ ಚಂದನ.
1: ನನ್ನನ್ನು ಕರೆತಂದ ಉದ್ದೇಶ ನನ್ನಿಂದ ಆಗಬೇಕಾಗಿರುವುದೇನು?
0: ಚಂದನ, ಸೌಂದರ್ಯದ ಹುಪ್ಪುಗ
1: ಅಂದರೆ ನನ್ನನ್ನು ನಾಶಪಡಿಸುವ ಉದ್ದೇಶವೇ?
0: ಇಲ್ಲ ಇಲ್ಲ, ನಾಶಪಡಿಸುವುದಲ್ಲ ಚಂದನ. ನನ್ನ ನಿನ್ನ ಸಂತೋಷ ನಾಶ ಹೇಗಾಗುತ್ತದೆ?
1: ಧಾರ್ಮಿಕ ಚೌಕಟ್ಟಿಲ್ಲದ ಸಂತೋಷ ಯಾವಾಗಲೂ ನಾಶದ ಮೂಲವೇ. ನಾನು ನಿನ್ನ ಸಂತೋಷಕ್ಕೆ ನಿಯಮಿತಳಾದವಳಲ್ಲ. ನಿನ್ನ ಸಂತೋಷ ನನ್ನ ಸಂತೋಷ ಆಗದಿದ್ದರೆ ಅದು ಹಿಂಸೆ ಅಥವಾ ನಾಶಕ್ಕೆ ಕಾರಣವಾಗುವುದಿಲ್ಲವೇ? ಈ ಹಿಂಸೆ ಕರ್ಮಫಲವನ್ನು ಸೃಷ್ಟಿಸಿ ಆತ್ಮ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಎಚ್ಚರ.

ದುಷ್ಟ ವಿದ್ಯಾಧರ ಅವಳನ್ನು ಭೋಗಿಸಲು ಎಷ್ಟೆಷ್ಟೋ ಪ್ರಯತ್ನ ಮಾಡಿದನು. ಇದು ಚಂದನ ಬಾಲೆಗೆ ಸಂಬಂಧಿಸಿದ ವಿಚಾರವಷ್ಟೇ ಅಲ್ಲ, ಪ್ರಕೃತಿಗೆ ಸಂಬಂಧಿಸಿದ್ದು ಕೂಡ. ಪ್ರಕೃತಿಯ ಮೇಲೆ ಮನುಷ್ಯನ ಅತ್ಯಾಚಾರ ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಆದರೆ ಪ್ರಕೃತಿ ಅದನ್ನು ಸಹಿಸಿಕೊಂಡು ಇನ್ನೂ ಬದುಕಿದೆ. ಮನುಷ್ಯ ಸಮೂಹವನ್ನು ಸಲಹುತ್ತಿದೆ, ಆಶ್ರಯ ಕೊಡುತ್ತಿದೆ. ಅಂತೆಯೇ ಇಲ್ಲಿ ಚಂದನಬಾಲೆ ಕೂಡ. ವಿದ್ಯಾಧರನ ಕೈಗೆ ಸಿಕ್ಕಿದರೂ ಆಕೆ ಅವನ ಕಾಮಾಗ್ನಿಯಿಂದ ತಪ್ಪಿಸಿಕೊಂಡು ಬದುಕಲು ಯತ್ನಿಸುತ್ತಲೇ ಇದ್ದಳು. ಪ್ರಕೃತಿಯ ಮುಂದೆ ಮನುಷ್ಯ ಧೈರ್ಯವಂತನಾಗಿ ನಿಲ್ಲುವುದು ಸಾಧ್ಯವಾಗಿಯೇ ಇಲ್ಲ ಎಂಬಂತೆ ವಿದ್ಯಾಧರನ ಮಡದಿ ವಿದ್ಯಾಧರಿ ಬಂದದ್ದರಿಂದ ಚಂದನಬಾಲೆ ತಪ್ಪಿಸಿಕೊಂಡು ಕನ್ಯೆಯಾಗಿಯೇ ಉಳಿದಳು. ಅಂದರೆ ಅವಳು ನಾಶವಾಗಲಿಲ್ಲ. ನಾಶವಾಗದೇ ಉಳಿದಿದ್ದರಿಂದ ಮತ್ತೆ ಅವಳು ಸೌಂದರ್ಯದ ತಾಣವಾದ ಭೀಮಾರಣ್ಯಕ್ಕೆ ಬಂದಳು. ಆ ಭೀಮಾರಣ್ಯದಲ್ಲಿ ಸೌಂದರ್ಯವಿರುವಂತೆಯೇ ಭಯಂಕರತೆಯೂ ಇದೆ. ಆ ಭಯಂಕರತೆ ಇರುವುದು ಕಾಡಬೇಡದಲ್ಲಿ, ಅರಣ್ಯದಲ್ಲಿ ವಾಸಿಸುವ

0: ದೇವತೆಯಲ್ಲದೆ ಮನುಷ್ಯನಾಗಿದ್ದರೆ?
1: ನಾನು ದೇವತೆಯಲ್ಲ, ಮನುಷ್ಯನ ಆಶ್ರಯ ಬೇಕಾದವಳು.
0: ನಿನಗೆ ಸರಿಯಾದ ಆಶ್ರಯವನ್ನೇ ತೋರಿಸಿಕೊಡುತ್ತೇನೆ. ನೀನು ಬೇಡುವುದಾದರೆ ಆಶ್ರಯ ನೀಡದಿರುವುದುಂಟೆ? ನಮ್ಮ ಸರದಾರರಲ್ಲವೇ, ಅವರಿಗೆ ಈ ಐಶ್ವರ್ಯವನ್ನು ಒಪ್ಪಿಸಿ ತಕ್ಕ ಬಹುಮಾನವನ್ನು ಪಡೆಯುತ್ತೇನೆ.
1: ಅಯ್ಯ, ನೀನು ತೋರಿಸುವ ಆಶ್ರಯ ಅಂದರೆ ಅಲ್ಲಿ ನಾನು ಸುರಕ್ಷಿತವೇ?
0: ಎಲ್ಲಾ ಮೂಲ್ಯ ವಸ್ತುಗಳು ಅಲ್ಲಿಯೇ ರಕ್ಷಣೆ ಪಡೆದಿರುವುದು.
1: ಅದು ರಕ್ಷಣೆಯ ಆಶ್ರಯವೋ ಬಂಧನದ ಆಶ್ರಯವೋ
0: ಮುಂದೆ ನಿನಗೆ ತಿಳಿಯುತ್ತದೆ. ನಡೆ,
1: ಇಲ್ಲಿ ಚಂದನಬಾಲೆ ವಿದ್ಯಾಧರನ ಉಪಭೋಗಕ್ಕೆ ಸಿಕ್ಕಿಕೊಂಡಿದ್ದವಳು ತಪ್ಪಿಸಿಕೊಂಡು ಮಾರಾಟದ ವಸ್ತುವಾಗುತ್ತಾಳೆ. ಐಶ್ವರ್ಯ, ಸೌಂದರ್ಯ ಇವೆಲ್ಲವೂ ಯಾವಾಗಲೂ ಮಾರಾಟದ ವಸ್ತುಗಳೇ. ಹೀಗಾಗಿ ರತಿಯಂತಿದ್ದ ಚಂದನಬಾಲೆಯನ್ನು ಬಿಲ್ಲವನು ಹಿಡಿದೆಳೆದು ತಂದು ತನ್ನ ಸರದಾರನಿಗೆ ಕೊಟ್ಟು ಅವನಿಂದ ಬಹುಮಾನವನ್ನು ಪಡೆದ. ಕರುಣೆಯೇ ಇಲ್ಲದ ಬೇಡನಿಗೆ ಎಲ್ಲಿಂದ ಕರುಣೆ ಬರಬೇಕು? ಆ ಸರದಾರನ ಮನಸ್ಥಿತಿಯಾದರೂ ವಿದ್ಯಾಧರನಿಗಿಂತ ಭಿನ್ನವಾಗಿರಲಿಲ್ಲ. ಇಲ್ಲಿಯೂ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾಯಿತು.
2: ಯಾರು ನೀನು ವನಸುಂದರಿ? ಧುವನ ಮೋಹನ ತರುಣಿ, ಈ ಕಗ್ಗಳಿಗೆ ಹೇಗೆ ಬಂದೆ? ಯಾರು ಕರೆತಂದವರು? ಆಹಾ, ನಿನ್ನ ರೂಪು ನನ್ನನ್ನು ಬೆರಗುಗೊಳಿಸುತ್ತಿದೆ. ನಾನಿಂತ ಚೆಲುವನ್ನು ಕಂಡಿದ್ದಿಲ್ಲ. ಬಾ, ನನ್ನೊಡನೆ ಬಾ, ನಿನ್ನನ್ನು ಮನದಲ್ಲಿಯಾಗಿ ಸ್ವೀಕರಿಸಿ ಕಾಪಾಡುತ್ತೇನೆ. ಓಹಾಹಾ, ನಿನ್ನ ಯೌವನ ಕಾರಾಡಿಯಾಗುವುದನ್ನ ಸಹಿಸಲಾರೆ ಚೆಲುವೆ. ನಿನ್ನೆಲ್ಲ ಸಂಕಷ್ಟಗಳು ಇಲ್ಲಿಗೆ ತೀರಿದವು ಎಂದು ತಿಳಿ. ಜೀವನ ಬಿಡಿ ನಿನ್ನನ್ನು ನನ್ನ ಕಣ್ಣ ರೆಪ್ಪೆಯೊಳಗಿದ್ದು ಕಾಪಾಡುತ್ತೇನೆ.
1: ಅಪರಿಚಿತ ಹೆಣ್ಣೊಂದಿಗೆ ಹೇಗೆ ವರ್ತಿಸಬೇಕೆಂದು ತಿಳಿಯದ ಸಂಸ್ಕಾರ ನೀನ. ನೀನು ವೇಷ ಮತ್ತು ವೃತ್ತಿಯಿಂದ ಮಾತ್ರ ಅಸಂಸ್ಕೃತ ಎಂದು ಭಾವಿಸಿದ್ದೆ. ನಿಜವಾಗಿಯೂ ನೀನು ಸಂಸ್ಕೃತಿಹೀನ. ಕಷ್ಟದಲ್ಲಿರುವ ಕನ್ಯೆಯ ಕಣ್ಣೀರು ಒರೆಸುವಾತನೇ ಪುರುಷ. ಹೆಣ್ಣಿನ ಅಸಹಾಯಕತೆಯನ್ನ ದುರುಪಯೋಗ ಪಡಿಸಿಕೊಳ್ಳ ಬಯಸುವವನು ನೀಚನೆ. ಸರಿ, ತಲೆಗಾಚೆ ಹತ್ತಿರ ತುಳಿಯಬೇಡ.
2: ನನ್ನ ದುಡುಕನ್ನು ಮನ್ನಿಸುತ್ತಿರುವೆ, ಆದರೆ ನೀನು ನನ್ನ ಮೇಲೆ ವಿನಾಕಾರಣವಾಗಿ ಏಕೆ ಕೋಪಿಸಿಕೊಳ್ಳುತ್ತಿದ್ದಿ? ನಾನು ನಿನ್ನಲ್ಲಿ ಅನುರಕ್ತನಾಗಿದ್ದೇನೆ. ಆಹಾಹಾ, ನಿನ್ನ ರೂಪವಶನಾಗಿದ್ದೇನೆ. ನಿನ್ನ ದಾಸಾನುದಾಸನಾಗಿರುತ್ತೇನೆ ಚಿರವೆ. ಕರುಣೆ ತೋರು, ಕೋಪಿಸಿಕೊಳ್ಳಬೇಡ.
1: ವಿನಯದ ಮುಸುಕು ಹಾಕಿ ಮೋಸ ಮಾಡುವ ಹವಳಿಕೆಯೇ ನಾನು. ಸಂಸಾರ ವ್ಯಾಮೋಹ ತೊರೆದವಳು,
2: ಓಹೋ,
1: ಬದುಕ ಮುಕ್ತಿಯ ದಾರಿ ಅರಸುತ್ತಿರುವವಳು. ನನ್ನನ್ನು ಮೋಹಿಸಿ ಪಾಪ ಕುಪಕ್ಕೆ ಬೀಳಬೇಡ.

0: ಎಂತಹ ವೈರಾಗ್ಯ ಸುಂದರಿ! ಸುಖವನ್ನ ಸೂಲೆ ಹೊಡೆಯುವಂತಹ ಯೌವನವನ್ನಿಟ್ಟುಕೊಂಡು ಸನ್ಯಾಸದ ಮಾತೆ. ಈಗಲೂ ಕಾಲ ಮೆಚ್ಚಿಲ್ಲ ನನ್ನತ್ತ ಕೊಂಚ ನೋಡು. ನಿನ್ನ ರೂಪಕ್ಕೆ ಸರಿಸಾಟಿಯಾದ ದೇಹ ಸಿರಿ ನನ್ನಲ್ಲಿದೆ. ಬಾ, ನನ್ನ ಒಮ್ಮೆ ಆಲೋಚಿಸು. ಪರದ ಕಲ್ಪನೆ ಪತ್ತೆ ಇರದಂತೆ
1: ಮಾಯವಾಗುತ್ತದೆ. ಈ ರೂಪ, ಯೌವನ, ದೇಹ ಸಿರಿ ಯಾವುದೂ ಶಾಶ್ವತವಲ್ಲ.
0: ಓಹೋ,
1: ಬಟ್ಟೆ ಕಳಚುವ ರೀತಿಯಲ್ಲಿ ಇವೆಲ್ಲ ಕಣ್ಣ ಮುಂದೆಯೇ ಕಳೆಗುಂದುವಂಥವು. ಇವುಗಳ ಮೇಲಿನ ಮಮಕಾರ ಅತೃಪ್ತಿಗೆ ದಾರಿ ಮಾಡಿಕೊಡುತ್ತದೆ. ಅತೃಪ್ತಿ ಅಶಾಂತಿಯನ್ನು ಉಂಟು ಮಾಡಿ ನಿತ್ಯ ನರಕಕ್ಕೆ ಜೀವವನ್ನು ದೂರುತ್ತದೆ. ಈ ಚಂಚಲ ಮನಸ್ಸನ್ನು ನಿಯಂತ್ರಿಸಿಕೊಂಡು ನಿತ್ಯ ಸುಖದ ಹಾದಿ ಹುಡುಕಿಕೊ.
0: ನೀನೊಂದು ಮೂರ್ಖ ಹೆಣ್ಣು. ನಿನ್ನೊಡನೆ ಇಷ್ಟು ಹೊತ್ತು ವೃಥ ಮಾತನಾಡಿದ್ದೆ ತಪ್ಪಾಯಿತು. ಚೆಲುವೆ, ಇಷ್ಟರಲ್ಲಿ ನಿನ್ನ ಚೆಂದುಟಿಯ ಸವಿಯನ್ನ ಹೀರಬಹುದಾಗಿತ್ತು. ಚೆಲುವನ್ನ ಕೊಳ್ಳೆ ಹೊಡೆಯಬಹುದಾಗಿತ್ತು. ಅನನ್ಯವಾದ ನಿನ್ನ ದೇಹ ಸುಖದ ಸೂರೆ ಮಾಡಬಹುದಿತ್ತು. ಇನ್ನು ತಡ ಮಾಡಲಾರೆ, ಇನ್ನು ತಡ ಮಾಡಲಾರೆ. ಬಾ ಬಾ ಸುಂದರಿ, ನನ್ನನ್ನು ಆರಂಭಿಸು.

0: ವಾಣಿಜ್ಯ ಜನ್ಮವನ್ನು ವ್ಯರ್ಥ ಮಾಡಬೇಡ. ಇಂದ್ರಿಯ ವಿಷಯಗಳಲ್ಲಿ ಮುಳುಗಿ ಭೋಗೋಪಭೋಗಗಳಲ್ಲಿ ತಲ್ಲೀನಾಗಿಯೋ ಅತೃಪ್ತ ಕಾಮದಿಂದ ನರಳುತ್ತಿರುವ ನಿನಗೆ ಭಾವಚಕ್ರ ತಪ್ಪದು. ಈಗಲಾದರೂ ರತ್ನಕ್ರಿಯೆಗಳನ್ನು ಸಾಧಿಸಿ ಬದುಕಿಗೊಂದು ಅರ್ಥವನ್ನು ಇಹವನ್ನು ಸಾರ್ಥಕವಾಗಿ ಕಳೆ.
1: ನಿನ್ನ ಒಳ ಉಪದೇಶ ನನಗೆ ಬೇಕಾಗಿಲ್ಲ. ಏನಿದ್ದರೂ ನನಗೆ ನೀನಷ್ಟೇ ಮುಖ್ಯ, ಉಳಿದೆಲ್ಲವೂ ಗೌಣ.
0: ನನ್ನಲ್ಲಿ ಉಸಿರು ಇರುವ ತನಕ ಸಾಧ್ಯವಾಗದ ಮಾತು.
1: ಸಾಧ್ಯವಿಲ್ಲದ
0: ಧಾರ್ಮಿಕ ರಕ್ಷಣೆಯನ್ನು ನಿರೀಕ್ಷಿಸಿ ಬಂದವರಿಗೆ ಕಾಮನೀಯ
1: ವೇದಿಕೆಯೇ
0: ನಿನ್ನ ಬದುಕಿಗೆ.
1: ವ್ಯರ್ಥ ಮಾತು ಬೇಕಾಗಿಲ್ಲ. ಇನ್ನು ವಿನಾಕರಣ ಮಾತು ಬೇಕಾಗಿಲ್ಲ. ನನ್ನನ್ನು ಆನಂದಿಸು.
0: ಎಂತ ವಿಧಿ ವಿನಸನ, ಬಾಣದಿಂದ ಬೆಂಕಿಗೆ ಬಿದ್ದಂತಾಯಿತು. ನನ್ನನ್ನು ರಕ್ಷಿಸುವವರು ಯಾರು? ನನಗೆ ಕಾಪಾಡಬೇಕೀಗ. ಏಯ್ ಏಯ್ ಚಂಡಾಲ, ಲಚ್ಚಿಗೆದ್ದವಳೆ, ಬಿಡು ಬಿಡು ಆಕೆಯನ್ನು. ಅಯ್ಯೋ, ನಿನ್ನನ್ನು ಮಗನೆಂದು ಕರೆಯಲು ನನಗೆ ನಾಚಿಕೆಯಾಗುತ್ತದೆ. ಹೆಣ್ಣೆಂದರೆ ಏನೆಂದು ಭಾವಿಸಿದ್ದಿ? ಕಾಮುಕರ ಕಣ್ಣು ಬೊಂಬೆ ಎಂದು ತಿಳಿದಿರುವೆಯೇನು? ಹೆಣ್ಣೆ ಸೃಷ್ಟಿ, ಹೆಣ್ಣೆ ಪ್ರಕೃತಿ, ಹೆಣ್ಣೆ ಚೈತನ್ಯ. ಅಪ್ಪ, ಈಕೆಯನ್ನು ನೋಡಿದರೆ ಮಹಾಸಾತ್ವಿಯಂತೆ ಕಾಣುತ್ತಾಳೆ. ಓಹ್, ಆ ಮುಖದ ತೇಜಸ್ಸೇನು! ಅಪ್ಪ, ಶಾಂತ ಮುಖಮುದ್ರೆ, ಆ ನಿರ್ವಿಕಾರ ನಡವಳಿಕೆ, ನಿಜ ನಿಜ ಈಕೆ ಮಹಾಮಯವೇ ಹೌದು. ಈ ತಾಯಿಗಾಗಿ ಆದರೂ ಈ ದುಷ್ಟನನ್ನು ಕ್ಷಮಿಸಮ್ಮ. ನೀನು ಕೆಲ ಕಾಲ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ.

0: ಬಾರಿ ಬಾರಿ ತನ್ನಿಂದಲೇ ಸುಖ ದುಃಖಗಳನು ತನಗೆ ತಾನೇ ಬಂಧು ತನಗೆ ತಾನೇ ಹಾಗೆ ತನುಧಾರಿಯಾದ ಜೀವನಿಗೆ ನೆನೆಯದಿರನು ಪರರನು ಬಂಧು ಶತ್ರುವೆಂದೆನು ತ ಸುಮ್ಮನೆ ಚಿಂತಿಸುವನು.
1: ಚಂದನ ಬಾಳೆಯ ಬಿಲ್ಲವ ಸರದಾರ ಉಪಭೋಗಿಸಲು ನೋಡಿದನಾದರೂ ಆಕೆ ಅದಕ್ಕೆ ಒಳಗಾಗಲಿಲ್ಲ. ಆತನ ತಾಯಿ ಬೆಂಗಾವಲಾಗಿದ್ದರೂ ಅವನು ಆಕೆಯನ್ನು ಸರಪಣೆಯಿಂದ ಬಂಧಿಸಿದ. ಆದರೆ ಯಾವುದೇ ಬಂಧನ ಕ್ರಮ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಯಾರೂ ಯಾವುದನ್ನೂ ಬಂಧಿಸಿಡಲು ಸಾಧ್ಯವೂ ಇಲ್ಲ. ಧರ್ಮಗಳು ಇತಿಹಾಸ ಕಾಲದಿಂದಲೂ ಇದನ್ನೇ ಸಾರುತ್ತಾ ಬಂದಿವೆ. ಆದುದರಿಂದಲೇ ಕೊನೆಗೆ ಬಿಲ್ಲವ ಸರದಾರ ತನ್ನ ಬಾಹುವಿನ ಕಕ್ಷೆಗೆ ಬರದ ಸೌಂದರ್ಯದಿಂದ ಏನು ಸುಖ ಎಂಬ ತೀರ್ಮಾನಕ್ಕೆ ಬಂದು ಮಾರಾಟಕ್ಕೆ ಸಿದ್ಧನಾದ. ತನಗೆ ಬಂಧಿಯಾಗದ ಸೌಂದರ್ಯವನ್ನು ಕೌಶಾಂಬಿ ನಗರದ ಧನಿಕ ವರ್ತಕನಾದ ವೃಷಭದತ್ತಾಖ್ಯನಿಗೆ ಮಾರಿದ. ಈತನಿಗಾದರೂ ಸಂತಾನ ಫಲ ಇರಲಿಲ್ಲ. ಹಾಗಾಗಿ ಚಂದನ ಬಾಲೆಯನ್ನು ಕರೆತಂದು ಮನೆಯೊಳಗೆ ಸುಭದ್ರೆಗೆ

ದುರ್ವೀಕ್ಷೆ. ಇಲ್ಲಿಯೂ ಚಂದನ ಬಾಳೆಯನ್ನು ಬಿಡಲಿಲ್ಲ. ವಿದ್ಯಾಧರ ಬಿಲ್ಲವರಿಂದ ಉಪಭೋಗಕ್ಕೆ ಒಳಗಾಗಬೇಕಾಗಿದ್ದವಳು, ಅದರಿಂದ ತಪ್ಪಿಸಿಕೊಂಡು ಮಾರಾಟವಾದವಳು, ಬಂಧನದಲ್ಲಿದ್ದವಳು, ಕೊನೆಗೆ ಹಿಂಸೆಗೆ ಸಿಲುಕಿದ, ಹಸುವಿಗೆ ಸಿಲುಕಿದಳು. ಗಂಡಿನದು ಕಾಮ ಪ್ರವೃತ್ತಿ, ಹೆಣ್ಣಿನದು ಅಸೂಯೆಯ ಪ್ರವೃತ್ತಿ. ಚಂದನ ಬಾಳೆಯ ಚೆಲುವು ಈ ಎರಡಕ್ಕೂ ಸಿಕ್ಕಿ ನಲುಗುತ್ತಾ ಬಂದಿತ್ತು. ವರ್ತಕನ ಹೆಂಡತಿ ಸುಭದ್ರೆಯಲ್ಲಿ ಸವತಿ ಮಾತ್ಸರ್ಯ ಹೆಡೆಯುತ್ತಿತ್ತು. ಗಂಡ ತೋರಿಸುವ ವಾತ್ಸಲ್ಯದಲ್ಲಿ ಪ್ರೇಮವನ್ನು ಕಂಡಳು. ಗಂಡನೆದುರು ವಾತ್ಸಲ್ಯದ ನಟನೆ ಮಾಡುತ್ತಾ ಒಳಗೊಳಗೆ

0: ಕಾಲೆಯನ್ನು ಪುಣ್ಯ ಕರ್ಮೋದಯ ತೀವ್ರತೆಯಿಂದ ಬಂದು ಅನ್ಯ ಕರ್ಮಗಳನ್ನೆಲ್ಲ ಕತ್ತರಿಸಿ ಹಾಕಿರುವುದಲ್ಲ. ಹಾಗೆಯೇ ಚಂದನ ಬಾಳೆಯ ಬದುಕಿನಲ್ಲಿ ಪುಣ್ಯೋದಯ ಮಹಾವೀರರ ರೂಪದಲ್ಲಿ ಬಂದಿತು. ಆ ದಿನ ಕೌಶಾಂಬಿಯಲ್ಲಿ
1: ಏನಪ್ಪ ಇದು ಏನಿಕೆ ಇದೆ? ನನ್ನ ಇಷ್ಟು ವರ್ಷ ಜೀವಮಾನದಲ್ಲಿ ಮೊದಲ ಬಾರಿಗೆ ನನ್ನ ಊರು ಇಷ್ಟೊಂದು ಸಂಭ್ರಮದಿಂದ ಬೀಸಿದೆ ಕಣಯ್ಯ. ಎಲ್ಲೆಲ್ಲಿ ನೋಡಿದ್ರು ಹಸಿರು ತೋರಣ, ಬಣ್ಣ ಬಣ್ಣದ ತರಾವರಿ ರಂಗವಲ್ಲಿ, ಪನ್ನೀರ ಓಕಳಿಯಿಂದ ಪರಿಮಳಯುಕ್ತವಾಗಿರುವ ವಾತಾವರಣ, ಸ್ವರ್ಗನೇ ಭೂಮಿಗೆ ಇಳಿದಿದೆ ಅಂತ ನೋಡು. ಎರಡು ಕಣ್ಣು ಸಾಲ್ತಾ ಇಲ್ಲ ಕಣಯ್ಯ. ಅಲ್ಲ, ಬಡವನಾದ ನನ್ನ ಮೈಯಲ್ಲೂ ಇಷ್ಟೊಂದು ಹರ್ಷ, ಉನ್ನತ ಏನೋ ಒಂಥರ ನಿಮಗೆ ತುಲ್ಕಾಡ್ತ ಇದೆ. ಎಲ್ಲ ಹೊತ್ತು ಹೊತ್ತಾಗಿ ನೀನಿರ್ಬೇಕು, ಯಾಕೆ ಹಿಂಗಾಗ್ತಾ ಇದೆ? ಉತ್ತಮ ಹೊಡಿತಾ ಇಲ್ಲ.
2: ಯಾಕೆ ಉತ್ತರ ಹೊಡಿತಾ ಇಲ್ಲ ಮಿತ್ರ? ಊರಿಗೆ ಗೊತ್ತಾಗಿರೋ ವಿಚಾರ ನಿನ್ಗೆ ಇನ್ನೂ ತಿಳಿದಿದೆ. ಮನಕುಲಕ್ಕೆ ಬೆಳಕು ತೋರಿಸಿದ ಮಹಾಪುರುಷ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಈ ಸಂಭ್ರಮ, ಸಡಗರದ ಸ್ವಾಗತದ ಸಿದ್ಧತೆ.
1: ಯಾರು ಯಾರು ಆ ಮಹಾಪುರುಷ? ಇಷ್ಟಕ್ಕೂ ಇಲ್ಲೇ ಯಾಕೆ ಬರ್ತಾ ಇದ್ದಾರೆ?
2: ಕಣಯ್ಯನೇನು, ಅವರು ಜೈನ ಧರ್ಮವನ್ನು ಪ್ರವರ್ತಿಸಿದ ಸಿದ್ಧಪುರುಷರು, ಮಹಾ ಮಾನವತಾವಾದಿಗಳು. ಮಹಾದೇವ ಎಂಬುದು ಅವ್ರ ಹೆಸರು.
1: ಓಹೋ,
2: ತೆರಿಗೆಗಾಗಿ ಬರ್ತಾ ಇದ್ದಾರೆ. ಅದಕ್ಕೆ ಪ್ರತಿ ಮನೆ ಮಂದಿ ಅತ್ಯಂತ ಭಯಭಕ್ತಿಯಿಂದ ಒಪ್ಪವರ್ಣ ಮಾಡ್ತಾ ಭಕ್ಷ್ಯವನ್ನ ಸಿದ್ಧಪಡಿಸ್ತಾ ಇದ್ದಾರೆ.
1: ಓಹೋ,
2: ಮಹಾವೀರರು ಅಂತಿಂತವರಿಂದ ಆಹಾರ ಸ್ವೀಕರಿಸುವುದಿಲ್ಲವಂತೆ. ದಿನಭಕ್ತಿಯಲ್ಲಿ ಶ್ರದ್ಧೆ ಇಟ್ಟವರು ಮಾತ್ರ ಆಹಾರ ಸ್ವೀಕರಿಸ್ತಾರಂತೆ.
1: ಒಳ್ಳೆ ಚೆನ್ನಾಗಿ ಹೇಳಿದೆ ನೀನು. ಹೇಳಿ ಕೇಳಿ ನಾವು ಕಡುಬಡವರು. ಅವರಲ್ಲಿ ನಾವೆಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಿಡು. ನಮ್ಮ ಕರ್ಮಗಳೇ ನಮಗೆ ಹಾಸೋದಕ್ಕೆ ಹೊದಿಯೋದಕ್ಕೆ ಇರುವಾಗ ತೆರಿಗೆ ವಿಚಾರ ಮಾಡೋದು ಎಲ್ಲಿಂದ ಬಂತು? ಇಷ್ಟಕ್ಕೂ ನಮ್ಮಂತವ್ರಿಗೆ ಯಾಕಿಲ್ಲದ ಉಸಾಬರಿ? ಇವತ್ತಿಗೆ ಗಂಜಿ ಕಂಡ್ರೆ ಸಾಕಾಗಿದೆ. ಏನಿದ್ರು ಅವೆಲ್ಲ ಹೊಟ್ಟೆ ತುಂಬಿದವ್ರ ಪಾರ್ಪತ್ಯ. ನಡಿ ನಡಿ, ಕೆಲಸ ಹುಡ್ಕೋಣ.
2: ನಿರಾಶನಾಗಿ ಬೇಡ ಮಿತ್ರ. ಈ ಬಡತನವನ್ನು ಹಳೆಯುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಕರ್ಮವನ್ನು ನಿವಾರಿಸಿಕೊಂಡ್ರೆ ಮುಕ್ತಿ ಸಿಗುತ್ತೆ ಎಂಬ ಮಹಾವೀರರ ವಾಣಿಯನ್ನ ಕೇಳಿದ್ರೆ ಇಷ್ಟಕ್ಕೂ ಆ ಪುಣ್ಯವಂತ ನೀನೇ ಆಗಿರ್ಬೇಕು.
1: ಇಲ್ಲ ಬೇಡ,
2: ಅಥವಾ ನಾನೇ ಆಗಿರ್ಬೋದು.
1: ಅದಾಗ
2: ಗೊತ್ತು. ಏನಾದ್ರಾಗ್ಲಿ, ಮಹಾವೀರರು ಯಾರಿಂದ ತೆರಿಗೆ ಸ್ವೀಕರಿಸ್ತಾರೆ ಅಂತ ಪುಣ್ಯ ಇವ ನಮ್ಮೂರಲ್ಲಿ ಎಲ್ಲಿದೆ ಎಂದಾದ್ರೂ ತಿಳಿಯೋಣ. ತಿಳಿದು ಹೆಮ್ಮೆ ಪಟ್ಕೊಳ್ಳೋಣ. ಅಂತ ಮಹಾಜೀವಿಗಳ ಹಾದಿಯಲ್ಲಿ ಸಾಗಿ ಧನ್ಯರಾಗೋಣ.
1: ಅದು ಸಾಧ್ಯ. ನಡಿ ನಡಿ ಹೋಗೋಣ.
2: ನಡಿ ನಡಿ ಹೋಗೋಣ.

ಮತ್ತು ಮುಂದಿದೆ. ಕೊರಗಿ ಕೊರಗಿ ಕಂಗಾಲಾದೆವು. ಧರ್ಮನಿಷ್ಠರು ಪ್ರಜಾನಿಷ್ಠರು ಆದ ನಮ್ಮ ತಂದೆ ಚೇತಕ ಮಹಾರಾಜರು ಸಂಕಷ್ಟದಿಂದ ಮನುಷ್ಯರಾಗಿ

0: ಏನ್ ಹೇಳ್ತಿರೋದು? ಏನ್ ಹೇಳ್ತಿರೋದು? ಹೌದು, ನಿನ್ನ ಮಾತು ನಿಜವೇ ಹೌದೇನಾ?
1: ಹೌದು ಅಮ್ಮ.
0: ಎಲ್ಲಿದ್ದಾಳೆ? ಹೇಗಿದ್ದಾಳೆ? ನರೇ, ಕರೆತರೋಣ ಅವಳನ್ನ.

0: ಮಲಿನ ವಸ್ತ್ರ ಪೀತಾಂಬರವಾಯಿತು. ಆಗಲೇ ಅಲ್ಲಿ ಕಂಡ ಎಲ್ಲ ಪಂಚಾಕ್ಷರಿಗಳು
1: ಕನ್ನಡ ಬಾಲೆಯ ಸೌಂದರ್ಯದ ನನಗುಳಿಕೆ ಭಕ್ತಿಯಿಂದ ಹರಿಸಿ ಬಣ್ಣವನ್ನು ಧಾರ್ಮಿಕ ಪೂಜನೆಗೆ ನೈವೇದ್ಯವಾಗಿ ಅರ್ಪಿಸಿದಾಗಲೇ ತಪ್ಪಿದೆ. ಅವಳ ಮೂಲ ಸೌಂದರ್ಯ ಅವಳನ್ನೇ ಉಳಿದಿದೆ. ಅಂದರೆ ಪ್ರಕೃತಿ ಬಂದು ತನ್ನ ಸೌಂದರ್ಯವನ್ನು ಉಳಿಸಿಕೊಳ್ಳುವುದು, ಆದರೆ ಮನುಷ್ಯ ಮಾತ್ರ ತನ್ನ ಸರಳ ನಡವಳಿಕೆಯಿಂದ ಉಳಿಯಲು ಸಾಧ್ಯ. ಪ್ರಕೃತಿಯ ಸೌಂದರ್ಯದ ಈ ಉಳಿವಿಗೆ ಮನುಷ್ಯನ ಬದುಕಿಗೆ ಒಂದು ಸರಳ ಧರ್ಮದ ಅಗತ್ಯವಿದೆ. ಅದನ್ನು ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ಎಂದು ಹೇಳಿದ್ದು. ಧರ್ಮ ಎನ್ನುವ ಅಂಕುಶ ಮನುಷ್ಯನ ಬದುಕಿಗೆ ಇದ್ದೇ ಇರಬೇಕು. ಅದಿಲ್ಲದಿದ್ದರೆ ಮನುಷ್ಯ ಮೃಗವಾಗಿ

ಈಗ ಕಾವ್ಯವಾಚನ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳು. ವಾಚನ ಪಿ ವಿಲಾಸಕುಮಾರಿ ಶರ್ಮಾ. ವ್ಯಾಖ್ಯಾನ ಡಾಕ್ಟರ್ ಟಿ ವಿ ಸತ್ಯನಾರಾಯಣ.

0: ಗದುಗಿನ ನಾರಣಪ್ಪ ರಚನೆ ಮಾಡಿರುವಂತಹ ಕುಮಾರವ್ಯಾಸ ಭಾರತ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಕೃತಿ. ಅದರಲ್ಲಿ ಬರುವಂತಹ ಒಂದೊಂದು ಕಥಾಭಾಗಗಳು ಕೂಡ ಆನಂದವನ್ನು ಉಂಟು ಮಾಡುವಂತಹದ್ದು, ಕಾವ್ಯಾನಂದವನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಅನೇಕ ರೀತಿಯ ವಿಚಾರಗಳನ್ನು ತಿಳಿಸಿಕೊಡುವಂತಹ ಅದ್ಭುತವಾದ ಕೃತಿ ಎಂದು ಹೆಸರನ್ನು ಪಡೆದಿದೆ. ಅದರಲ್ಲಿ ಈ ಒಂದು ಕಥಾಭಾಗ ಪಾಂಡವರು ಕೌರವರಿಂದ ಅವಮಾನವನ್ನು ಹೊಂದಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಒಂದು ಪಾಂಡವರ ರಾಣಿಯಾಗಿರ್ತಕ್ಕಂತಹ ದ್ರೌಪದಿ ಅನೇಕ ಅವಮಾನಗಳನ್ನು ಪಡೆದುಕೊಂಡು ಹೊಂದಿ ತುಂಬಾ ದುಃಖದಿಂದ ಕೂಡಿ ಅವಳು ಆ ಕಾಡಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಈ ಪಾಂಡವರಿಗೆ ಆದಂತಹ ಅವಮಾನದ ವಿಷಯ ಯಾವುದಿದೆ ಅದು ಕೃಷ್ಣನಿಗೆ ಗೊತ್ತಾಗುತ್ತೆ. ಈ ಒಂದು ಸಭೆಯಲ್ಲಿ ಆದಂತಹ ಅವಮಾನ, ಪಾಂಡವರು ಕಾಡಿಗೆ ಹೋದಂತಹದ್ದು ಇತ್ಯಾದಿ ಯಾವ ವಿಚಾರವೂ ಕೂಡ ನಡೆದಾಗ ಕೃಷ್ಣ ಅನ್ನುವಂಥವನು ಊರಿನಲ್ಲಿ ಇರಲಿಲ್ಲ. ಹಾಗಾಗಿ ಸದಾಕಾಲ ಪಾಂಡವರಿಗೆ ಒಳ್ಳೆಯದನ್ನು ಬಯಸತಕ್ಕಂತಹ ಕೃಷ್ಣನಿಗೆ ವಿಷಯ ಗೊತ್ತಾಗುತ್ತೆ. ಕಾಡಿನಲ್ಲಿ ಪಾಂಡವರಿದ್ದಾರೆ, ನನ್ನ ತಂಗಿಯಾದಂತಹ ದ್ರೌಪದಿ ದುಃಖ ಪಡ್ತಾ ಇದ್ದಾಳೆ, ಇವರೆಲ್ಲರನ್ನು ಕೂಡ ಮಾತನಾಡಿಸಿಕೊಂಡು ಬರಬೇಕು, ಸಾಂತ್ವನವನ್ನು ಹೇಳಿ ಬರಬೇಕು ಅಂತ ಹೇಳಿ ಆ ಕೃಷ್ಣ ಕಾಡಿಗೆ ಬರ್ತಾ ಇದ್ದಾನೆ. ತನ್ನ ಸಂಪೂರ್ಣವಾಗಿರತಕ್ಕಂತಹ ಸೇನೆಯಿಂದ ಕೂಡಿ ಅವನು ಬರ್ತಿರಬೇಕಾದ್ರೆ ಆ ಕೃಷ್ಣನ ರಾಣಿಯರೆಲ್ಲರೂ ಕೂಡ ಜೊತೆಗೂಡಿ ಬರ್ತಾ ಇದ್ದಾರೆ, ಬಂಧು ಬಾಂಧವರಿದ್ದಾರೆ, ಅವನ ಜೊತೆಗೆ ಆ ಯಾದವ ಸೇನೆ, ಹಾಗೆ ಅಲ್ಲಿ ಏನು ಸೇನೆಯ ಜೊತೆಗೆ ಯಾದವರಲ್ಲಿ ಶ್ರೇಷ್ಠರಾಗಿರತಕ್ಕ ರಾಜ ಮಹಾರಾಜರುಗಳು ಎಲ್ಲರೂ ಕೂಡ ಆ ಕೃಷ್ಣನ ಜೊತೆಯಲ್ಲಿ ಆ ಪಾಂಡವರನ್ನ ನೋಡೋದಕ್ಕೋಸ್ಕರವಾಗಿ ಕಾಡಿಗೆ ಬರ್ತಾ ಇದ್ದಾರೆ. ಕಾಡಿಗೆ ಬರಬೇಕಾದ್ರೆ ಪ್ರಾರಂಭದಲ್ಲೇ ಕವಿ ಹೇಳ್ತಾ ಇದ್ದಾನೆ, ಕಾನನವ ಹೊಕ್ಕನು ಕರುಣಾಳು ಬಹಳ ಪಯಣದಲ್ಲಿ ಅಂತೇಳಿ. ಕಾಡನ್ನ ಅವನು ಪ್ರವೇಶ ಮಾಡ್ತಾ ಇದ್ದಾನಂತೆ. ಯಾತಕ್ಕೆ ಅಂದ್ರೆ ಅವನು ದಯಾಪಾಲಿಯಾಗಿರ್ತಕ್ಕವನು, ದಯಾಪೂರ್ಣನಾಗಿರತಕ್ಕವನು, ಪಾಂಡವರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಆಶಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ದೂರವಾದಂತಹ ಪ್ರಯಾಣವನ್ನು ಮಾಡ್ತಾ ಇದ್ರು ಕೂಡ ಅವನಿಗೆ ಯಾವುದೇ ವಿಧವಾದ ಆಯಾಸ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ಪಾಂಡವರಿಗೆ ಒಳ್ಳೆಯದು ಮಾಡಬೇಕು, ವಿಶೇಷವಾಗಿ ದ್ರೌಪದಿಗೆ ಸಾಂತ್ವನವನ್ನು ಹೇಳಬೇಕು ಅನ್ನುವುದೇ ಅವನ ಮನಸ್ಸಿನಲ್ಲಿರತಕ್ಕಂತಹ ಆಸೆ. ಹಾಗೆ ಆ ಕಾಡಿಗೆ ಬಂದು ಆ ಕೌರವರಿಂದ ಅವಮಾನವನ್ನು ಹೊಂದಿರತಕ್ಕಂತಹ ದುಃಖದಿಂದ ಕೂಡಿರತಕ್ಕಂತಹ ಆ ಪಾಂಡವರನ್ನ ನೋಡೋದಕ್ಕೋಸ್ಕರವಾಗಿ ಕೃಷ್ಣ ಬಂದಿದ್ದಾನೆ. ಆಗ ಏನಾಯ್ತು?
1: ಇವರು ಬಂದರು ನಿಖಿಳ ಭೂಸುರ ನಿವಗಸ

0: ನಾಡಿದರು ಅರಸ ಕೇಳೆಂದ.
1: ಹೇ ರಾಜ ಕೇಳಪ್ಪ, ಈ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ, ವರ್ಣನೆ ಮಾಡ್ತಾ ಇದ್ದೇನೆ. ಜನಮೇಜಯ ರಾಜನಿಗೆ ಕಥೆಯನ್ನು ಹೇಳ್ತಾ ಇರುವಂತಹದ್ದು. ಆ ಪಂಚಪಾಂಡವರು ಅಲ್ಲಿ ಇದ್ದಾರೆ. ಧರ್ಮರಾಜ ಹಿರಿಯನಾದಂಥವನು, ಭೀಮ, ಅರ್ಜುನ, ನಕುಲ, ಸಹದೇವ, ಇವರ ರಾಣಿಯಾಗಿರತಕ್ಕಂಥ ದ್ರೌಪದಿ, ಈ ಆರು ಜನರು ಕೂಡ ಆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ, ಹತ್ತಿರ ಬಂದುಬಿಟ್ಟಿದ್ದಾನೆ, ರಾಣಿಯರೊಡಗೂಡಿ ಬಂದಿದ್ದಾನೆ, ಸೇನಾ ಸಹಿತನಾಗಿ ಬಂದಿದ್ದಾನೆ, ಯಾದವ ಸೇನೆಯ ಜೊತೆಗೆ ರಾಜ ಮಹಾರಾಜರುಗಳೆಲ್ಲರೂ ಕೂಡ ನೋಡೋದಕ್ಕೆ ಬಂದಿದ್ದಾರೆ ಎಂದು ಕೇಳ್ತಾ ಇದ್ರೆ, ಆ ಪಾಂಡವರಿಗೆ ಜೊತೆಗೆ ದ್ರೌಪದಿಗೆ ಒಂದು ಪುಲಕ ಅನ್ನುವಂಥದ್ದು ಉಂಟಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ದಿಕ್ಕ ಎದ್ದು ಓಡಿ ಬಂದಿದ್ದಾರೆ. ಅವರು ಬಂದು ಅಲ್ಲಿ ಇರತಕ್ಕಂತಹ ಏನು ರಾಜ ಮಹಾರಾಜರುಗಳು ಯಾರಿದ್ದಾರೆ, ಅವರಲ್ಲಿ ಯಾರ್ಯಾರಿಗೆ ಏನೇನು ಸ್ಥಾನಗಳಿದೆ, ಆ ಸ್ಥಾನಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ದೊಡ್ಡವರು ಯಾರು, ಚಿಕ್ಕವರು ಯಾರು ಅಂತ ಹೇಳಿ ಆ ಕ್ರಮ ಪ್ರಕಾರವಾಗಿ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರವರಿಗೆ ಕೊಡಬೇಕಾದಂತಹ ಉಚಿತವಾದಂತಹ ಗೌರವವನ್ನು ಕೊಟ್ಟಿದ್ದಾರೆ, ಸತ್ಕಾರವನ್ನು ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಮಾಡಿದ ಮೇಲೆ ಕೊನೆಯಲ್ಲಿ ಮುರಾರಿ ಅಂದರೆ ಅವನು ರಾಕ್ಷಸರ ಸಂಹಾರ ಮಾಡಿ ಲೋಕಕ್ಕೆ ಒಳ್ಳೆಯದನ್ನು ಮಾಡತಕ್ಕಂಥವನು, ಅವನು ಯಾವಾಗಲೂ ಕೂಡ ಒಳ್ಳೆಯವರನ್ನು ಕಾಪಾಡತಕ್ಕಂಥವನಾದ್ರಿಂದಲೇ ಅವನಿಗೆ ಅನಾಥನಾಥ ಸಂರಕ್ಷಕ ಅಂತ ಹೆಸರನ್ನ ಕೊಟ್ಟಿರತಕ್ಕಂಥದ್ದು. ಅಂತಹ ಮುರಾರಿಯ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಹೇಗೆ ನಮಸ್ಕಾರ ಮಾಡಿ, ದೀರ್ಘದಂಡ ನಮಸ್ಕಾರ ಮಾಡಿ ಅವರ ತಮ್ಮ ಆ ಒಂದು ತಲೆಯನ್ನ ಅವನ ಪಾದಗಳ ಮೇಲೆ ಇಟ್ಟಿದ್ದಾರೆ. ಅವರ ಕಣ್ಣಿನಿಂದ ನೀರು ಹರಿತಾ ಇದೆ. ಆ ಆನಂದದ ಅಶ್ರು ಅಷ್ಟೇ ಅಲ್ಲ, ದುಃಖಾಶ್ರು ಅನ್ನುವಂಥದ್ದು ಯಾವುದಿದೆ ಅದು ಎಲ್ಲ ಅಶ್ರು ಅನ್ನುವಂಥದ್ದು ಆ ಕೃಷ್ಣನ ಪಾದಗಳನ್ನು ತೋಯಿಸಿಬಿಟ್ಟಿದೆ. ಇಲ್ಲಿ ಆನಂದಾಶ್ರುವೂ ಇದೆ, ದುಃಖಾಶ್ರುವು ಕೂಡ ಇದೆ. ಒಂದು ಕಡೆ ಆನಂದಾಶ್ರು ಯಾಕೆ ಅಂದ್ರೆ, ಕಾಡಿನಲ್ಲಿರುವ ನಮ್ಮನ್ನು ನೋಡೋದಕ್ಕೋಸ್ಕರವಾಗಿ ಕೃಷ್ಣ ಇಷ್ಟು ಸೇನಾ ಸಹಿತನಾಗಿ ಪರಿವಾರ ಸಹಿತನಾಗಿ ಬಂದಿದ್ದಾನಲ್ಲ, ನಮ್ಮ ಕಷ್ಟವನ್ನು ಕೇಳೋದಕ್ಕೆ ಬಂದಿದ್ದಾನೆ ಅಂತ ಒಂದು ಕಡೆ ಆನಂದ. ಮತ್ತೊಂದು ಕಡೆ ಇಂತಹ ಪರಿಸ್ಥಿತಿಯಲ್ಲಿ ಇಂತಹವನಿಗೆ ನಾವು ಸರಿಯಾದ ರೀತಿಯಲ್ಲಿ ಸತ್ಕಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲವೇ ಅನ್ನುವಂಥ ರೀತಿಯಲ್ಲಿ ದುಃಖ ಒಂದು ಕಡೆ, ಅವಮಾನ ಒಂದು ಕಡೆ ಆಗಿದೆಯಲ್ಲ ಅಂತ. ಈಗ ಆನಂದಾಶ್ರು ದುಃಖಾಶ್ರು ಎರಡರುಗಳಿಂದಲೂ ಕೂಡ ಅವನ ಪಾದಗಳನ್ನ ಆ ಪಂಚ ಪಾಂಡವರು ದ್ರೌಪದಿ ತೊಳೆದಿದ್ದಾರೆ. ಆಗ ಮುಂದೆ ಏನಾಗುತ್ತೆ ಅಂದ್ರೆ,
0: ಒರಲಿದಳು ದೆಸೆಯೊಡನೊರ

ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ಆ ಕೃಷ್ಣನ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಆ ನಂತರದಲ್ಲಿ ದ್ರೌಪದಿ ತನ್ನ ಅಣ್ಣನಾಗಿರತಕ್ಕಂತಹ ಕೃಷ್ಣನ ಕಂಡಿದ್ದಾಳೆ. ಅವಳಿಗೆ ಅತ್ಯಧಿಕವಾದ ದುಃಖ ಬಂದಿದೆ. ಆ ದುಃಖ ಬಂದಿರುವಂತಹ ಸಂದರ್ಭದಲ್ಲಿ ಅವಳು ಯಾವ ರೀತಿಯಲ್ಲಿ ಆ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು ಅಂದ್ರೆ, ಅದನ್ನು ಕವಿ ಇಲ್ಲಿ ಬಹಳ ಒಂದು ರೀತಿಯಲ್ಲಿ ಕರುಣೆಯಿಂದ ವರ್ಣನೆ ಮಾಡ್ತಾ ಇದ್ದಾನೆ. ಅವಳು ಆ ಕೃಷ್ಣನ ಪಾದಗಳಿಗೆ ಹೋಗಿ ದಡಾರ್ನೆ ಹೋಗಿ ಬೀಳ್ತಾಳೆ. ಹಾಗೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಬಿಡೋದಷ್ಟೇ ಅಲ್ಲ, ಅವನ ಪಾದಗಳ ಮೇಲೆ ಹೊರಳಾಡ್ತಾ ಇದ್ದಾಳೆ. ಕೃಷ್ಣನ ಪಾದಗಳ ಮೇಲೆ ಹೊರಳಾಡ್ತಾ ಇದ್ದಾಳೆ ಆ ದ್ರೌಪದಿ. ಅವಳಿಗೆ ತಮ್ಮ ಮೈ ಮೇಲೆ ಒಂದು ಪ್ರಜ್ಞೆಯೇ ಇಲ್ಲ ದ್ರೌಪದಿಗೆ. ಜೊತೆಗೆ ತನ್ನ ಅವಳು ಆ ಭೂಮಿಯ ಮೇಲೆ ಮಲಗಿರಬೇಕಾದ್ರೆ ದುಶ್ಯಾಸನದಿಂದ ಸೆಳೆಯಲ್ಪಟ್ಟಂತಹ ಆ ಕೇಶಪಾಶಗಳೆಲ್ಲ ಇದೆ, ಅದು ಕಟ್ಟಲ್ಪಟ್ಟಿಲ್ಲ, ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಆ ಹರಡ್ಕೊಂಡಿರುವಾಗ ಯಾವಾಗ ಕೃಷ್ಣನ ಪಾದಗಳ ಮೇಲೆ ಆ ದ್ರೌಪದಿ ಬಿದ್ದಿದ್ದಾಳೆ, ಅವಳ ಇಡೀ ಒಂದು ಕೇಶಪಾಶ ಅನ್ನುವಂಥದ್ದು ಆ ಇಡೀ ಅವಳ ಶರೀರವನ್ನು ಮುಚ್ಚಿಬಿಟ್ಟಿದೆ. ದ್ರೌಪದಿ ಅನ್ನುವುದೇ ಕಾಣ್ತಾ ಇಲ್ಲ, ಅದರ ಮೇಲೆ ಕೃಷ್ಣನ ಪಾದಗಳ ಮೇಲೆ ಬರೀ ಕೂದಲಿನ ರಾಶಿ ಅನ್ನುವಂಥದ್ದೇ ಕಂಡು ಬರ್ತಾ ಇದೆ. ಕರಗಿ ಹೋಗಿದ್ದಾಳೆ, ಅವಳಿಗೆ ಕಂದಿ ಹೋಗಿದ್ದಾಳೆ, ಅವಳ ಏನೋ ಒಂದು ಕಳಾಹೀನಲಾಗಿಬಿಟ್ಟಿದ್ದಾಳೆ, ಅಳುತ್ತಾ ಇದ್ದಾಳೆ ಅವಳು. ಅಯ್ಯೋ ಇಂಥ ಸ್ಥಿತಿ ಬಂತಲ್ಲ, ನನ್ನ ಅಣ್ಣನನ್ನು ನೋಡುವಂತಹ ಈ ಸ್ಥಿತಿಯಲ್ಲಿ ಅಣ್ಣನನ್ನು ಈ ರೀತಿ ನೋಡ್ಬೇಕೆ ಅಂತ ಹೇಳಿ ಅಳುತ್ತಾ ಇರಬೇಕಾದ್ರೆ ಅವಳಿಗೆ ಕಣ್ಣೀರು ಹರಿದು ಬಿಟ್ಟಿದೆ. ಆ ಇಡೀ ಕಣ್ಣೀರಿನಿಂದ ಪ್ರವಾಹ ರೂಪದಲ್ಲಿ ಹರಿತಾ ಇರುವ ಕಣ್ಣೀರಿನಿಂದ ಆ ಕೃಷ್ಣನ ಪಾದಗಳ ಮೇಲೆ

0: ದೇವ ನೀನು ಅನಾಥನಾ ತಪ್ಪ. ಅಂದು ಆ ಸಭೆಯಲ್ಲಿ ದುಷ್ಟನಾದಂತಹ ದುಶ್ಯಾಸನ ನನ್ನ ಒಂದು ಸೀರೆಯನ್ನು ಸೆಳೀತಾ ಇರಬೇಕಾದ್ರೆ ರಾಜ ಮಹಾರಾಜರುಗಳಿದ್ರು, ಭೀಷ್ಮ ದ್ರೋಣ ಮೊದಲಾದಂತಹ ಅತಿರಥ ಮಹಾರಥರಲ್ಲಿದ್ದರು, ಜ್ಞಾನಿಗಳಿದ್ದರು, ಯಾರಿದ್ದರೂ ಕೂಡ ನನ್ನ ರಕ್ಷಣೆಗೆ ಯಾರೂ ಬರಲಿಲ್ಲ. ದೇವಾದಿ ದೇವತೆಗಳಿಗೆ ಸಮಾನರಾದಂತಹ ಪಂಚಪಾಂಡವರನ್ನು ಸಂದ್ಕೊಂಡಂತಹ ಲೋಕೈಕ ವೀರರಾದಂತಹ ನನ್ನ ಪತಿಯರಿದ್ದರು, ಅವರೂ ಕೂಡ ನನ್ನನ್ನು ಕಾಪಾಡಲಿಲ್ಲ. ಅಂತಹ ಒಂದು ಕಷ್ಟ ಕಾಲದಲ್ಲಿ ನಾನು ಗೋವಿಂದ ಅನಾಥನಾಥ ಎಲೈ ಮುಕುಂದ ಎಲೈ ಕೃಷ್ಣ ನನ್ನನ್ನು ಕಾಪಾಡು ಅಂತ ಹೇಳಿ ನಾನು ಮನಸ್ಸಿನಲ್ಲಿ ನೆನೆದ ಕೂಡಲೇ ನೀನು ನನಗೆ ಅಕ್ಷಯ ವಸ್ತ್ರವನ್ನು ಇಟ್ಟು ಕಾಪಾಡಿದಂತಹವನು. ಅಣ್ಣ ನೀನು ಬಂದಿದ್ದೀಯಲ್ಲ, ನನಗಿನ್ನೇನು ಬೇಕು? ನೀನು ಕರುಣಾಶಾಲಿಯಾದಂಥವನು, ನೀನು ಅಸುರಾರಿ, ಅಸುರನ ಸಂಹಾರ ಮಾಡಿದಂಥವನು, ನೀನು ಲಕ್ಷ್ಮೀಪತಿ, ಎಲ್ಲ ಸಂರಕ್ಷಣೆಯನ್ನು ಮಾಡತಕ್ಕಂಥವನು ಇಡೀ ಪ್ರಪಂಚವನ್ನ, ಅಂತಹ ಲಕ್ಷ್ಮಿಗೆ ನೀನು ಒಡೆಯನಾಗಿರತಕ್ಕಂಥವನು. ಯಶೋದಯ ನೀನು ಮುದ್ದು ಕುವರ, ನೀನು ಕಾರುಣ್ಯ ನಿಧಿಯಾಗಿರ್ತಕ್ಕಂಥವನು. ನೀನಲ್ಲದೆ ನನಗಿನ್ಯಾರು ಕಾಪಾಡ್ತಾರಪ್ಪ ಅಣ್ಣ ಕೃಷ್ಣ? ಎಲ್ಲರೂ ಕೈ ಬಿಟ್ಟುಬಿಟ್ಟಿದ್ದಾರೆ, ಯಾರೂ ನನಗಿಲ್ಲ ಅಂದಾಗ ನೀನು ನನ್ನನ್ನು ಕಾಪಾಡಿದಂಥವನು. ಈಗ ನೀನು ನನ್ನನ್ನು ನೋಡೋದಕ್ಕೆ ಬಂದಿದ್ದೀಯೇ, ನನ್ನನ್ನು ಕಾಪಾಡೋದಕ್ಕೆ ಬಂದಿದ್ದೀಯೇ, ಹೀಗಿರುವಾಗ ನೀನೇ ನನ್ನ ಸಂರಕ್ಷಣೆ ಮಾಡತಕ್ಕಂತಹ ದೇವನೇ ಹೊರತು ಬೇರೆ ಇನ್ಯಾರೂ ಕೂಡ ನನಗಿಲ್ಲ. ಹಾಗಾಗಿ ನೀನು ನನ್ನನ್ನು ನೋಡೋದಕ್ಕೆ ಬಂದಿದ್ದೀಯಲ್ಲ, ಇದು ನನ್ನ ಭಾಗ್ಯ ಅಂತ ಹೇಳಿ ದ್ರೌಪದಿ ಅತ್ಯಂತ ಒಂದು ದಯೆಯಿಂದ ಕರುಣೆಯಿಂದ ಅಳತಾ ಆ ಕೃಷ್ಣನ ಏನು ಒಂದು ಮಹಿಮೆಗಳನ್ನು ಕೇಳ್ಕೊಳ್ತಾ ಇದ್ದಾಳೆ.
1: ಶ್ರುತಿಗಳಿಗೆ ಮೈದೋರೆ ಸುಪತಿವ್ರತಯರಿಗೆ ಗೋಚರಿಸೇ ಯತಿ ಸಂತ.

0: ಲಜ್ಜಾಸ್ಥಿತಿಯ ನಡುವಿದ ದೈವನಿ ಮೈದೋರಿ ದೈವನಿ ನಿನಗೆ ತನಗೆ ಮೈದೋರಿ
1: ಶ್ರುತಿಗಳು ವೇದಗಳು ನಿನ್ನ ಒಂದು ಮಹಿಮೆಗಳನ್ನ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ರು ಕೂಡ ನಿನ್ನ ಮಹಿಮಾನ್ವಿತವಾದ ಗುಣಗಳು ಹೀಗೆ ನಿನ್ನ ಒಂದು ಸಾಮರ್ಥ್ಯ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೇದಗಳಿಗೂ ಕೂಡ ನೀನು ಅಗೋಚರನಾದಂಥವನು. ಪತಿವ್ರತಾ ಸ್ತ್ರೀಯರೆಲ್ಲರೂ ಕೂಡ ನಿನ್ನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಭಕ್ತಿಯಿಂದ. ಆದರೂ ಕೂಡ ಅಂತಹ ಪತಿವ್ರತೆಯರಿಗೂ ಕೂಡ ನೀನು ಸಿಕ್ಕೋದಿಲ್ಲ, ನೀನು ಗೋಚರನಾಗೋದಿಲ್ಲ. ಇನ್ನು ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎಂಬ ಅಷ್ಟಾಂಗಗಳಿಂದ ಮೂಲಕವಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಆ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ತಪಸ್ಸನ್ನು ಮಾಡ್ತಾ ತಮ್ಮ ಮನಸ್ಸಿನಲ್ಲಿಯೇ ಆ ಭಗವಂತನ ಒಂದು ಚಿತ್ರವನ್ನ ಕಲ್ಪಿಸಿಕೊಂಡು ಚಿಂತನೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ರೆ ಅಂತಹ ಯತಿಗಳಿಗೂ ಕೂಡ ಗೋಚರನಾಗದಂತಹವನು ನೀನು. ಅವರ ಬುದ್ಧಿಗೂ ಕೂಡ ನಿನಗೆ ಸಿಲುಕದೇ ಇರತಕ್ಕಂಥ ಅವನು ನೀನು. ಮಹಿಮಾಶಾಲಿಯಾಗಿರೋನು ನೀನು, ಮಹಿಮಾ ಸಮುದ್ರ ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದ್ದೀಯೇ. ಇಂತಹವನು ಯಾರಿಗೂ ಕಾಣದೇ ಇರತಕ್ಕಂತಹ ನೀನು ಇವತ್ತಿನ ದಿವಸ ನನ್ನ ಬಳಿಗೆ ಬಂದು ನಮ್ಮ ಬಳಿಗೆ ಬಂದು ನನಗೆ ನೀನು ಪ್ರತ್ಯಕ್ಷವಾದ ದರ್ಶನ ಕೊಟ್ಟಿದ್ದೀಯ ಅಂತ ಹೇಳಿದ್ರೆ ಇದಕ್ಕಿಂತ ಭಾಗ್ಯ ಮತ್ತೊಂದು ಇಲ್ಲ. ಯಾರಿಗೂ ದೊರಕದಂತಹ ಒಂದು

0: ಇವತ್ತು ನನಗೆ ದೊರಕಿತು. ನೀನು ದೈವ, ಪರಬ್ರಹ್ಮ ಸ್ವರೂಪಿಯಾದಂಥ ನೀನು ಇವತ್ತು ನನಗೆ ಪ್ರತ್ಯಕ್ಷ ಸ್ವರೂಪದಲ್ಲಿ ಬಂದು ನನ್ನನ್ನು ಕೇಳ್ತಾ ಇದ್ದೀಯ ಅಂತಂದ್ರೆ ನನಗೆ ಇಂತಹ ಪುಣ್ಯ ಇನ್ನೊಂದಿದೆಯೇ? ಇನ್ಯಾವುದೂ ಕೂಡ ನನಗಿಲ್ಲ ಅಂತ ಹೇಳಿ ಆನಂದವಾಗ್ತಾ ಇದೆ ನನಗೆ. ನಿಜಕ್ಕೂ ಕೂಡ ನಾನು ಪುಣ್ಯಶಾಲಿನಿ ಅಂತ ಹೇಳ್ಕೊಳ್ತಾ ಮತ್ತೆ ಆ ಕೃಷ್ಣನ ವರ್ಣನೆಯನ್ನ ಸ್ವರೂಪವನ್ನು ಮಾಡ್ತಾ ವರ್ಣನೆ ಮಾಡ್ತಾ ಇದ್ದಾಳೆ.
1: ಬಂದು ಹೊಸದ ಭಾರೋ ವ್ಯಸನವನು.

ದೇವ, ನನಗೆ ಇಂತಹ ದರ್ಶನವನ್ನು ಕೊಟ್ಟಿಲ್ಲಪ್ಪ. ಆವತ್ತು ನನ್ನ ಕಷ್ಟದಲ್ಲಿ, ಆ ಸಭೆಯ ಮಧ್ಯದಲ್ಲಿ ಅವಮಾನಿತಳಾಗಿದ್ದಂತಹ ಸಮಯದಲ್ಲಿ ನಿನ್ನ ಹೆಸರನ್ನು ಹೇಳಿದೆ, ಕೃಷ್ಣ ಅನಾಥನಾಥ ರಕ್ಷಕ ಗೋವಿಂದ ರಕ್ಷಿಸುವಂತೆ ಹೇಳಿದ ತಕ್ಷಣವೇ ನೀನು ಅಲ್ಲಿಯೇ ಇದ್ದ ಜಾಗದಲ್ಲಿಯೇ ನೀನು ನನಗೆ ಅನುಗ್ರಹವನ್ನು ಮಾಡಿ ನನ್ನ ಏನು ಒಂದು ಉಂಟ ನನಗೆ ಒದಗಿದ್ದಂತಹ ಆ ಉಬ್ಬಸದ ಭಾರ, ಕಷ್ಟದ ಭಾರ, ವ್ಯಸನ ಯಾವುದಿದೆ ಅದನ್ನು ಹೋಗಿಸಿಬಿಟ್ಟೆ. ಆದ್ರೆ ಇವತ್ತಿನ ದಿವಸ ನೀನು ಸಾಕ್ಷಾತ್ತಾಗಿ ನನ್ನ ಕಣ್ಣು ಮುಂದೆ ಬಂದು ನನಗೆ ದರ್ಶನವನ್ನು ಕೊಟ್ಟಿದ್ದೀಯೇ. ಹೀಗಿರುವಾಗಿ ನನಗೆ ಆವತ್ತು ನಿನ್ನ ಹೆಸರು ಹೇಳಿದಾಗಲೇ ನನ್ನ ಏನು ತೊಂದರೆಗಳು ದೂರವಾಯಿತು ಅಂತಂದಾಗ, ನಿನ್ನ ದರ್ಶನ ಆಯಿತು ಅಂತಂದ್ಮೇಲೆ ಇನ್ನು ನಮ್ಮ ಎಲ್ಲ ಈ ತೊಂದರೆಗಳು ಕೂಡ ದೂರವಾಯಿತು ಅಂತಲೇ ನನಗೆ ನಿಜವಾಗಿಯೂ ಕೂಡ. ನೋಡಪ್ಪ, ಲೋಕದಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ನಿನ್ನ ಹೆಸರೇನು ಅಂತ ಏನಾದ್ರು ಹೇಳೋದಾದ್ರೆ ನಿನಗೆ ಏನಂತ ಹೆಸರನ್ನು ಹೇಳೋದು? ವೇದಗಳು, ಪುರಾಣಗಳು, ಶ್ರುತಿಗಳು, ರುಚಿಗಳಾದಂಥವ್ರು ಎಲ್ಲರೂ ಕೂಡ ನಿನ್ನ ಹೆಸರಿಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಆ ಯಾವ ಹೆಸರುಗಳಿಗೂ ಕೂಡ ನೀನು ನಿಲುಕದಂಥವನು ವಾಚಾಮಗೋಚರ ಅಂತ ಹೆಸರನ್ನು ಪಡೆದುಕೊಂಡಿದ್ದೀಯೇ. ಮನಸ್ಸಿಗೆ ಮಾತಿಗೆ ದೊರಕದೇ ಇರತಕ್ಕಂಥವನು, ತರ್ಕಾದಿ ಶಾಸ್ತ್ರಗಳು ನಿನ್ನನ್ನು ಎಷ್ಟೆಷ್ಟು ವರ್ಣನೆ ಮಾಡ್ತಾ ಇದ್ರು ಕೂಡ ಆ ಯಾವ ಶಾಸ್ತ್ರಗಳಿಗೂ ಕೂಡ ನೀನು ದೊರಕದೇ ಇರತಕ್ಕಂಥವನು. ನಿನ್ನ ಸ್ವರೂಪ ಹೀಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಶಾಸ್ತ್ರಗಳಲ್ಲಿ, ದರ್ಶನಗಳಲ್ಲಿ. ಹೀಗಿರುವಾಗ ಅಂತಹ ನೀನು, ನಿನ್ನ ಸಂಪೂರ್ಣವಾಗಿರತಕ್ಕಂತಹ ಆ ಮಹಿಮಾ ಗುಣಗಳಿಂದ ಕೂಡಿರತಕ್ಕಂತಹ ನೀನು ಇವತ್ತು ನನಗೆ ನಿನ್ನ ಪ್ರತ್ಯಕ್ಷವಾದಂತಹ ದರ್ಶನವನ್ನು ಕೊಟ್ಟಿದ್ದೀಯಲ್ಲ, ನನ್ನನ್ನು ಕೇಳೋದಕ್ಕೆ ಬಂದಿದ್ದೀಯಲ್ಲ ಅಂತಂದ್ರೆ ಇದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ. ನನ್ನ ಇನ್ನ ಎಲ್ಲ ಕಷ್ಟಗಳು ಕೂಡ ದೂರವಾಯಿತು ಅಂತ ನಾನು ಭಾವಿಸಿಕೊಂಡಿದ್ದೇನೆ, ನಿಜವಾಗಿಯೂ ನಂಬಿಕೊಂಡಿದ್ದೇನೆ. ನನ್ನನ್ನು ಕಾಪಾಡಪ್ಪ, ಕಾಪಾಡು ಅಂತ ಹೇಳಿ ಬಹಳ ದುಃಖದಿಂದ ದ್ರೌಪದಿ ಕೃಷ್ಣನನ್ನ

ಕಾಲದಲ್ಲಿ ಆ ಒಂದು ಸಭೆಯಲ್ಲಿ ನನಗೆ ಅವಮಾನ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಐದು ಜನ ಗಂಡಂದರು, ಒಬ್ಬರಲ್ಲ ಐದು ಜನ ಗಂಡಂದರು ಕೂಡ ಹೆದರ್ಕೊಂಡ್ಬಿಟ್ರು. ಹಾಗೆ ಧರ್ಮದ ಸ್ವರೂಪವನ್ನ ಅರ್ಥ ಮಾಡಿಕೊಂಡಿರತಕ್ಕಂತಹ, ಧರ್ಮದ ಸ್ವರೂಪದ ಆಳವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿರತಕ್ಕಂತಹ ಜ್ಞಾನಿಗಳು ಆ ಸಭೆಯಲ್ಲಿ ಇದ್ರು. ಆದರೆ ಯಾವುದೇ ಮಾತನ್ನು ಆಡದೆ ಅವರೆಲ್ಲರೂ ಕೂಡ ಮೌನವಾಗಿ ಕುಳಿತು ಬಿಟ್ಟಿದ್ರು. ಇನ್ನು ನಮ್ಮ ಏನು ಒಂದು ಕೌರವ ಪಾಂಡವರಿಗೇನೆ ಅತ್ಯಂತ ಹಿರಿಯನಾಗಿರತಕ್ಕ ಅಜ್ಜ ಪಿತಾಮಹನಾಗಿರ್ತಕ್ಕಂಥವನು ಭೀಷ್ಮ, ಗುರುಗಳಾಗಿರ್ತಕ್ಕಂತಹ ದ್ರೋಣರು, ಕೃಪಾಚಾರ್ಯರು, ಇನ್ನು ರಾಜ ಮಹಾರಾಜರುಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ಆಗ್ತಾ ಇರುವಂತಹ ಅವಮಾನದನ್ನು ನೋಡಿಯೂ ಕೂಡ ಸುಮ್ಮನೆ ಏನು ಮಾತನಾಡದೆ ಹಾಗೆ ಇದ್ದು ಬಿಟ್ಟಿದ್ರೆ ಹೊರತು ಅದನ್ನು ತಪ್ಪಿಸೋದಕ್ಕೆ ಯಾರು ಕೂಡ ಬರಲಿಲ್ಲ. ಆಗ ನನಗೆ ಇನ್ನೇನು ಗತಿ ಇಲ್ಲ.

ಅಂತ ಹೇಳಿ ನನ್ನ ಮಾನ ಹೋಯ್ತು ಅಂತ ಹೇಳಿ ಅಂದ್ಕೊಂಡು ಭೂಮಿಯ ಮೇಲೆ ಬಿದ್ದಂತಹ ನಾನು ನಿನ್ನನ್ನು ನೆನೆಸ್ಕೊಂಡೆ, ನೀನೇ ಗತಿ ಕೃಷ್ಣ ಅಂತ ಹೇಳಿ ನಾನು ಆ ಭೂಮಿಯ ಮೇಲೆ ಕುಳಿತುಕೊಂಡು ಬಿದ್ದು ನಾನು ನನ್ನನ್ನು ಎಲ್ಲ ಸಂಪೂರ್ಣವಾದಂತಹ ಏನೋ ಒಂದು ಮಾನಾಪಮಾನಗಳು ನಿನಗೆ ಸೇರಿದ್ದು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಯೇ ನೀನು ನನಗೆ ಅನುಗ್ರಹ ಮಾಡಿದಂತಹ ದೈವ ನೀನು ಕೊಡು. ಹೇ ಕೃಷ್ಣ, ಇವತ್ತು ನೀನು ನನಗೆ ಕಣ್ಣಿಗೆ ನಿನ್ನ ದರ್ಶನವನ್ನು ತೋರಿಸಿದೆಯಲ್ಲಪ್ಪ, ಇದಕ್ಕಿಂತ ಪುಣ್ಯ ನನಗೆ ಬೇಕೇ, ಇದಕ್ಕಿಂತ ಪುಣ್ಯ ಬೇಕೇ ಕೃಷ್ಣ? ನಾನು ನಿಜಕ್ಕೂ ಕೂಡ ಪುಣ್ಯಶಾಲಿನಿಯಪ್ಪ, ನನ್ನ ಎಲ್ಲದೂ ಕಷ್ಟಗಳು ಪರಿಹಾರವಾಯಿತು ಅಂತ ಅಂದ್ಕೊಳ್ತೇನೆ. ಕೃಷ್ಣ, ನನಗೆ ದರ್ಶನವಾಯಿತು, ನನಗಿಂತ ನನಗೆ ಆದಂತಹ ಸಂತೋಷ ಇನ್ನೇನನ್ನು ವರ್ಣನೆ ಮಾಡಲಿ ಕೃಷ್ಣ.

ನಿನ್ನ ದರ್ಶನ ಮಾಡೋದು ಅಷ್ಟು ಸುಲಭವೇ ಕೃಷ್ಣ? ದಾನಗಳನ್ನು ಮಾಡಿದಂಥವರು, ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ರಾಜ ಮಹಾರಾಜಗಳು, ತಪವನ್ನ ಆಚರಿಸಿದಂತಹ ಋಷಿ ಮಹರ್ಷಿಗಳಾದಂಥವರು, ವ್ರತಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂತಹ ಭಗವದ್ಭಕ್ತರು ಯಾರೂ ಕೂಡ ನಿನ್ನ ಸಂಪೂರ್ಣವಾದಂತಹ ರೂಪವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಯಾರಿಗೂ ಗೋಚರ ಆಗಿಲ್ಲ. ಇನ್ನು ಯಮ, ನಿಯಮ, ಆಸನ, ಧ್ಯಾನ, ಧಾರಣ, ಪ್ರತ್ಯಾಹಾರ ಇತ್ಯಾದಿ ಅಷ್ಟಾಂಗ ಯೋಗದ ಮೂಲಕವಾಗಿ ಮನಸ್ಸಿನಲ್ಲಿ ನಿನ್ನ ಸ್ವರೂಪವನ್ನೇ ಚಿಂತನೆ ಮಾಡ್ತಾ ನಿನ್ನನ್ನು ಕಾಣಬೇಕು ಅಂತ ಹೇಳಿ ತಪಸ್ಸನ್ನ ಮಾಡ್ತಾ ಇರುವಂತಹ ಯಾವ ಒಂದು ಜ್ಞಾನಿಗಳಿದ್ದಾರೆ ಅಂತಹವರ ಮನಸ್ಸಿಗೂ ಕೂಡ ನೀನು ಗೋಚರನ ಆಗದೇ ಇದ್ದಂಥವನು, ಅವರಿಗೂ ನಿನ್ನ ಸ್ವರೂಪ ಅನ್ನುವಂಥದ್ದು ಗೋಚರ ಆಗೋದಿಲ್ಲ. ಇನ್ನು ಹಠಯೋಗವನ್ನು ಮಾಡಿಕೊಂಡು ನಿನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬಹಳ ಕಷ್ಟಗಳನ್ನು ಮಾಡ್ತಾ ಇರತಕ್ಕಂತಹ ಯೋಗಿಗಳು ಯಾರಿದ್ದಾರೆ ಅಂತಹ ಯೋಗಿಗಳಿಗೂ ಕೂಡ ನಿನ್ನ ಸ್ವರೂಪ ಅನ್ನುವಂಥದ್ದು ಕಾಣದೇ ಇರತಕ್ಕಂಥದ್ದು. ಹಾಗಾಗಿ ನಿನ್ನ ಸ್ವರೂಪ ಏನೂ ಗೊತ್ತಿಲ್ಲ ಇರೋದ್ರಿಂದ ನೀನು ಬಹಳ ದೊಡ್ಡವನು, ಶ್ರೇಷ್ಠನಾದಂಥವನು ಅಂತೇಳಿ ನಿನಗೆ ಪರಬ್ರಹ್ಮ ಒಂದು ಹೆಸರನ್ನೇ ಕೊಟ್ಟುಬಿಟ್ಟಿದ್ದಾರೆ. ಹೀಗಿರುವಾಗ ಯಾರಿಗೂ ಗೋಚರನಾಗದೇ ಇರುವಂತಹ ನೀನು ಇವತ್ತೊಂದು ದಿವಸ ನನಗೆ ಕಣ್ಣಿಗೆ ಗೋಚರನಾಗಿದ್ದೀಯಲ್ಲ, ನನಗೆ ಕಾಣ್ತಾ ಇದೆಯಲ್ಲ, ನನಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ನೀನು ಬಂದಿದ್ದೀಯಲ್ಲ, ನಿನ್ನ ದರ್ಶನ ನನಗಾಗಿದೆ ಅಂತ ಕೇಳಿದ್ರೆ ಎಂತಹ ಸಂತೋಷ ಆಗ್ತಾ ಇದೆ. ನಿಜಕ್ಕೂ ನನಗೆ

0: ಕೆಣುದ ಪದದಲ್ಲಿ ಹೊರಳಿದಳು ತರಳೆ.
1: ಕೃಷ್ಣ, ನೀನು ಅನಾಥ ರಕ್ಷಕ, ಶಿಷ್ಟ ಸಂರಕ್ಷಕ ಎಂಬ ಬಿರುದನ್ನ ಪಡೆದಿದೀಯ. ಹಿಂದೆ ಆ ಹಿರಣ್ಯಕಶಿಪುವಿನಿಂದ ಪೀಡಿತನಾಗಿದ್ದಂತಹ ಪ್ರಹ್ಲಾದನನ್ನ ನೀನು ನರಸಿಂಹಾವತಾರವನ್ನು ತಾಳಿ ಕಾಪಾಡಿದೆ. ಯಮ ಮಾರ್ಕಂಡೆಯನ ಪ್ರಾಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಲಿಂಗ ರೂಪದಲ್ಲಿ ಹೋಗಿ ಅಲ್ಲಿಂದ ಆವಿರ್ಭವಿಸಿ ಆ ಯಮನನ್ನು ಸಂಹಾರ ಮಾಡಿ ಮಾರ್ಕಂಡೆಯನ್ನು ಕಾಪಾಡಿದಂಥವನು ನೀನು. ಹಾಗೆಯೇ ಮೊಸಳೆಯಿಂದ ಹಿಡಿಯಲ್ಪಟ್ಟಿದ್ದಂತಹ ಆನೆಯನ್ನ ನೀನು ನಿನ್ನ ಏನೋ ಒಂದು ಆ

ಅರಣ್ಯದ ಮೇಲೆ ಹೋಗಿ ಆ ಒಂದು ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನು ಕೊಂದು ಆ ಆನೆಯನ್ನು ಕಾಪಾಡಿದಂತಹವನು ನೀನು. ದುರ್ವಾಸನ ಏನು ಒಂದು ಆ ಬಿಟ್ಟಂತಹ ಯಂತ್ರಕ್ಕೆ ಹೊರಡಿದಂತಹ ಸಿಲುಕಿದಂತಹ ಆ ಅಂಬರೀಷನನ್ನ ನೀನು ನಿನ್ನ ಚಕ್ರದ ಏನು ಒಂದು ಮೂಲಕವಾಗಿ ಆ ದುರ್ವಾಸನನ್ನ ಏನು ಒಂದು ಬಿಟ್ಟಂತಹ ಏನು ಒಂದು ಯಂತ್ರವಿದೆ ಅದನ್ನು ದೂರ ಮಾಡಿ ಅವನನ್ನು ಕಾಪಾಡಿದಂಥವನು ನೀನು. ಕಾರುಣಾಶಾಲಿ ಅಂತ ಹೇಳಿ ನಿನಗೆ ಹೆಸರನ್ನ ಪಡೆದುಕೊಂಡಿರ್ತಕ್ಕವನು. ಪಾಪಿಯಾಗಿರ್ತಕ್ಕಂಥ ಅಜಾಮಿಳ ಕೊನೆಗಾಲದಲ್ಲಿ ತನ್ನ ಮಕ್ಕಳನ್ನ ನಾರಾಯಣ ನಾರಾಯಣ ಎಂಬ ಹೆಸರು ಕರೀತಾ ಇರಬೇಕಾದ್ರೆ ಯಮಭಟರು ಎಳೆದುಕೊಂಡು ಹೋಗು ಬಂದಂತಹ ಸಂದರ್ಭದಲ್ಲಿ ನಾರಾಯಣ ಎಂಬ ಹೆಸರನ್ನ ಕೇಳಿದ ಕೂಡಲೇನೆ ಆ ಪಾಪವನ್ನೆಲ್ಲ ದೂರ ಮಾಡಿ ಅವನನ್ನು ಕಾಪಾಡಿದಂಥವನು ನೀನು. ನಿನಗೆ ಗೋವಿಂದ ಎಂಬ ಹೆಸರು. ಹಸುಗಳನ್ನು ಸಂರಕ್ಷಣೆ ಮಾಡೋದು ಒಂದು, ಕೋನು ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ. ಭೂಮಿಯಲ್ಲಿ ವಾಸ ಮಾಡುವ ಎಲ್ಲ ಜನರನ್ನು ಕಾಪಾಡೋಣದ್ರಿಂದ ನಿನಗೆ ಗೋವಿಂದ ಎಂಬ ಹೆಸರಿದೆ. ಹೀಗೆ ಕರುಣಾಶಾಲಿಯಾಗಿ ನೀನು ಎಲ್ಲರನ್ನು ಕಾಪಾಡತಕ್ಕಂಥವನು ಹೀಗಿರುವಾಗ ಇನ್ನು ನನಗೆ ಹೆದರಿಕೆ ಇಲ್ಲ, ನನ್ನ ಕಷ್ಟಗಳೆಲ್ಲ ಪರಿಹಾರವಾಯ್ತಪ್ಪ, ನೀನು ನನ್ನನ್ನು ಕಾಪಾಡಬೇಕು, ಇನ್ಯಾರೂ ನನ್ನನ್ನು ಕಾಪಾಡೋದಿಲ್ಲ, ನೀನೊಬ್ಬನೇ ನನ್ನನ್ನು ಕಾಪಾಡತಕ್ಕಂಥವನು, ಅದರಿಂದ ಅಣ್ಣ ಕೃಷ್ಣ ನನ್ನನ್ನು ಕಾಪಾಡು ಅಂತ ಹೇಳಿ ಆ ದ್ರೌಪದಿ ಆ ಕೃಷ್ಣನ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಹೊರಳಾಡ್ತಾ ಇದ್ದಾಳೆ.

ಕೃಷ್ಣ ತನ್ನ ಪಾದಗಳ ಮೇಲೆ ಬಿದ್ದಂತಹ ಆ ದ್ರೌಪದಿ ಯಾರಿದ್ದಾರೆ, ಆ ತಂಗಿಯಾದಂತಹ ದ್ರೌಪದಿಯ ಸ್ಥಿತಿಯನ್ನು ಕಂಡು ಅಳತಾ ಇದ್ದಾನೆ, ಮರುಗಿ ಬಿಟ್ಟಿದ್ದಾನೆ. ಎಲೆ ಮಹಾಸತಿ ಸಾಧ್ವಿ, ಹೇಳಮ್ಮ ಪಾಂಚಾಲೆ ಹೇಳು, ಯಾಕೆ ನೊಂದ್ಕೊಳ್ತಾ ಇದ್ದೀಯ, ಯಾಕೆ ಅಳತಾ ಇದ್ದೀಯೇ ತಂಗಿ, ಹೇಳು ಬೇಡ, ನಿನಗಿನ್ನು ಮುಂದೆ ದುಃಖ ಇಲ್ಲ, ನಿನ್ನ ಈ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ, ಹೆದರ್ಕೋಬೇಡ ಅಂತ ಹೇಳಿ ಅವಳ ಕಣ್ಣೀರನ್ನ ತನ್ನ ಕೈನಿಂದ ಒರೆಸಿದ್ದಾನೆ. ತಂಗಿಯ ಕಣ್ಣೀರನ್ನ ಕೈನಿಂದ ಒರೆಸಿದ್ದಾನೆ. ಅವಳು ಅವನ ಪಾದಗಳ ಮೇಲೆ ಬಿದ್ದು ಹೊರಳಾಡಿರೋದ್ರಿಂದ, ಭೂಮಿಯ ಮೇಲೆ ಹೊರಳಾಡಿದ ಕಾರಣದಿಂದ ಅವಳ ಮೈಯೆಲ್ಲವೂ ಕೂಡ ಧೂಳಿನ ರಾಶಿಯಿಂದ ಅದು ಮಲಿನವಾಗಿರುವಾಗ ತನ್ನ ಕೈಯಿಂದಲೇನೆ ಅವಳ ಮೈ ಮೇಲಿನ ಆ ಧೂಳಿನ ರಾಶಿಯನ್ನೆಲ್ಲ ಒರೆಸ್ತಾ ಇದ್ದಾನೆ. ಒರೆಸ್ತಾ ಅವಳನ್ನ ಕೈ ಹಿಡಿದ ಮೇಲೆ ಎತ್ಕೊಂಡು ಎಡಿಸ್ಕೊಂಡು ಮಾತನಾಡ್ತಾ ಇದ್ದಾನೆ, ತಂಗಿ ಮೇಲೇಳು ಅಂತ ಹೇಳಿ ಶೋಕವೆಂಬತಕ್ಕ ದುಃಖವೆಂಬತಕ್ಕಂತಹ ಏನು ಒಂದು ಸರ್ಪವಿದೆ, ಆ ಸರ್ಪವನ್ನು ಕೊಲ್ಲತಕ್ಕಂತಹ ರೀತಿಯಲ್ಲಿ ಒಂದು ಮುಚ್ಚಳವನ್ನು ತೆರೆದರೆ ಅದರ ಒಳಗಿರತಕ್ಕಂತಹ ಏನು ಒಂದು ಗಾಳಿ ಹೆಟ್ಟ ಗಾಳಿಯಲ್ಲಿ ಹೊರಹೋಗುವ ರೀತಿಯಲ್ಲಿ ಅವಳ ದುಃಖವನ್ನ ದೂರ ಮಾಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಆ ಪರಮಾತ್ಮನಾಗಿರ್ತಕ್ಕಂತಹ ಕೃಷ್ಣ ತನ್ನ ಪಾದದಲ್ಲಿ ಬಿದ್ದಿದ್ದಂತಹ ತಂಗಿಯಾದಂತಹ ದ್ರೌಪದಿಯನ್ನು ಸಾಂತ್ವನ ಮಾಡ್ತಾ ಅವಳನ್ನ ಮುಂದೆ

0: ಮಡಿದು ಫಲಮೇನು ಅಕಟ ಕೈ ಕೊಟ್ಟ ನದಿ ಅನುಭವ ಸದಯೇ ಸೈರುಪುದನು ಸುರಾರಿ.
1: ತಂಗಿ ದ್ರೌಪದಿ ದುಃಖ ಪಡಬೇಡಪ್ಪ, ಸೀರೆಯನ್ನು ಮುಟ್ಟುಕೋ. ನಿನ್ನ ಏನು ಒಂದು ಎಲ್ಲ ಮಲಿನವಾಗಿರತಕ್ಕಂತಹ ವಸ್ತ್ರಗಳಿದೆ ಅದೆಲ್ಲವನ್ನು ಕೂಡ ಸರಿ ಮಾಡಿಕೋ. ಹೊಸದಾದಂತಹ ಒಂದು ವಸ್ತ್ರವನ್ನು ಉಟ್ಕೊಳ್ಳಮ್ಮ, ತಾಯಿ ಉಟ್ಕೊಳ್ಳಮ್ಮ.

ಇನ್ನು ಆ ಸುಯೋಧನ ದುರ್ಯೋಧನ ರಾಜ ಸಂತತಿ ಯಾವ್ದಿದೆ ಅದು ಸಂಪೂರ್ಣ ನಾಶವಾಯ್ತು ಅಂತ ತಿಳಿದುಕೊಂಡ್ಬಿಡಿ. ಇನ್ನೇನು ಹೆದರ್ಕೋಬೇಕಾಗಿಲ್ಲ, ಅವರೆಲ್ಲ ನಾಯಿಗಳು, ಹಾಗಾಗಿ ಅವರನ್ನ ನಂಬುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನು ನಾನು ಇನ್ನು ಹೆಚ್ಚು ಹೇಳಿ ಏನು ಪ್ರಯೋಜನ, ಇನ್ನೇನು ಕೂಡ ಹೇಳಿಕೊಳ್ಳೋದಿಲ್ಲ, ನಿನ್ನ ಕಷ್ಟಗಳು ಪೂರ್ಣವಾಯಿತು ತೀರ್ತು ಅಂತ ಹೇಳಿ ನೀನು ತಿಳಿದುಕೋ, ನಿನಗೆ ಒಳ್ಳೇದಾಗುತ್ತೆ, ನಾನು ಕಾಪಾಡ್ತೇನೆ, ನೀನು ಹೇಳಮ್ಮ ದುಃಖ ಪಡಬೇಡ ಅಂತ ಹೇಳಿ ಆ ದ್ರೌಪದಿಯನ್ನ ಕೃಷ್ಣ ಸಮಾಧಾನ ಮಾಡಿ ಅವಳಿಗೆ ಸಂಪೂರ್ಣವಾಗಿರತಕ್ಕಂತಹ ಭರವಸೆಯನ್ನು ಕೊಟ್ಟು ಅನಾಥ ರಕ್ಷಕ ಎಂಬ ಹೆಸರನ್ನ ಸಾರ್ಥಕಪಡಿಸ್ತೇನೆ ಅಂತ ಹೇಳಿ ಅವಳಿಗೆ ಸಂತೈಸಿದ್ದಾನೆ.

ಇದುವರೆಗೆ ಕಾವ್ಯ ವಾಚನದಲ್ಲಿ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ. ವಾಚನ ಪಿ ವಿಲಾಸಕುಮಾರಿ ಶರ್ಮಾ, ವ್ಯಾಖ್ಯಾನ ಡಾಕ್ಟರ್ ಟಿವಿ ಸತ್ಯನಾರಾಯಣ. ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.